ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 31 ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 22 ತಾರೀಕು ಶನಿವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:40. ಶನಿವಾರದ ಬೆಳಗಿನ ವಿವಿಧ ಭಾರತೀಯ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬೆಳಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿ ನಾನು ಚಂದು ಬಾನುಲಿ ಬಂಧು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಬ್ರೆಜಿಲ್ ನಡುವೆ ದೂರ ಸಂಪರ್ಕ ಹಾಗೂ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸಭೆಯ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಎಂದು ದೂರಸಂಪರ್ಕ ಇಲಾಖೆ ತಿಳಿಸಿದೆ. ಪ್ರವಾಸೋದ್ಯಮ, ಆಧ್ಯಾತ್ಮಿಕತೆ, ಕಲೆ ಮತ್ತು ಸಂಸ್ಕೃತಿಗಾಗಿ ದೇಶ ವಿದೇಶಗಳಿಂದ ಜನರು ಮೈಸೂರಿಗೆ ಭೇಟಿ ನೀಡಲು ಬಯಸುತ್ತಾರೆ. ಈ ನಗರಕ್ಕೆ ಉತ್ತಮ ವಿಮಾನ ಸಂಪರ್ಕ ಕಲ್ಪಿಸುವುದು ಕೇಂದ್ರ ಸರ್ಕಾರದ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮ್ಮೋಹನ್ ನಾಯ್ಡು ಹೇಳಿದ್ದಾರೆ. ಮಂಗಳೂರು ರೈಲ್ವೆ ಪ್ರದೇಶವನ್ನು ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗದಿಂದ ಹಿಂಪಡೆದು ನೈರುತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಈ ಕುರಿತು ಕೇಂದ್ರ ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ. ಈ ಹೊಸ ನಿರ್ಧಾರದ ಪ್ರಕಾರ ಉಳ್ಳಾಲವರೆಗಿನ ಮಂಗಳೂರು ರೈಲ್ವೆ ವ್ಯಾಪ್ತಿಯು ಇನ್ನು ಮುಂದೆ ಮೈಸೂರು ವಿಭಾಗದ ಸುಪರ್ದಿಗೆ ಬರಲಿದೆ. ಕೊಡಗು ಜಿಲ್ಲೆಯ ಕಣ್ಣಂಗಾಲ ಗ್ರಾಮ ಪಂಚಾಯಿತಿಗೆ ಒಳಪಡುವ ಯಡೂರು ಗ್ರಾಮ ವ್ಯಾಪ್ತಿಯಲ್ಲಿ ಕೃಷಿ ಫಸಲು ನಾಶ, ಸಾರ್ವಜನಿಕರ ಮೇಲೆ ದಾಳಿಗೆ ಮುಂದಾಗುತ್ತಿದ್ದ ಸುಮಾರು 38 ವರ್ಷದ ಗಂಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಗದಗ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ಒದಗಿಸಲು ಉಪಗ್ರಹ ದತ್ತಾಂಶ ಹಾಗೂ ಜಂಟಿ ಕ್ಷೇತ್ರ ಸಮೀಕ್ಷೆಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಸೇವಾ ವಲಯದ ಚೇತರಿಕೆಯಿಂದಾಗಿ ಆಗಸ್ಟ್ನಲ್ಲಿ ಭಾರತದ ಖಾಸಗಿ ವಲಯದ ಚಟುವಟಿಕೆಗಳು ವೇಗ ಪಡೆದುಕೊಂಡಿದ್ದು ಎಚ್ಎಸ್ಬಿಸಿ ಫ್ಲಾಶ್ ಇಂಡಿಯಾ ಪಿಎಂಐ ಸೂಚ್ಯಂಕ ಜುಲೈನಲ್ಲಿ 54.3 54.6 ಏರಿಕೆಯಾಗಿದೆ ಎಂದು ವರದಿಯಾಗಿದೆ. ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ನವದೆಹಲಿಯಲ್ಲಿ ನಿನ್ನೆ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಮಹಿಳಾ ಡಬಲ್ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದ್ದಾರೆ. ಈ ಗೆಲುವಿನೊಂದಿಗೆ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಪ್ರತಿಷ್ಠಿತ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಪದಕವನ್ನು ಖಚಿತಪಡಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಈಗ ಮಾಡಿಕೊಳ್ಳೋಣ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತೀರಿ 7 ಗಂಟೆವರೆಗೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ಹಾಗೆ ಚಿತ್ರಗೀತೆಗಳನ್ನ ಆಲಿಸಬಹುದು. ಈ ಬೆಳಗ್ಗೆ 7:45 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಫೈಬ್ರಾಯ್ಡ್ ಗರ್ಭಾಶಯದ ಗಡ್ಡೆಗೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಚಿಕಿತ್ಸೆ, ಈ ವಿಷಯವಾಗಿ ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಪುಷ್ಪಾ ಸಂಗೊಳಗಿ, ಮುಖ್ಯ ವೈದ್ಯಾಧಿಕಾರಿಗಳು ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 9:00 ಚಿತ್ರಗೀತೆಗಳನ್ನ ಪ್ರಸಾರ ಮಾಡುತ್ತೇವೆ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು.

11:02 ಶನಿವಾರ ಹೊಸ ಹಾಡುಗಳ ಪ್ರಸಾರ, 11:30 ಕಲಾಭಾರತಿ ಕಾರ್ಯಕ್ರಮ, 12:05 ಎಂದಿನಂತೆ ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಪ್ರಸಾರವನ್ನು ಕೇಳಬಹುದು. 11:20 ಶನಿವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ಸಂದೇಶ ನಮಗೆ, ಸಂಗೀತ ನಿಮಗೆ. ವಾಟ್ಸಪ್ ಮೂಲಕ ನೀವು ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ ವಿವಿಧ ಭಾರತಿಯಲ್ಲಿ ಪಡೆದುಕೊಳ್ಳಬಹುದು. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು. 3:00-4:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮದ ಪ್ರಸಾರ, 4:00-5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ನಮ್ಮ ಸಂಜೆ ಪ್ರಸಾರ ಕಾರ್ಯದಲ್ಲಿ ಎಂದಿನಂತೆ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು. 6:00 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನಾ ಕಾರ್ಯಕ್ರಮ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು ಶನಿವಾರ ರಾತ್ರಿ 8:02 ಚಲನಚಿತ್ರ ಧ್ವನಿವಾಹಿನಿ ಪ್ರಸಾರವಾಗುತ್ತದೆ. ಇಂದು ರಾತ್ರಿ 8:02 ಜಗಜ್ಯೋತಿ ಬಸವೇಶ್ವರ ಚಿತ್ರದ ಧ್ವನಿವಾಹಿನಿಯನ್ನು ಕೇಳುತ್ತೀರಿ. 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳ ಪ್ರಸಾರ. 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಕಾರ್ಯಕ್ರಮ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

0: ದೈವಚಿಂತನೆಯಿಂದಲೂ ಹೆಚ್ಚಿನ ಶಾಂತಿಯನ್ನು ನಮ್ಮ ಮನಸ್ಸು ಪಡೆಯಲು ಪ್ರಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನು ನಾವು ಕಟ್ಟಲಾರೆವು.
1: ಬಾಳ್ವಿಯೇ ಬೆಳಕು ಕೃತಿಯಲ್ಲಿ ಹೀಗೆಂದವರು ಡಾಕ್ಟರ್ ಶಿವರಾಮ ಕಾರಂತ.
2: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶ್ರಾವಣ ಮಾಸದ ಶನಿವಾರದ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಇದೀಗ ಆರಂಭಿಸೋಣ. ಕಾರ್ಯಕ್ರಮದ ಮೊದಲಿಗೆ ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನ ರಚಿಸಿ ಸಂಗೀತ ಸಂಯೋಜನೆ ಮಾಡಿರುವ ಭಕ್ತಿಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ.

ಮುದ್ದಣ್ಣ ಅವರು ಬರೆದ ಭಕ್ತಿಗೀತೆಯನ್ನ ವಿದ್ಯಾಭೂಷಣ ಅವರ ಹಾಡುಗಾರಿಕೆಯಲ್ಲಿ ಕೇಳಿದ್ರೆ ಕೊಳ್ಳೋ ವೀಳ್ಯವ ಹರಿಯೇ. ಸಮಯ ಆಗಿದೆ 6:18:25. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಮುಂದೆ ಕೇಳೋಣ ಗುರು ಸಾರ್ವಭೌಮ ವಿರಚಿತ ರಚನೆ, ಬಿ ಗೋಪಾಲಂ ಅವರ ಸಂಗೀತ ಸಂಯೋಜನೆಯಲ್ಲಿ ರೂಪಾ ಮತ್ತು ದೀಪಾ ಸಂಗಡಿಗರು ಹಾಡಿದ್ದಾರೆ. ರೂಪಾ ಮತ್ತು ದೀಪಾ ಸಹೋದರಿಯರ ಧ್ವನಿಯಲ್ಲಿ ಕೇಳೋಣ.

0: ಮರೆಯಬೇಡವೋ ಹರಿಯ ಮರೆಯಬೇಡವೋ ವೃಂದಗಾನದಲ್ಲಿ ಕೇಳಿಬಂದ ಈ ಭಕ್ತಿಗೀತೆಯನ್ನ ರಚಿಸಿದವರು ಶ್ರೀಪಾದರಾಯರು.
1: ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

102.9 FM. ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:30. ನಾದೋಪಾಸನೆಯ ಭಕ್ತಿ ಗೀತೆಗಳ ಪ್ರಸಾರ ಮುಂದುವರಿತಾ ಇದೆ. ಶನಿವಾರ ಸರ್ವ ಸಂಪತ್ತನ್ನ ದಯಪಾಲಿಸುವ ವಾರ. ನಿನ್ನೆಯಷ್ಟೇ ವರಮಹಾಲಕ್ಷ್ಮಿಯನ್ನ ಪೂಜಿಸಿ ಧನ್ಯರಾದ ಭಾವದಲ್ಲಿ ನಾವಿದ್ದೇವೆ. ಹಾಗೆ ಈ ದಿನ ಶ್ರಾವಣದ ಶನಿವಾರ, ಇದು ಮತ್ತಷ್ಟು ವಿಶೇಷ. ಶ್ರಾವಣ ಮಾಸದ ಶನಿವಾರದಲ್ಲಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಅಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಶ್ರಾವಣ ಮಾಸದಲ್ಲಿ ನಾವು ಕೈಗೊಳ್ಳುವಂತಹ ಎಲ್ಲ ಕಾರ್ಯಗಳಿಗೆ ಫಲ ಹೆಚ್ಚು ಅನ್ನುವ ಒಂದು ನಂಬಿಕೆ. ಅದು ದಾನ ಮಾಡುವಂಥದ್ದು, ಒಂದಷ್ಟು ಭಕ್ತಿಯ ವಿಚಾರಗಳನ್ನು ಕೇಳೋದು, ಮತ್ತು ಮಕ್ಕಳಲ್ಲಿ ಕೂಡ ಒಂದಷ್ಟು ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ವಿಚಾರಗಳನ್ನು ಮಕ್ಕಳಿಗೂ ಕೂಡ ರೂಢಿ ಮಾಡಿಸುವಂಥದ್ದು, ಹೀಗೆ ಬಹಳಷ್ಟು ಶ್ರಾವಣ ಮಾಸದಲ್ಲಿ ನಡೆಯುವಂಥ ವಿಚಾರಗಳನ್ನು ನಾವು ಗಮನಿಸಬಹುದು. ಹಾಗೆ ಒಂದು ವಿಶೇಷ ಅಂತ ಹೇಳಿದ್ರೆ ಪಡಿ ಬೇಡುವುದು ಅಂತ, ಅಂದರೆ ಭಿಕ್ಷೆ ಅನ್ಬಹುದು, ಪಡಿ ಅನ್ಬಹುದು. ಹೀಗೆ ಶ್ರಾವಣ ಮಾಸದ ಶನಿವಾರದ ದಿನಗಳಲ್ಲಿ ಶ್ರೀನಿವಾಸ, ವೆಂಕಟೇಶ ಈ ಒಂದು ದೈವರನ್ನು ಭಕ್ತಿಯಿಂದ ಪೂಜಿಸಿ ಬೇಡುವಂಥದ್ದು, ಅಂದರೆ ಭಗವಂತನ ಧ್ಯಾನವನ್ನು ಮಾಡುತ್ತಾ ದೊಡ್ಡವರಿರಬಹುದು, ಚಿಕ್ಕವರಿರಬಹುದು, ಯಾರೇ ಆದರೂ ಕೂಡ ಅಕ್ಕಪಕ್ಕ ನೆರೆ ಹೊರೆಯವರ ಮನೆಯಲ್ಲಿ ಪಡಿಯನ್ನು ಬೇಡುವ ಪದ್ಧತಿ ನಮ್ಮಲ್ಲಿ ಹಿಂದಿನಿಂದನೂ ಕೂಡ ನಡ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ. ಪಡಿ ಅಂದರೆ ಏನು, ಯಾಕೆ ಶ್ರಾವಣ ಮಾಸದಲ್ಲಿ ಪಡಿಯನ್ನು ಬೇಡ್ತಾರೆ ಅಂತ ಹೇಳಿದ್ರೆ, ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಕ್ಕಳನ್ನು ಶುದ್ಧೀಕರಿಸಿ, ಅಂದರೆ ಸ್ನಾನ ಮಾಡಿಸಿ ಶುಭ್ರ ವಸ್ತ್ರವನ್ನು ಧರಿಸಿ ಮಕ್ಕಳಿಗೆ ಅವರಿಗೆ ಹಣೆಗೆ ಒಂದಿಷ್ಟು ತಿಲಕವನ್ನು, ಬೊಟ್ಟನ್ನು, ಅಡ್ಡನಾಮ ಅಥವಾ ಉದ್ದನಾಮವನ್ನು ಕೊಟ್ಟು ಶುಭ್ರವಾದಂಥ ಒಂದು ಪಾತ್ರೆಯನ್ನು ಕೊಟ್ಟು ಅದಕ್ಕೆ ಒಂದು ದೈವದ ಅಲಂಕಾರ, ಭಕ್ತಿಯಿಂದ ಹೂವು, ಅರಿಶಿಣ, ಕುಂಕುಮ ಇದೆಲ್ಲವನ್ನು ಇಟ್ಟು ಮಕ್ಕಳಿಗೆ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಅಲ್ಲಿ ಗೋವಿಂದ ಗೋವಿಂದ ಅಂತ ಹೇಳಿ ಕೂಗಿ ಆ ಮನೆಯವರು ತಂದುಕೊಡುವಂಥ ಅಕ್ಕಿಯನ್ನೋ ಹಿಟ್ಟನ್ನೋ ಬೆಲ್ಲ ಹೀಗೆ ಅಥವಾ ದಕ್ಷಿಣೆ ಹೀಗೆ ಏನಿರುತ್ತೋ ಅದನ್ನು ಪಡ್ಕೊಂಡು ಬರುವಂಥ ಒಂದು ಪದ್ಧತಿ ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ನಮ್ಮಲ್ಲಿ ನಡೆಯುತ್ತೆ. ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ನಾವು ಮಾತಾಡ್ತಾ ಭಕ್ತಿಗೀತೆಗಳ ಜೊತೆಗೆ ಸಾಗೋಣ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಈಗ ಒಂದು

ಉಪಾಸನೆ ಚಿತ್ರದಲ್ಲಿ ಅಳವಡಿಸಿದ್ದ ಈ ಸಾಂಪ್ರದಾಯಿಕ ಶ್ಲೋಕವನ್ನು ವಾಣಿ ಜಯರಾಮ್ ಮತ್ತು ಪವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಪಡಿಬೇಡೋದು ಅಂದರೆ ಮುಖ್ಯವಾಗಿ ಅಕ್ಕಿ ಅಥವಾ ಧಾನ್ಯವನ್ನು ಬೇಡೋದು. ಇದೊಂದು ಶ್ರಾವಣ ಮಾಸದಲ್ಲಿ ಶನಿವಾರಗಳಲ್ಲಿ ಬರುವಂಥ ಆಚರಣೆ. ಶ್ರೀನಿವಾಸ, ವೆಂಕಟೇಶ, ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪೂಜಿಸ್ತಾ ಪಡಿಬೇಡುವ ಪದ್ಧತಿ ಇದೆ. ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಊರಿನ ನೆರೆ ಹೊರೆಯ ಮನೆಯಲ್ಲಿ ಪಡಿಯನ್ನು ಬೇಡುವುದು ಒಂದು ಸಂಪ್ರದಾಯ. ಸಾಮಾನ್ಯವಾಗಿ ಮನೆಯಲ್ಲಿರುವಂಥ ಗಂಡು ಮಕ್ಕಳೇ ಪಡಿ ಬೇಡೋದಕ್ಕೆ ಹೋಗೋದು. ಕೆಲವೊಂದ್ಸಲ ಚಿಕ್ಕ ಚಿಕ್ಕ ಮಕ್ಕಳು ಪಡಿ ಬೇಡಕ್ಕೆ ಹೋಗಲ್ಲ ಅಂತ ಹಠ ಮಾಡಿದಾಗಷ್ಟೇ ದೊಡ್ಡ ಮಕ್ಕಳು ಅಥವಾ ತಂದೆ ತಾಯಿ ಯಾರಾದರೂ ಆ ಮಕ್ಕಳ ಜೊತೆಗೆ ಹೋಗಿ ಒಂದು ಸಂಪ್ರದಾಯವನ್ನು ರೂಢಿ ಮಾಡುವಂಥ ಪದ್ಧತಿ ಇದೆ. ಮನೆಗೆ ಬರುವಂತಹ

ಅತಿಥಿಗಳಿಗೆ ಗೌರವ ಕೊಡಬೇಕು, ಗುರು ಹಿರಿಯರಿಗೆ ಗೌರವ ಕೊಡಬೇಕು. ಹಾಗೆ ಆಗಿನ ಕಾಲದಲ್ಲಿ ಊರಿನ ಎಲ್ಲರ ಪರಿಚಯ ಕೂಡ ಇರಬೇಕು, ಒಂದು ಸಂಪರ್ಕ ಆಗಬೇಕು. ಮಕ್ಕಳಿಗೆ ಇಂಥ ಒಂದು ರೂಢಿಗಳು ಆಗಬೇಕು ಅನ್ನುವ ಕಾರಣದಿಂದಾನೇ ಪಡಿಬೇಡುವ ಸಂಪ್ರದಾಯ ಆರಂಭ ಆಯಿತು.

ಹೆಮರೆಡ್ಡಿ ಮಲ್ಲಮ್ಮ ಚಿತ್ರದಿಂದ ಆರಿಸಿದ ಗೀತೆ ಕೇಳಿದ್ರೆ. ವಿಜಯ ನಾರಸಿಂಹ ಅವರು ಗೀತೆಯನ್ನು ರಚಿಸಿದ್ರು. ದಿವಾಕರ್ ಅವರ ಸಂಗೀತ ಸಂಯೋಜನೆ, ಸೋಲಮಂಗಲಂ ರಾಜಲಕ್ಷ್ಮಿಯವರು ಹಾಡಿಗೆ ದನಿಯಾಗಿದ್ರು. ಪಡಿ ಬೇಡುವ ಪದ್ಧತಿ, ಪಡಿ ಬೇಡೋದು ಅಂದರೆ ಮುಖ್ಯವಾಗಿ ಅಕ್ಕಿ ಅಥವಾ ಧಾನ್ಯವನ್ನು ಬೇಡೋದು. ಇದು ವಿಶೇಷವಾಗಿ ಶ್ರಾವಣ ಮಾಸದ ಶನಿವಾರಗಳಲ್ಲಿ ಶ್ರೀನಿವಾಸ ವೆಂಕಟೇಶ ಲಕ್ಷ್ಮೀ ನರಸಿಂಹಸ್ವಾಮಿಯ ಪೂಜಿಸುವಂಥವರು ಹೆಚ್ಚಾಗಿ ಮಾಡ್ತಾರೆ. ಪುಟ್ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಈ ಒಂದು ಪದ್ಧತಿಯನ್ನು ಅನುಸರಿಸ್ತಾರೆ. ಹಾಗಾಗಿ ಪಡೆದುಕೊಂಡು ಬರೋದಕ್ಕೆ ಹೋಗುವಂಥವರು ಅವರವರ ದೈವ ಅವರವರ ಭಕ್ತಿಗೆ ಸಂಬಂಧಪಟ್ಟ ಹಾಗೆ ವೇಷಭೂಷಣಗಳು ಅಂದರೆ ವಸ್ತ್ರ ಇರಬಹುದು, ಹಣೆಗೆ ಧರಿಸುವಂಥ ತಿಲಕ, ಆಮೇಲೆ ಅಡ್ಡವಾಗಿ ಇಟ್ಕೊಳ್ಳುವಂಥದ್ದು ವಿಭೂತಿಯನ್ನು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ಅದಕ್ಕೆ ಒಂದು ಪಡಿಯನ್ನು ಪಡ್ಕೊಳ್ಳೋದಕ್ಕೆ ಅಂತ ಒಂದು ತಂಬಿಗೆಯನ್ನು ಚೊಂಬನ್ನು ಏನೋ ಒಂದು ತೊಗೊಂಡು ಹೋಗ್ತಾರೆ. ತಗೊಂಡು ಹೋಗಿ ಅಲ್ಲಿ ಬೇರೆ ಬೇರೆ ಮನೆಯವರು, ಅಕ್ಕಪಕ್ಕದ ಮನೆಯವರು ಇರ್ಬೋದು, ಚಿಕ್ಕ ಚಿಕ್ಕ ಊರುಗಳಲ್ಲಾದರೆ ಇಡೀ ಊರುಗಳಲ್ಲಿ ಕೂಡ ಓಡಾಡುವಂಥ ಪದ್ಧತಿ ಇದೆ. ಹಾಗಾಗಿ ಅವರು ಪಡಿ ಬೇಡೋದಕ್ಕೆ ಬಂದಾಗ ಊರಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಶ್ರಾವಣ ಮಾಸದಲ್ಲಿ ಶನಿವಾರದಲ್ಲಿ ಬೇರೆ ಬೇರೆ ರೀತಿಯ ಒಂದು ಪದ್ಧತಿಗಳ ಆಚರಣೆ ಇರೋದ್ರಿಂದ ಅವರು ಮನೆಗಳ ಮುಂದೆ ಹೋಗಿ ಕೇಳ್ತಾರೆ. ಶ್ರೀ ಗೋವಿಂದ ಗೋವಿಂದ ಅನ್ಬಹುದು, ಅಥವಾ ಅವ್ರಿಗೆ ಯಾವ ಒಂದು ದೈವದ ಹೆಸರನ್ನು ಕರಿಬೇಕು ಅನಿಸುತ್ತೆ, ಹಾಗೆ ಕೂಗಿದಾಗ ಅವರು ತಂದಿರುವಂಥ ಹಿತ್ತಾಳೆದು ಅಥವಾ ತಾಮ್ರದ್ದು ಯಾವುದೋ ಒಂದು ಚೊಂಬಿಗೆ ಮೊದಲೇ ಮನೆಯಿಂದ ಒಂದಿಷ್ಟು ಹೂವನ್ನು ಹಾಕಿಟ್ಟಿರ್ತಾರೆ. ಒಂದು

ಮೂರು ಹಿಡಿಯಷ್ಟು ಅಕ್ಕಿಯನ್ನು, ಕಾಯನ್ನು, ಬೆಲ್ಲವನ್ನು ಹಾಕಿ ಕಳಿಸ್ಕೊಟ್ಟಿರ್ತಾರೆ, ಹೋಗಿ ತೊಗೊಂಡು ಬಾ ಅಂತ ಹೇಳಿ. ಹಾಗಾಗಿ ಕಳಿಸೋಕ್ಕೆ ಮುಂಚೆ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಸ್ತೋತ್ರಗಳನ್ನು ಕೂಡ ಮಕ್ಕಳಿಗೆ ಹೇಳಿಕೊಟ್ಟು ಮೂರು ಸಲ ದೇವರಿಗೆ ಪ್ರದಕ್ಷಿಣೆ ಮಾಡಿ ಪಡಿತರೋದಕ್ಕೆ ಹೊರಡ್ತಾರೆ. ಮನೆಯ ಸುತ್ತಮುತ್ತ ಎಲ್ಲಾದರೂ ಸಣ್ಣ ದೇವಸ್ಥಾನ ಇದ್ದರೆ, ಮಠ ಇದ್ದರೆ ಅಲ್ಲಿಗೆ ಹೋಗಿ ಅದಾದ ಮೇಲೆ ಅಕ್ಕಪಕ್ಕದ ಮನೆಗಳಿಗೆ, ಕೊನೆ ಪಕ್ಷ ಐದು ಅಥವಾ ಮೂರು ಮನೆಗಾದರೂ ಹೋಗಿ ಮನೆಯ ಹೊಸಲಿನ ಮುಂದೆ ನಿಂತು ದೇವರ ಹೆಸರನ್ನು ಹೇಳಿ ಕರಿಬೇಕಾಗುತ್ತೆ. ಆಗ ಕರೆದಾಗ ಆ ಮನೆಯಲ್ಲಿರುವಂಥವರು ಅವ್ರ ಮನೆಯಲ್ಲಿ ಏನಿರುತ್ತೆ ಅಥವಾ ಅವರು ಮೊದಲೇ ತೀರ್ಮಾನ ಮಾಡಿಕೊಂಡಾಗೆ ಏನನ್ನು ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನು ತಗೊಂಡು ಬಂದು ಇವರ ಒಂದು ಚೊಂಬಿಗೆ, ಆ ಪಾತ್ರೆಗೆ, ಆ ಪಡಿಗೆ ತಂದಿರುವಂಥ ಒಂದು ಚೊಂಬಿಗೆ ಹಾಕುವಂಥ ಪದ್ಧತಿ, ಪಡಿ ಕೊಡುವಂಥದ್ದು, ಪಡಿ ತೆಗೆದುಕೊಳ್ಳುವ ಪದ್ಧತಿ ನಮ್ಮಲ್ಲಿ ರೂಢಿಯಲ್ಲಿ ಇದೆ. ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯನ್ನು ಕೇಳ್ತಾ ಮುಂದಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಚಿ ಸದಾಶಿವಯ್ಯ ಅವರು ಬರೆದಿರುವ ಈ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ವೃಂದಗಾನದಲ್ಲಿ ಈ ಹಾಡು.

ಹೌದು, ಪುರಾಣದ ಹಿನ್ನೆಲೆಯ ಪ್ರಕಾರ ಶ್ರೀನಿವಾಸ ಮತ್ತು ಪದ್ಮಾವತಿಯವರ ವಿವಾಹಕ್ಕೆ, ಕಲ್ಯಾಣೋತ್ಸವಕ್ಕೆ ಶ್ರೀನಿವಾಸ ಕುಬೇರನಿಂದ ಸಾಲವನ್ನು ಪಡ್ಕೊಳ್ತಾನೆ. ಈ ಕಲಿಯುಗ ಮುಗಿಯುವವರೆಗೂ ಬಡ್ಡಿ ಸಹಿತ ಸಾಲ ಕೊಡ್ತೀನಿ ಅಂತ, ಸಾಲ ತೀರಿಸ್ತೀನಿ ಅಂತ ಮಾತು ಕೊಡ್ತಾನಂತೆ. ಹಾಗೆ ಪಡಿಯಲ್ಲಿ ಬಂದಂತಹ ದಕ್ಷಿಣೆ, ಮನೆ ಮನೆಗಳಲ್ಲಿ ಹರಕೆ ಕಟ್ಟಿದ ಕಾಣಿಕೆ, ಹಬ್ಬ ಹುಣ್ಣಿಮೆಗಳಲ್ಲಿ ಮನೆ ದೇವರ ಹೆಸರಿನಲ್ಲಿ ಸಾಕಷ್ಟು ಹುಂಡಿಗೆ ಹಾಕಿರುವಂಥ ಹಣ ಎಲ್ಲವನ್ನು ಸೇರಿಸಿ ಒಂದ್ಸಲ ಯಾತ್ರೆಗೆ ಹೋಗಿ ದೇವರಿಗೆ ಅರ್ಪಣೆ ಮಾಡಿದರೆ ಆ ಭಗವಂತನಿಗೂ ಕೂಡ ಸಾಲವನ್ನು ತೀರಿಸೋದಕ್ಕೆ ನಮ್ಮದು ಒಂದು ಕಿಂಚಿತ್ ಸೇವೆ ಆಗುತ್ತೆ, ಅವನ ಸಾಲವಾದರೂ ತೀರುತ್ತೆ ಅನ್ನುವ ನಂಬಿಕೆ ಕೂಡ ಭಕ್ತರದ್ದು. ಹೀಗಾಗಿ ತಿಮ್ಮಪ್ಪನಿಗೆ ಒಪ್ಪಿಸಿದರೆ ಅವನು ನಮ್ಮ ಸಂಪತ್ತನ್ನು ಹೆಚ್ಚಿಸ್ತಾನೆ ಅನ್ನುವ ಮತ್ತೊಂದು ನಂಬಿಕೆ. ಶ್ರಾವಣ ಮಾಸದಲ್ಲಿ ದಾನ ಮಾಡಿದರೆ ಹೆಚ್ಚು ಪುಣ್ಯ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಸಾಮಾನ್ಯ ಕುಟುಂಬದವರು ಏನಾದರೂ ದಾನ ಮಾಡಬೇಕು ಅಂತ ತುಡಿತಾ ಇದ್ದಾಗ ಈ ರೀತಿಯ ಅವಕಾಶಗಳನ್ನು ಬಳಸಿಕೊಂಡು ದೇವರ ದರ್ಶನ ಮಾಡೋದು ಕೂಡ ಶ್ರಾವಣ ಮಾಸದ ಪಡಿಬೇಡುವ ಪದ್ಧತಿಯ ಒಂದು ವಿಶೇಷ. ಹಾಗೆಯೇ ಶನಿವಾರದಲ್ಲಿ ಯಾಕೆ ಶ್ರಾವಣ ಮಾಸದಲ್ಲೇ ಪಡಿ ಕೇಳಕ್ಕೆ ಹೋಗಬೇಕು ಅಂತ ಹೇಳಿದಾಗ, ಹಿಂದೆಲ್ಲ ಗುರುಕುಲಗಳಲ್ಲಿ ಪಾಠವನ್ನು ಕಲಿಯುವಂಥ ಪದ್ಧತಿ ಇತ್ತು. ಆಗೆಲ್ಲ ವಾರಕ್ಕೊಂದ್ಸಲ ಮನೆ ಮನೆಗಳಿಗೆ ಹೋಗಿ ಕೇಳ್ತಾ ಇದ್ರು ಜನರ ಹತ್ರ, ನಿಮ್ಮ ಹತ್ರ ಏನಿದೆಯೋ ಅದನ್ನು ಕೊಡಿ ಅಂತ ಹೇಳಿ ಅದನ್ನು ತಗೊಂಡು ಬಂದು ಅವ್ರು ಏನು ಕೊಡ್ತಾರೋ ಅದರಲ್ಲೇ ಇಡೀ ವಾರ ಕಾಲ ಕಳೆಯುವಂಥ ಒಂದು ಪದ್ಧತಿ ಕೂಡ ಇತ್ತು. ಶ್ರಾವಣ ಮಾಸದಲ್ಲಿ ಉದ್ದಕ್ಕೂ ಹಬ್ಬಗಳ ಸಾಲು ಸಾಲು ಇರ್ತಾ ಇದ್ದಿದ್ದರಿಂದ ಹೀಗೆ ಪಡಿ ತಂದಂತಹ ಆಹಾರ ಪದಾರ್ಥಗಳನ್ನು ಬಳಸಿ ಕೂಡ ಹಬ್ಬಗಳನ್ನು ಆಚರಿಸುವಂಥ ಪದ್ಧತಿ ನಮ್ಮಲ್ಲಿತ್ತು. ಅಂದರೆ ನಮ್ಮ ಹತ್ರ ಇಲ್ಲದೆ ಇರುವಂಥದ್ದನ್ನು ಭಕ್ತಿಯಿಂದ ಭಯದಿಂದ ಒಂದು ರೀತಿಯ ನಾಚಿಕೆ ಹಿಂಜರಿಕೆ ಇಲ್ಲದೆ ಭಗವಂತನ ಹೆಸರಿನಲ್ಲಿ ಬೇಡಿದರೆ ಅಥವಾ ದಾನ ಮಾಡಿದಾಗ ಕೂಡ ದಾನ ಧರ್ಮವನ್ನು ಮಾಡುವುದರಿಂದ ಹಾಗೆ ನಯ ವಿನಯದಿಂದ ಕೇಳಿಕೊಂಡು ಪಡ್ಕೊಂಡು ಬದುಕನ್ನು ಸಾಗಿಸುವುದು ಕೂಡ ಒಂದು ಈ ಒಂದು ಪಡಿ ಬೇಡುವುದರಲ್ಲಿ ಇರುವಂಥ ಒಂದು ವಿಷಯ ಅಂತ ಕೂಡ ನಮಗೆ ಹೇಳ್ತಾರೆ. ಪಡಿ ಬೇಡೋದರಲ್ಲಿ ಒಂದು ನೀತಿ ಅಂದರೆ ಶ್ರಾವಣ ಮಾಸದಲ್ಲಿ ಮಕ್ಕಳ ಕೈಯಲ್ಲಿ ಮಾಡಿಸೋದ್ರಿಂದ ಬೌದ್ಧಿಕವಾಗಿ ವೈಜ್ಞಾನಿಕವಾಗಿ ಮಕ್ಕಳಿಗೆ ನಾಚಿಕೆ ಸಂಕೋಚ ಮುಜುಗರ ಕೀಳರಿಮೆ ದೂರ ಆಗಬೇಕು. ಹಾಗೆ ಯಾವುದೇ ಒಂದು ರೀತಿಯ ಕಠಿಣ ಪರಿಸ್ಥಿತಿ ಬಂದಾಗ ಧೈರ್ಯದಿಂದ ಎದುರಿಸುವುದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದು, ಮತ್ತು ಅನ್ನದ ಮಹತ್ವ ಮತ್ತೊಬ್ಬರಿಂದ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಯಾವ ರೀತಿಯಲ್ಲಿ ಸಿದ್ಧ ಆಗಬೇಕು ಅನ್ನೋದನ್ನು ಕೂಡ ತಿಳಿಸುತ್ತೆ ಈ ಒಂದು ಪದ್ಧತಿ. ತಗ್ಗಿ ಬಗ್ಗಿ ನಡೀಬೇಕು, ತಾಳ್ಮೆ ಕಾಯಬೇಕು, ಒಂದಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಾಗ ಮಾತ್ರ ನಾವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವ ಎಲ್ಲ ವಿಚಾರಗಳು ಕೂಡ ನಮ್ಮ ಹಿರಿಯರು ಪಾಲಿಸ್ತಾ ಇದ್ದಂತಹ ಅದೆಷ್ಟೋ ಸಂಪ್ರದಾಯಗಳಿಂದ ನಮಗೆ ತಿಳಿದು ಬರುತ್ತೆ.

0: ದಸರಾ ಮಾಡ್ಬಿಡ್ತೀನಿ,
1: ಹೋಗ್ತಾ ಇದ್ದು ಸಾಧ್ಯವಿಲ್ಲ.
0: ಅಯ್ಯೋ ನಿಮ್ದಮ್ಮ ಹೇಳ್ತೀನಿ, ನಂಗೆ ಬಾಲಾಜಿ ನೋಡೋದಕ್ಕೋಸ್ಕರ ಬಹಳ ದೂರದಿಂದ ಬಂದಿದ್ದೀನಿ ಸ್ವಾಮಿ.
1: ನಿನ್ನಂತ ಸಾವಿರ
0: ಅಯ್ಯೋ ಸ್ವಾಮಿ ಸ್ವಾಮಿ, ಒಂದ್ಸಲ ಒಂದೇ ಒಂದ್ಸಲ ನನ್ನ ಬಾಲಾಜಿ ದರ್ಶನ ಮಾಡಿಬಿಡ್ತೀನಿ.
1: ಸಾಧ್ಯ ಇಲ್ಲ ಅಂದ್ರೆ ಹಠ ಮಾಡ್ತಾ ಇದ್ದೀಯ.

ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡು ಕೇಳಿದ್ದು ನೀವು. ಜೆ ಉದಯಶಂಕರ್ ಅವರು ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ರು. ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರ ಶನಿವಾರದ ಶ್ರಾವಣ ಮಾಸದ ಶನಿವಾರದಲ್ಲಿ ಪಡಿ ಬೇಡುವುದರ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೀಗಾಗಿ ಈಗಾಗಲೇ ಹೇಳಿದ ಹಾಗೆ ಪಡಿ ಬೇಡೋದ್ರಿಂದ ಮಕ್ಕಳಲ್ಲಿ ಒಂದು ಸಂಕೋಚ ಸ್ವಭಾವ ಹೋಗಬೇಕು, ಕಷ್ಟದ ಪರಿಸ್ಥಿತಿಯಲ್ಲಿ ಹೇಗೆ ಬದುಕನ್ನು ಸ್ವೀಕಾರ ಮಾಡಬೇಕು, ಮಕ್ಕಳಿಗೆ ತಾವು ತಿನ್ನುವಂತಹ ಅನ್ನದ ಮಹತ್ವವನ್ನು ತಿಳಿಸ್ಕೊಡ್ಬೇಕು, ಇನ್ನೊಬ್ಬರ ಎದುರುಗಡೆಯಲ್ಲಿ ನಾವೇನಾದರೂ ಕೇಳಬೇಕು ಅಂದಾಗ ಹೇಗಿರಬೇಕು ಅನ್ನುವಂಥದ್ದು, ಹಾಗೆಯೇ ನೀಡುವವರಿಗೆ ತಮ್ಮಲ್ಲಿರುವಂತಹ ದವಸ ಧಾನ್ಯಗಳನ್ನು ನೆರೆಹೊರೆಯವರ ಜೊತೆಗೆ ಒಂದು ಹಂಚಿಕೊಂಡು ತಿನ್ನುವಂಥ ಮನೋಭಾವ, ಹಾಗೆಯೇ ಅವರು ದಾನ ಕೊಡೋಕ್ಕೆ ಅಂತ ಬಂದಾಗ ಅದನ್ನು ಅವರಿಗೆ ಕೊಟ್ಟು ಕೊನೆಯಲ್ಲಿ 4 ಕಾಳು ಅಕ್ಕಿಯನ್ನು ತಮ್ಮ ಪಾತ್ರೆಗೆ ಹಾಕ್ಕೊಳ್ತಾ ನಾವು ಕೊಡುವಂಥ ದವಸ ಧಾನ್ಯಗಳು ಸದಾಕಾಲವು ನಮ್ಮ ಮನೆಯಲ್ಲಿ ಕೂಡ ಅಕ್ಷಯವಾಗಲಿ ಅನ್ನುವಂಥ ಒಂದು ಭಾವ. ಹಾಗೆ ಬಂದಂತಹ ಕಾಣಿಕೆಯನ್ನು ದುಡ್ಡನ್ನು ವರ್ಷಕ್ಕೊಂದ್ಸಲನಾದರೂ ದೇವಸ್ಥಾನಗಳಿಗೆ ಹೋಗಿ ಬರುವಂಥ ಒಂದು ಮನೋಭಾವ ಬರಲಿ ಅನ್ನೋದು, ಅದರ ಜೊತೆಗೆ ಅವರು ಪಡ್ಕೊಂಡು ಬಂದಂತಹ ಹಿಟ್ಟು ಅಥವಾ ಧಾನ್ಯವನ್ನು ಸಂಗ್ರಹ ಮಾಡಿಕೊಂಡು ಅಂದರೆ ಇಡೀ ಶನಿವಾರ ಪೂರ್ತಿ ಶ್ರಾವಣ ಮಾಸದಲ್ಲಿ ಬರುವಂತಹ 3-4 ಶನಿವಾರಗಳಂದು ತಂದಂತಹ ಅಕ್ಕಿ ಬೇಳೆ ಬೆಲ್ಲ ಇದೆಲ್ಲವನ್ನು ಸೇರಿಸಿ ಒಂದು ಪಾಯಸವನ್ನು ಹುಗ್ಗಿಯನ್ನು ಮಾಡಿ ದೈವಕ್ಕೆ ನೈವೇದ್ಯವನ್ನು ಅರ್ಪಿಸಿ ಊಟ ಮಾಡುವಂಥದ್ದು, ಹಣ್ಣು ಹಂಪಲುಗಳಿದ್ದರೆ ಅಕ್ಕಪಕ್ಕದವ್ರ ಜೊತೆಗೆ ಕೂಡ ಹಂಚಿಕೊಂಡು ತಿನ್ನುವಂಥದ್ದು, ದಕ್ಷಿಣೆಯನ್ನು ದೇವರ ಹುಂಡಿಗೆ ಹಾಕಿ ಹುಂಡಿ ತುಂಬಿದ ಮೇಲೆ ಮನೆ ದೇವರ ದರ್ಶನಕ್ಕೆ ಹೋಗಿ ಭಗವಂತನಿಗೆ ಅರ್ಪಿಸಿ ಬರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪಡಿ ಬೇಡುವಂಥ ಪದ್ಧತಿಯನ್ನು ಮಾಡಲಾಗುತ್ತೆ. ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆ, ವಿಷ್ಣುವಿನ ಆರಾಧನೆ, ಶ್ರೀನಿವಾಸನ ಆರಾಧನೆ, ಹೀಗೆ

ತಮ್ಮೆಲ್ಲ ದೈವಗಳನ್ನು ಪೂಜಿಸುವಂತಹ ವಿಶೇಷವಾದಂಥ ಸಮಯ. ಹಾಗಾಗಿ ಹಿಂದೆಲ್ಲ ಈ ಪಡಿ ಬೇಡುವಂಥ ಪದ್ಧತಿ ಎಲ್ಲರೂ ಕೂಡ ಅನುಸರಿಸ್ತಾ ಇದ್ರು. ಆದರೆ ಈಗೀಗ ಇದು ಕಡಿಮೆ ಆಗಿದ್ದರೂ ಕೂಡ ಅಲ್ಲಲ್ಲಿ ನಾವು ಇಂಥ ಪಡಿ ಬೇಡುವಂಥ ಪದ್ಧತಿಯನ್ನು ಕಾಣಬಹುದು. ಇದಕ್ಕೆ ಸಾಕಷ್ಟು ಹಿನ್ನೆಲೆಗಳು ಇರುವುದರಿಂದ ಇಂತಹ ಸಂಪ್ರದಾಯಗಳು ಕಾಣಿಯಾಗದೆ ನಮ್ಮ ಸಮಾಜದಲ್ಲಿ ಉಳ್ಕೊಂಡಿದ್ರೆ ಅದರಿಂದ ಒಂದಷ್ಟು ಉತ್ತಮ ಫಲಿತಾಂಶವನ್ನು ನಾವು ಕಾಣೋದಕ್ಕೆ ಸಾಧ್ಯ.

ಹುಣಸೂರು ಕೃಷ್ಣಮೂರ್ತಿಗಳು ಬರೆದ ಗೀತೆಗೆ ಘಂಟಸಾಲ ಅವರ ಸಂಗೀತ ಸಂಯೋಜನೆ ಇತ್ತು. ಪಿ ಸುಶೀಲ್ ಅವರು ಹಾಡಿದ ಈ ಗೀತೆ ಮದುವೆ ಮಾಡಿ ನೋಡು ಚಿತ್ರದಿಂದ ಆರಿಸಿಕೊಳ್ಳಲಾಗಿತ್ತು. ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ಇಂದು ನಡೆಯಲಿದ್ದು, ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಳೆ ನಡೆಯಲಿದೆ. ಕೇಂದ್ರ ಯುವ

ಆಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಭಾರತದ ಸಾಂಸ್ಕೃತಿಕ ಬೇರುಗಳನ್ನು ಸಂರಕ್ಷಿಸುವ ಅಗತ್ಯವಿದೆ. ಸಂಸ್ಕೃತಿಯು ದೇಶವನ್ನು ಒಂದುಗೂಡಿಸುವ ಬಲವಾದ ಬಂಧವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧರಿಸಬೇಕಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ರೂಪುರೇಷೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಾಗಿ ಕಾಯುತ್ತಿರುವುದಾಗಿ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಪರಿಷ್ಕೃತ ನಿಯಮಗಳಡಿ ದೇಶದಲ್ಲಿ ಒಟ್ಟು 29 ವಿದೇಶಿ ನೇರ ಹೂಡಿಕೆಗಳು ವರದಿಯಾಗಿವೆ. ಇದರಲ್ಲಿ 4,800 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪ್ರಸ್ತಾವಿತ ಎಫ್ಡಿಐ ಸೇರಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ರಾಷ್ಟೀಯ ಹೆದ್ದಾರಿಗಳಲ್ಲಿ ರಸ್ತೆ ಸುರಕ್ಷತಾ ವ್ಯವಸ್ಥೆಗಳ ಸಮಗ್ರ ಪರಿಶೀಲನೆ ನಡೆಸುವ ಉದ್ದೇಶದಿಂದ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ರಾಷ್ಟೀಯ ರಸ್ತೆ ಸುರಕ್ಷತಾ ಮಂಡಳಿ ಸಭೆ ನವದೆಹಲಿಯಲ್ಲಿ ನಿನ್ನೆ ನಡೆಸಿದೆ. ಸಭೆಯಲ್ಲಿ ರಾಷ್ಟೀಯ ಹೆದ್ದಾರಿಗಳಲ್ಲಿನ ರಸ್ತೆ ಸುರಕ್ಷತಾ ನಿರ್ವಹಣೆಯ ಪ್ರಸ್ತುತ ಸ್ಥಿತಿಗತಿ ಕುರಿತು ಎನ್ಎಚ್ಎಐ ಸಮಗ್ರ ಮಾಹಿತಿ ನೀಡಲಾಯಿತು. ಒಡಿಶಾದಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಗಂಭೀರವಾಗಿದ್ದು 7 ಜಿಲ್ಲೆಗಳಲ್ಲಿ 13 ಲಕ್ಷಕ್ಕೂ ಅಧಿಕ ಜನರು ಬಾಧಿತರಾಗಿದ್ದಾರೆ. ಪ್ರಮುಖ ನದಿಗಳ ನೀರಿನ ಮಟ್ಟ ಇಳಿಮುಖವಾಗತೊಡಗಿದ್ದರೂ ಪ್ರವಾಹದ ಸ್ಥಿತಿ ಮುಂದುವರೆದಿದೆ. ಭಾರತದ ಕಾಜಲ್ ದೋಚಕ್ ಸತತ 2ನೇ ಬಾರಿಗೆ 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದಿದ್ದಾರೆ. ಮಹಿಳೆಯರ 76 ಕೆಜಿ ವಿಭಾಗದ ಫೈನಲ್ನಲ್ಲಿ ಅವರು ಚೀನಾದ ಜಿಂಗ್ರುಸನ್ ವಿರುದ್ದ 7-0 ಅಂತರದ ಗೆಲುವು ಸಾಧಿಸುವ ಮೂಲಕ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
1: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
0: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
2: ಎಲ್ಲಿ ಹುಡುಕೋದು?
0: ಉದ್ಗಮ್ನಲ್ಲಿ. RBIನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
2: ಓ,
0: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
1: ಇಂದೇ ಸರ್ಚ್ ಮಾಡ್ತೀನಿ.
0: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:05, ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐ ಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ, 4 ಜಿಲ್ಲೆಗಳ 225,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚೆಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟ. ಈಗ ವಾರ್ತೆಗಳ ವಿವರ. ಕರ್ನಾಟಕ ದೇಶದಲ್ಲೇ 2ನೇ ಅತಿ ಹೆಚ್ಚು ತೆರಿಗೆ ಪಾವತಿಸುತ್ತಿರುವ ರಾಜ್ಯವಾಗಿದೆ. ಭಾರತದ ಸಾಫ್ಟ್ವೇರ್ ರಫ್ತಿನಲ್ಲಿ ಕರ್ನಾಟಕದ ಕೊಡುಗೆ ಶೇಕಡ 42ರಷ್ಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಆಯೋಜಿಸಿದ್ದ ಸಂವಾದ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ತಮ್ಮ ಸರ್ಕಾರ ತೆರೆದ ಪುಸ್ತಕವಾಗಿದ್ದು ಹೊಸ ವಿಚಾರಗಳಿಗೆ ಮುಕ್ತವಾಗಿದೆ ಎಂದರು. ವಿಶ್ವದ ಪ್ರಮುಖ 500 ಕಂಪನಿಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಐಟಿ ಬಿಟಿ ತಂತ್ರಜ್ಞಾನ, ಏರೋಸ್ಪೇಸ್ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕರ್ನಾಟಕ ಮುಂದಾಳತ್ವ ವಹಿಸುತ್ತಿದೆ ಎಂದು ತಿಳಿಸಿದರು. ರಾಜ್ಯದ 500 ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಡುವೆ 2,500 ಕೋಟಿ ರೂಪಾಯಿ ಮೊತ್ತದ ಮಹತ್ವಾಕಾಂಕ್ಷಿ ಯೋಜನೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಎಡಿಬಿ 1,750 ಕೋಟಿ ರೂಪಾಯಿ ನೆರವು ನೀಡಲಿದ್ದು ರಾಜ್ಯ ಸರ್ಕಾರ 750 ಕೋಟಿ ರೂಪಾಯಿ ಭರಿಸಲಿದೆ. 2026-2030 ಅವಧಿಯಲ್ಲಿ ಯೋಜನೆ ಅನುಷ್ಠಾನಗೊಳ್ಳಲಿದ್ದು ಪ್ರತಿ ಕೆಪಿಎಸ್ ಶಾಲೆಯಲ್ಲಿ ಕನಿಷ್ಠ 1,200 ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಸಮಾನತೆ, ಅವಕಾಶ ಮತ್ತು ಬೆಳವಣಿಗೆಗೆ ಅಡಿಪಾಯವಾಗಿದ್ದು ಕೃತಕ ಬುದ್ಧಿಮತ್ತೆ ಆಧಾರಿತ ಗಣಕಯಂತ್ರ ಕಿಯೋ ಎಐ ಪಿಸಿ 2026 ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಸಬಲಗೊಳಿಸುವ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಬೆಂಗಳೂರಿನಲ್ಲಿ ಕಿಯೋನಿಕ್ಸ್ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಸನ್ನದ್ದ ಕಿಯೋ ಎಐ ಕಂಪ್ಯೂಟರ್ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಕೇಂದ್ರಗಳವರೆಗೆ ಕರ್ನಾಟಕದ ಪ್ರತಿಯೊಂದು ಮಗುವು ಕಲಿಯಬೇಕು, ಕೃತಕ ಬುದ್ಧಿಮತ್ತೆಯ ಭವಿಷ್ಯ ರೂಪಿಸಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದರು. ಮೊದಲ ಹಂತದಲ್ಲಿ ರಾಜ್ಯದ 1,000 ಸರ್ಕಾರಿ ಶಾಲೆಗಳಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ತಲುಪಿಸಲಾಗುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ಡಿಸೆಂಬರ್ ತಿಂಗಳೊಳಗೆ ಪೂರ್ಣಗೊಳಿಸಿ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ 2,25,515 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದರು. ವಿಧಾನ ಪರಿಷತ್ ಅಧಿವೇಶನದಲ್ಲಿ ಸದಸ್ಯರಾದ ಬಲ್ಕೀಸ್ ಬಾನು ಅವರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು, 21,473 ಕೋಟಿ ರೂಪಾಯಿ ಮೊತ್ತದ ಪುನರ್ ಪರಿಷ್ಕೃತ ಯೋಜನಾ ವರದಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದರು. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 29.90 TMC ನೀರು ಲಭ್ಯವಾಗಲಿದೆ. 367 ಕೆರೆಗಳನ್ನು ಭರ್ತಿ ಮಾಡಲು ಇದು ಸಹಕಾರಿಯಾಗಲಿದೆ ಎಂದರು. ಕೋಲಾರ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯಡಿ ಕೂಲಿಕಾರರಿಗೆ ಅಕುಶಲ ಕೆಲಸ ಒದಗಿಸಲು ವಿಶೇಷ ಜಾಬ್ ಕಾರ್ಡ್ ಮೇಳವನ್ನು ಆಯೋಜಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ 2,24,000 ಕುಟುಂಬಗಳಿಗೆ ಉದ್ಯೋಗ ಚೀಟಿ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಮೊದಲ ಹಂತದ ಬಳಿಕ ಕರಡು ಮತದಾರರ ಪಟ್ಟಿ ನಾಡಿದ್ದು 24ನೇ ತಾರೀಖಿನಂದು ಪ್ರಕಟವಾಗಲಿದೆ. ಬೆಳಗಾವಿ ಜಿಲ್ಲೆಯ ಮತದಾರರ ಹೆಸರು ಕರಡು ಮತದಾರ

0: ಪಟ್ಟಿಯಲ್ಲಿ ಪ್ರಕಟವಾಗದಿದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಹಾಗೂ ಅರ್ಜಿ ನಮೂನೆ 6 ಮೂಲಕ ಅಗತ್ಯ ದಾಖಲೆ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭ ಜಿಲ್ಲೆಯಲ್ಲಿ ಕೈಗೊಳ್ಳಲಾದ ಕ್ರಮಗಳನ್ನು ಇತರೆ ರಾಜ್ಯಗಳಲ್ಲೂ ಅಳವಡಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು.
1: ಪೊಲಿಟಿಕಲ್ ಪಾರ್ಟೀಸ್, ಇಆರ್ಒಸ್, ಎಇಆರ್ಒಸ್, ಬಿಎಲ್ಒಸ್, ಹಿರಿಯ ಪರ್ಸನ್ಸ್, ತಾವೆಲ್ಲರೂ ಹಗಲು ರಾತ್ರಿ ನೋಡದೆ ಎಸ್ಐಆರ್ ಅಲ್ಲಿ ಕೆಲಸ ಮಾಡಿ ತೋರಿಸಿದ್ರ ಅದರಿಂದ ಬೆಳಗಾವಿ ಜಿಲ್ಲೆ ಪ್ರತಿ ಒಂದು ಸ್ಟೇಜ್ ಅಲ್ಲಿ ಪ್ರತಿ ಒಂದು ಮೀಟಿಂಗ್ ಅಲ್ಲಿ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅವರು ನಮ್ಮನ್ನು ಹೊಗಳಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಇದಾವಪ್ಪ, ಅನ್ಬಿಲೀವಬಲ್. ಬಟ್ ಯಾಕೆಂದ್ರೆ 20 ಡೇಸ್ ಅಗೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ನಮ್ಮ ಜಿಲ್ಲೆಯಲ್ಲಿ 8 ಲಕ್ಷ, ಇವತ್ತು 47,778. ಈ ಮಾಡೆಲ್ ಏನಿದೆ, ಬೆಳಗಾವಿ ಮಾಡೆಲ್ ಅಂತ ಈಗ ಹೆಸರು ಹೊಂದಿದೆ. ಅದಕ್ಕೆ ಈ ಸ್ಟೇಟ್ ಅಲ್ಲಿ ಫಾಲೋ ಮಾಡ್ಬೇಕಂತ ಹೇಳ್ತಾರೆ.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರಗಳನ್ನು ತಲುಪಿಸುವ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿರುವ ಜಿಲ್ಲಾಡಳಿತದ ಮಹತ್ವದ ಕಾರ್ಯಕ್ಕೆ ಮುಖ್ಯಮಂತ್ರಿಯವರ ಸಚಿವಾಲಯ ಪ್ರಶಂಸೆ ವ್ಯಕ್ತಪಡಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರಿಗೆ ಅಭಿನಂದನಾ ಪತ್ರ ಬರೆದಿರುವ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೌದ್ಗಿಲ್ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ 20 ಲಕ್ಷಕ್ಕೂ ಅಧಿಕ ಜಾತಿ ಪ್ರಮಾಣ ಪತ್ರಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸಿರುವುದು ಶ್ಲಾಘನೀಯ ಹಾಗೂ ಗಮನಾರ್ಹ ಸಾಧನೆಯಾಗಿದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್ ಇಂದು ಕಲಬುರಗಿ ಜಿಲ್ಲೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಸೇಡಂ ಮತ್ತು ಕಲಬುರಗಿಯಲ್ಲಿ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಿದ್ದಾರೆ. ಮೈಸೂರು ಮಾನಸ ಗಂಗೋತ್ರಿಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆವರಣದಲ್ಲಿ ನಾಡಿದ್ದು 24 ಬೆಳಗ್ಗೆ 9 ರಾಷ್ಟೀಯ ಬುಡಕಟ್ಟು ಭಾಷೆಗಳು ಮತ್ತು ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕುರಿತ ರಾಷ್ಟೀಯ ಸಮಾವೇಶ ಆಯೋಜಿತವಾಗಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಅವರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮಡಿಕೇರಿ ದಸರಾಕ್ಕೆ ರಾಜ್ಯ ಸರ್ಕಾರ ಈ ಬಾರಿ 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಇದೇ ಮೊದಲ ಬಾರಿಗೆ ಮಡಿಕೇರಿ ದಸರಾಕ್ಕೆ ದೊಡ್ಡ ಮೊತ್ತದ ಅನುದಾನ ದೊರಕಿದೆ. ಕಳೆದ ವರ್ಷದಂತೆ ಈ ವರ್ಷವೂ 11 ಕಾಲ ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ಗೌಡ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ಕಣ್ಣಂಗಾಲ ಗ್ರಾಮ ಪಂಚಾಯಿತಿಯ ಯಡೂರು ಗ್ರಾಮ ವ್ಯಾಪ್ತಿಯಲ್ಲಿ ಕೃಷಿ ನಾಶಪಡಿಸುತ್ತಿದ್ದ 38 ವಯಸ್ಸಿನ ಗಂಡಾನೆಯನ್ನು ಅರಣ್ಯ ಇಲಾಖೆ ತಂಡ ಸೆರೆ ಹಿಡಿದಿದೆ. ಕಾರ್ಯಾಚರಣೆಯಲ್ಲಿ ದುಬಾರೆ ಆನೆ ಶಿಬಿರದ ಕ್ಯಾಪ್ಟನ್ ಸುಗ್ರೀವ ಒಳಗೊಂಡಂತೆ 5 ಸಾಕಾನೆಗಳು ಭಾಗಿಯಾಗಿದ್ದವು. ಧಾರವಾಡ ಜಿಲ್ಲೆ ಜಿಲ್ಲಾಧಿಕಾರಿಗಳ ಸೌಜನ್ಯ ಭೇಟಿ ಸಂದರ್ಭ ಶಾಲು, ಹಾರ, ನೆನಪಿನ ಕಾಣಿಕೆ ಹಾಗೂ ಹೂಗುಚ್ಛಗಳನ್ನು ನೀಡುವ ಬದಲಿಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ನೋಟ್ಬುಕ್, ಪೆನ್ನುಗಳನ್ನು ನೀಡಬೇಕು ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಕೋರಿದ್ದಾರೆ. ತಮ್ಮಲ್ಲಿ ಸಂಗ್ರಹವಾಗುವ ನೋಟ್, ಪುಸ್ತಕಗಳು ಹಾಗೂ ಬರವಣಿಗೆ ಪರಿಕರಗಳನ್ನು ಸರ್ಕಾರಿ ಶಾಲೆಗಳ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ನಾಳೆಯಿಂದ 3 ಕಾಲ ವಿಜಯಪುರ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರು ಜಿಲ್ಲೆಯ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. 25 ಬೆಳಗ್ಗೆ 11 ವಿಜಯಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಹಿಳಾ ಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ 1000 ಹಾಡಿನ ಸರದಾರ ಹುಕ್ಕೇರಿ ಬಾಳಪ್ಪ ಸ್ಮಾರಕ ದತ್ತಿ ಅಂಗವಾಗಿ ಇಂದು ಸಂಜೆ 6 ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಹುಕ್ಕೇರಿ ಬಾಳಪ್ಪನವರ ಸ್ಮರಣೆ ಕಾರ್ಯಕ್ರಮ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ, 4 ಜಿಲ್ಲೆಗಳ 2,25,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24 ಕರಡು ಮತದಾರರ ಪಟ್ಟಿ ಪ್ರಕಟ. ಇಲ್ಲಿಗೆ

ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. 7:15:55 ಸಮಯವಾಗಿದೆ. August 22 ಶನಿವಾರದ ಬೆಳಗಿನ ಪ್ರಸಾರವನ್ನ ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಬನ್ನಿ ಶುಭೋದಯ ಕಾರ್ಯಕ್ರಮಕ್ಕೆ, ಶುಭೋದಯ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳ ಜೊತೆಗೆ ನಮ್ಮ ಈ ಪ್ರಯಾಣ ಮುಂದುವರಿತಾ ಇದೆ.

0: ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 7:45 ಫೈಬ್ರಾಯ್ಡ್ ಗರ್ಭಾಶಯದ ಗಡ್ಡೆಗೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಚಿಕಿತ್ಸೆ, ಈ ವಿಷಯವಾಗಿ ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಪುಷ್ಪಾ ಸಂಗೊಳಗಿ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರು.
3: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ದೊಡ್ಡ ಹೆಸರು ಆರ್ ನಾಗೇಂದ್ರ ರಾಯರು, ಟೈಗರ್ ವರದಾಚಾರ್ಯರು. ಇವರ ಜೊತೆ ಜೊತೆಗೆ ಇದ್ದವರು ಎಂಜಿ ಮರಿರಾವ್. ಗಾಯನ ಅಭಿನಯದಲ್ಲಿ ಬಹಳ ಜನಪ್ರಿಯರಾಗಿದ್ದರು. ವರದಾಚಾರ್ಯರ ಕೊನೆಯ ದಿನಗಳವರೆಗೂ ಅವರ ಜೊತೆ ಇದ್ದರು. ಅವರ ಬಗ್ಗೆ ಪುಸ್ತಕವನ್ನು ಬರೆದರು. ಸ್ವತಃ ಕಲಾವಿದರಾದ ಎಂಜಿ ಮರಿರಾವ್ ಅವರು ಟೈಗರ್ ವರದಾಚಾರ್ಯರು ಹೇಗಿದ್ದರು ಅಂತ ಬಣ್ಣಿಸಿದ್ದಾರೆ. ಮರಿರಾವ್ ಅವರ ಧ್ವನಿಯನ್ನ ಕೇಳ್ತಾ ಟೈಗರ್ ವರದಾಚಾರ್ಯರನ್ನ ನಾವು ಚಿತ್ರಿಸಿಕೊಳ್ಳಬೇಕು. ಕೇಳೋಣ ರಂಗಭೂಮಿ ಕಲಾವಿದರು ಎಂಜಿ ಮರಿರಾವ್ ಅವರ ಧ್ವನಿ.
4: ನಾನು ಕಲಾವಿದನಾದ್ರೂ ಅವರ ವಿಶೇಷ ಗುಣಗಳನ್ನ ವರ್ಣಿಸೋ ಅಷ್ಟು ನನಗೆ ಶಕ್ತಿ ಇಲ್ಲ. ಬೆಲ್ಲಸವಿ ಬಲ್ಲವನೇ ಬಲ್ಲ ಅಂದ ಹಾಗೆ ಅವರ ನಾಟಕಗಳನ್ನ ಅವ್ರನ್ನ ಕಂಡು ಅವರ ಮೆಚ್ಚುಗೆ ಪಡೆದು ಅವ್ರನ್ನ ಹೊಗಳಬಹುದಾದಂಥ ಜನಗಳ ಬಾಯಿಂದ ನಾನು ಎಷ್ಟೋ ವಿಧವಾಗಿ ಕೇಳಿದ್ದೀನಿ. ಜೊತೆಯಲ್ಲಿ ಕೆಲಸ ಮಾಡಿದ್ರಿಂದ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ.
5: ಎಲ್ಲ ಪಾತ್ರದಲ್ಲಿಯೂ ಅವರು ಅದ್ವಿತೀಯರಾಗಿದ್ದರು. ರೂಪ, ಮಾತುಗಾರಿಕೆ, ಅಭಿನಯ, ಹಾಡುಗಾರಿಕೆ ಎಲ್ಲದರಲ್ಲಿಯೂ ಅವರು ಗಟ್ಟಿಗರಾಗಿದ್ದರು. ಎಲ್ಲವೂ ಅವರಲ್ಲಿ ತುಂಬಿತ್ತು. ಆದ್ರಿಂದಲೇ ಅವರು ಇಷ್ಟು ಪ್ರಸಿದ್ಧರಾಗೋದಕ್ಕೆ ಕಾರಣ. ವಿದ್ಯಾರ್ಥಿಗಳು ಕೂಡ ಅವರ ಅಭಿನಯಕ್ಕೆ ಮೆಚ್ಚಿ ರಾಮ್ ವರ್ಮ, ಶಾಕುಂತಲಾ, ನಿರುಪಮಾ ನಾಟಕಗಳನ್ನ ಪದೇ ಪದೇ ಕೇಳಿ ನೋಡುವುದಕ್ಕೆ ಆ ನಾಟಕದ ದಿವಸ ಕಿಕ್ಕಿರಿದು ತುಂಬಿರುತ್ತಿದ್ರು. ಆಂಗ್ಲರು ಕೂಡ ಅವರ ಅಭಿನಯ ನೋಡಿ ಮನಸಾರ ಕೊಂಡಾಡಿದ್ದಾರೆ. ಸಹನಟರಾದ ನಮಗೂ ಅವರ ಅಭಿನಯ ಒಂದೊಂದು ವೇಳೆ ತಬ್ಬಿಬ್ಬು ಮಾಡ್ತಾ ಇತ್ತು. ಅವರು ಕೋಪವಾಗಿದ್ದಾರೋ ಸಂತೋಷವಾಗಿದ್ದಾರೋ ಅನ್ನೋಷ್ಟು ಅನುಮಾನ ಬರುವಂತಹ ನಟನೆ ಅವರಲ್ಲಿತ್ತು. ಹಿರಣ್ಯಕಶಿಪು ಪಾತ್ರ ಮಾಡ್ತಾ ಇದ್ದಾಗ ಅವರು ರೇಗ್ಕೊಂಡು ಕೋಪದಲ್ಲಿ ಪಾರ್ಟ್ ಮಾಡುವಾಗ ನಮಗೆ ಅನುಮಾನ, ಏನು ನಿಜವಾಗಲೂ ಇವರು ಕೋಪಿಸ್ಕೊಂಡೇ ಇದ್ದಾರೆಯೋ, ಎಲ್ಲ ವರದಾಚಾರ ನಮ್ಮ ಜೊತೆಯಲ್ಲಿ ಇದ್ದೇನೆ ಮೊದಲಿದ್ದ ಹಾಗೆ ಇದ್ದಾರೆಯೋ ಅಂತ ಅನ್ನೋ ಅಷ್ಟು ಅನುಮಾನ ತರ್ತಾ ಇತ್ತು ಅವರ ಅಭಿನಯ. ಅಷ್ಟು ರಸವತ್ತಾಗಿ ಅವರ ಅಭಿನಯ ಇರ್ತಿತ್ತು. ಅವ್ರ ನಾಟಕಗಳು ಅಂದರೆ ಪಂಡಿತ ಪಾಮರ ರಂಜನೆಗೆ ಗುರಿಯಾಗಿತ್ತು. ನಮ್ಮ ಕನ್ನಡ ನಾಟಕಗಳು ಅಂದರೆ ಇತರ ಭಾಷಾ ಜನರಿಗೂ ಪ್ರಿಯವಾಗಿ ಮಾದರಿಯಾಗಿರುವಂತೆ ಬೆಳಕಿಗೆ ತಂದವರೆಂದರೆ ವರದಾಚಾರ್ಯರೇ. ಆ ತಂದೆ ಮಕ್ಕಳ ಯೋಗಕ್ಷೇಮ ಹೇಗೆ ನೋಡ್ತಾನೆಯೋ ಹಾಗೆ ಕಂಪನಿ ನಟರನ್ನ ಮತ್ತು ಇತರ ಜನಗಳನ್ನೂ ಅವ್ರಿಗೆ ಸೇರಿದವರು ಎಲ್ಲರನ್ನೂ ಒಂದು ತಾರತಮ್ಯವೂ ಮಾಡದೆ ನೋಡ್ಕೊಳ್ತಾ ಇದ್ರು. ಅವರು ಅವ್ರ ಕಂಪ್ನಿಯಲ್ಲಿದ್ದ

0: ಜನಗಳಿಗೇನೆ ಮುಂಚೆ ಮದುವೆ ಮಾಡಿಸಿದ್ರು ಅಲ್ಲದೇ ಹೊರಗಿನಿಂದ ಯಾರು ಬಂದು ಅವರ ಸಹಾಯ ಬೇಡಿದರೆ ನಾಸ್ತಿ ಅನ್ನೋ ಶಬ್ದವೇ ಅವರಲ್ಲಿ ಇರ್ತಾ ಇರಲಿಲ್ಲ. ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಬೇಕಾದ ಸಹಾಯ ಕೊಡ್ತಾಯಿದ್ರು. ಅನೇಕರಿಗೆ ವರ್ಷಗಟ್ಟಲೆ ಸ್ಕೂಲ್ ಫೀಸ್ಗಳು ಸಹಾಯ ಮಾಡಿರೋದು ಉಂಟು. ಅವರ ಸಂಪಾದನೆಯಲ್ಲಿ ಬಹುಭಾಗ ಈ ಧರ್ಮ ಕಾರ್ಯಕ್ಕೆ ವಿನಿಯೋಗವಾಯಿತೆ ಹೊರತು ಅವ್ರ ಸ್ವಂತಕ್ಕೆ ಅಂತಂದದ್ದೆ ಸ್ವಾಭಿಮಾನದಿಂದ ಯಾವುದನ್ನು ಉಳಿಸಲೇ ಇಲ್ಲ. ಕಡೆಗೆ ಅವರು ಸಾಯೋ ಕಾಲದಲ್ಲಿ ಅವರ ಕೈಯಲ್ಲಿ ಅವರದು ಅಂತಂದಿದ್ದೆ ಒಂದು 10 ರೂಪಾಯಿ ಕೂಡ ಇರಲಿಲ್ಲ ಅಂತಂದರೆ ಅವರು ಎಷ್ಟು ಉದಾರ ಮನಸ್ಸಿನಿಂದ ಎಷ್ಟು ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸಿದ್ದಾರೆ, ಈ ಕಲೆಗೋಸ್ಕರ ಶ್ರಮಪಟ್ಟು ಖರ್ಚು ಮಾಡಿಸಿದ್ದಾರೆ ಅಂತನ್ನೋದನ್ನು ನೀವೇ ತಿಳ್ಕೋಬಹುದು. ತಮ್ಮಲ್ಲಿ ಹಣವಿಲ್ಲದೆ ಹೋದರೂ ಒಂದೊಂದು ಸಮಯದಲ್ಲಿ ಯಾರಾದರೂ ಬಂದು ನನ್ನ ಸ್ಥಿತಿ ಹೀಗಿದೆ, ನೀವು ಸಹಾಯ ಮಾಡಬೇಕು ಅಂತ ದೇಹಿ ಅಂತ ಕೇಳಿದ್ರೆ ಅಯ್ಯೋ ಅವ್ರಿಗೆ ಹೇಗಪ್ಪ ಇಲ್ಲ ಅಂತ ಹೇಳೋದು ಅಂತ ಹೇಳಿಬಿಟ್ಟು ಬೇರೆ ಕಡೆ ಹೋಗಿ ಸಾಲ ತಂದು ಆ ಸಹಾಯ ಮಾಡಿರೋದು ನಿದರ್ಶನ ಎಷ್ಟೋ ಇದೆ. ಈ ಕಲೆಗೋಸ್ಕರವಾಗಿಯೇ ಅವರ 30ನೇ ವಯಸ್ಸಿನಿಂದ ಅವರು ಸಾಯೋವರೆಗೂ ಏಕ ಪ್ರಕಾರವಾಗಿ ದುಡಿದು ಈ ಕನ್ನಡ ರಂಗಭೂಮಿನೇ ಉದ್ಧಾರ ಮಾಡಿದ್ರು ಅಂತಲೇ ಹೇಳಬಹುದು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದ ಎಂಜಿ ಮರಿರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಈ ಸಂಜೆ 6:55 ಮತ್ತೆ ನೀವು ಕೇಳಬಹುದು. ಸಮಯವಾಗಿದೆ 7:22. ಇನ್ನೀಗ ಭಾವಗೀತೆ. ಕೆಎಸ್ ನರಸಿಂಹಸ್ವಾಮಿಗಳ ಕವಿತೆ, ಸಿ ಅಶ್ವಥ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಯುಗಳ ಹಾಡುಗಾರಿಕೆ.

0: ಸೊಗಸಾದ ಎರಡು ಭಾವಗೀತೆಗಳನ್ನ ಕೇಳಿದ್ರಿ. ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದ ಕವಿತೆ ಒಂದೆರಡು ಕನಸಿನಲ್ಲಿ ನನ್ನವಳ ಕೇಳಿದೆನು ಅಂತ ಸಿ ಅಶ್ವಥ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರು ಗೀತೆಗೆ ಧ್ವನಿಯಾಗಿದ್ರು. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆ ನೀನು ಮುಗಿಲು ನಾನು ನೆಲ ಎಚ್ ಕೆ ನಾರಾಯಣ ಮತ್ತು ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಕೇಳಿದ್ವಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನು ಕೇಳ್ತಾ ಬೆಳಗಿನಿಂದ ಕಳಿಸಿರುವ ಸಂದೇಶಗಳ ಸುರಿಮಳೆಯನ್ನು ಒಮ್ಮೆ ಗಮನಿಸಿ ಬರೋಣ. ಯಾರಿದು ಅಂತ ಹೇಳಿದ್ರೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ ನಾದೋಪಾಸನೆಯಲ್ಲಿ ಬಾಲಾಜಿಯ ಭಕ್ತರಿಗೆ ಸಂಬಂಧಿಸಿದ ಭಕ್ತಿಗೀತೆ ಮಾಹಿತಿಗಳ ಮೂಲಕ ತಿರುಪತಿಯ ದರ್ಶನ ಮಾಡಿದ ಅನುಭವ ಆಯಿತು. ಕನ್ನಡ ರತ್ನ ಭಂಡಾರದಲ್ಲಿ ಹಳೆಯ ನಾಟಕಗಳ ನೆನಪು ಮರಿರಾವ್ ಅವರ ಮಾತುಗಳನ್ನು ಕೇಳಿ ನಮಗೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾರೆ. ಆಮೇಲೆ 8ನೇ ಮೈಲಿಂದ ಮೀನಾಕ್ಷಿ ಅವರು ಶ್ರಾವಣ ಮಾಸದ ಮಹತ್ವ ಚೆನ್ನಾಗಿ ಹೇಳಿದ್ರಿ. ಒಮ್ಮೆ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರ ಏನು ವೆಂಕಟೇಶ್ವರ ಸುಪ್ರಭಾತ ಪ್ರಸಾರ ಮಾಡಿ ಅಂತ ಕೇಳಿದ್ರ. ಆಮೇಲೆ ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಮತ್ತು ನಿರ್ಮಲ ಅವರು ಗೊರಗುಂಟೆಪಾಳ್ಯದಿಂದ ಹೇಳ್ತಾ ಇದ್ರೆ ಶ್ರಾವಣ ಬಂದರೆ ನಮ್ಮ ಮನೆಯ ಗಂಡು ಮಕ್ಕಳು ಮೂರು ನಾಮ ಇಟ್ಕೊಂಡು ಚೊಂಬಲ್ಲಿ ಅಕ್ಕಿ ಹಾಕಿ ಅದಕ್ಕೆ ಮೂರು ನಾಮ ಹಾಕಿ ಮೂರು ಮನೆಗಳಿಗೆ ಹೋಗಿ ಶ್ರೀರಾಮ ಗೋವಿಂದ ಗೋವಿಂದ ಅಂತ ಹೇಳುವ ಪದ್ಧತಿ ನಮಗೆ ಇದೆ. ಇದ್ರ ಬಗ್ಗೆ ನೀವು ಮಾಹಿತಿ ಹೇಳಿದ್ರಿ. ಭಕ್ತಿ ಗೀತೆಗಳು ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಕಲಬುರಗಿಯಿಂದ ನಾಗೇಂದ್ರಪ್ಪ ಮಾಡ್ಯಾಳೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಜಂಗಮರು ದಿನಾಲು ಊರಿನ ಎಲ್ಲ ಮನೆಗಳಿಗೆ ಭಿಕ್ಷೆ ಅಂದರೆ ಪಡಿ ಸ್ವಯಂ ಪಾಕದ ಭಿಕ್ಷೆಯನ್ನು ಭಿಕ್ಷೆ ಅಂತ ಪಡ್ಕೊಳ್ಳೋಕ್ಕೆ ಬರ್ತಾರೆ. ಭಕ್ತರ ಯೋಗಕ್ಷೇಮ ವಿಚಾರಿಸ್ತಾರೆ, ಕೃಷಿ ಕಾರ್ಯಗಳ ಬಗ್ಗೆ ವಿಚಾರಿಸಿ ಸಲಹೆ ಕೊಡ್ತಾರೆ. ಬಂದ ಜಂಗಮರನ್ನು ಸಾಕ್ಷಾತ್ ದೇವರು ಅಂತ ತಿಳಿದು ಮನೆಯವರೆಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ. ವಿಭೂತಿ ಲಿಂಗ ರುದ್ರಾಕ್ಷಿಯನ್ನು ಧರಿಸಿ ಪೂಜೆ ಮಾಡೋದಕ್ಕೆ ಕೂಡ ಅನುವು ಮಾಡಿಕೊಡ್ತಾರೆ. ಊರೊಳಗಿನ ಯಾರಾದರೂ ಶುಭ ಕಾರ್ಯ ಇದ್ದರೆ ಅದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ತೇವೆ ಅಂತ ಹೇಳ್ತಾರೆ. ಹೀಗೆ ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್ ಧನುಷ್ ದರ್ಶನ್ ರಾಜಶ್ರೀ ಪುಂಡಲೀಕ ಇವರ ಒಂದು ಸಂದೇಶ ಬಂದಿದೆ. ಬಾಗಲಕೋಟೆ ಬನಹಟ್ಟಿಯ ಯಾರಿದು ಅಂತ ಹೇಳಿದ್ರೆ ಅಂಕುಶ್ ದೀಪ ಮಹಾದೇವ್ ಅವರು. ನಾದೋಪಾಸನೆಯಲ್ಲಿ ಶ್ರಾವಣ ಮಾಸದ ಶನಿವಾರದ ಪಡಿ ಬೇಡುವ ಆಚರಣೆಯ ಮಾಹಿತಿ ಇತ್ತು, ನಮ್ಮ ಕಡೆ ಇಲ್ಲ, ಇದು ನಮಗೆ ಹೊಸ ವಿಷಯ, ಕೇಳಿ ಖುಷಿಯಾಯಿತು ಅಂತ ಹೇಳ್ತಾರೆ. ಪ್ರಸನ್ನ ಅವರು ಯಲಹಂಕದಿಂದ, ನಾದೋಪಾಸನೆ ಚೆನ್ನಾಗಿತ್ತು, ಪಡಿ ಬೇಡೋದನ್ನು ನಾನು 55 ವರ್ಷದಿಂದ ನೋಡ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ತಂದೆ ಮಗ ಜೋಡಿ ಪಡಿ ಬೇಡೋದಕ್ಕೆ ಬರ್ತಾರೆ, ಆಗ ನಮಗೆ ಇದ್ರ ಮಹತ್ವ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯಿತು ಅಂತ ಹೇಳಿದ್ರೆ. ಹರಿಪ್ರಕಾಶ್ ಅವರು ಮಲ್ಲೇಶ್ವರಂಿಂದ, ಹೌದು, ಇಂದು ಎನಗೆ ಗೋವಿಂದ ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡುಗಳು, ಹಾಗೆ ನೀವು ಹೇಳಿದಂತಹ ಪಡಿ ಪದ್ಧತಿಯ ಮಹತ್ವ, ಇವೆಲ್ಲವೂ ನನ್ನ ಇಂದಿನ ದಿನವನ್ನು ಪುನೀತನನ್ನಾಗಿ ಮಾಡಿದೆ ಅಂತ ಹೇಳ್ತಾ ಇದ್ರೆ. ನಾಗರತ್ನ ಅವರು, ನಾನು ಕೂಡ ಚಿಕ್ಕವಳಾಗಿದ್ದಾಗ ಪಡಿ ಬೇಡುವಂತಹ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೆ, ಮನೆ ಮನೆಗೆ ಹೋಗಿ ದುಡ್ಡು ಅಕ್ಕಿ ಧಾನ್ಯವನ್ನು ಪಡ್ಕೊಂಡು ಬಂದದ್ದು ನೆನಪಾಯಿತು ಅಂತ ಹೇಳ್ತಾರೆ. ನಿಮ್ಮ ಮತ್ತಷ್ಟು ಸಂದೇಶಗಳು, ಹಾಡು, ಮಾತು, ಮಾಹಿತಿ ಎಲ್ಲವೂ ಕೂಡ ಮುಂದುವರಿಯುತ್ತೆ ಕನ್ನಡದಲ್ಲಿ ವಾರ್ತಾ ಪ್ರಸಾರದ ನಂತರ. ಸಮಯ 7:35 ಕೇಳೋಣ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು: ವ್ಯವಸ್ಥೆಯ ಸುಧಾರಣೆ ಮತ್ತು ಬಲವರ್ಧನೆಗೆ ಯುವಜನರ ತಾಳ್ಮೆ, ಜವಾಬ್ದಾರಿ ಅಗತ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸರ್ಕಾರದ ನೀತಿಗಳು ಜನಪರ ಹಾಗೂ ಅಭಿವೃದ್ಧಿ ಬೆಳವಣಿಗೆ ಪರ, ಪ್ರಧಾನಿ ನರೇಂದ್ರ ಮೋದಿ.

0: ಸೆಪ್ಟೆಂಬರ್ 5ರಂದು ರಾಷ್ಟಪತಿ ಅವರಿಂದ ದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಯುವ ಸಚಿವರ ಸಭೆ, ನಾಳೆ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ಹಾಗೂ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್, ಭಾರತದ ತ್ರಿಸಾ ಜಾಲಿ ಹಾಗೂ ಗಾಯತ್ರಿ ಗೋಪಿಚಂದ್ ಜೋಡಿ ಸೆಮಿಫೈನಲ್ಸ್ನಲ್ಲಿಂದು ಸೆಣಸು. ವಾರ್ತೆಗಳ ವಿವರ. ಭಾರತದ ಸಾಂಸ್ಕೃತಿಕ ಬೇರುಗಳನ್ನು ಸಂರಕ್ಷಿಸುವ ಮಹತ್ವವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ನಡೆದ ಅಂತರ ಹೃದಯ ಬಂಧ ಮಲ್ಹಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಸ್ಕೃತಿಯು ದೇಶವನ್ನು ಒಂದುಗೂಡಿಸುವ ಬಲವಾದ ಬಂಧವಾಗಿದೆ. ಯುವಕರು ವಿಶೇಷವಾಗಿ ಜೆನ್ ಝಡ್ ವ್ಯವಸ್ಥೆಯನ್ನು ಸುಧಾರಿಸಲು ಮತ್ತು ಬಲಪಡಿಸಲು ತಾಳ್ಮೆ ಹಾಗೂ ಜವಾಬ್ದಾರಿಯೊಂದಿಗೆ ಕೊಡುಗೆ ನೀಡಬೇಕೆಂದು ಕರೆ ನೀಡಿದರು. ಯುವಜನರನ್ನು ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಸಂಪ್ರದಾಯಗಳಿಗೆ ಒಡ್ಡಿಕೊಳ್ಳುವ ಹಾಗೂ ಅವರ ರಾಷ್ಟಕ್ಕೆ ಸೇರಿದ ಭಾವನೆಯನ್ನು ಬಲಪಡಿಸುವ ಉಪಕ್ರಮಗಳ ಮಹತ್ವದ ಬಗ್ಗೆ ಪ್ರತಿಪಾದಿಸಿದ ಅವರು, ಭಾರತದ ಶಾಸ್ತ್ರೀಯ ಸಂಗೀತ ಸಂಪ್ರದಾಯಗಳು ಶತಮಾನಗಳಿಂದ ಉಳಿದುಕೊಂಡಿವೆ. ಸಂಗೀತ ಶಾಂತಿಯನ್ನು ತರುತ್ತದೆ ಹಾಗೂ ಪ್ರದೇಶಗಳು, ಭಾಷೆಗಳು ಮತ್ತು ಸಂಸ್ಕೃತಿಗಳಾದ್ಯಂತ ಜನರನ್ನು ಸಂಪರ್ಕಿಸುತ್ತದೆ ಎಂದು ಉಪರಾಷ್ಟಪತಿ ಹೇಳಿದರು. ಸುಧಾರಣೆಗಳು ತಮ್ಮ ಸರ್ಕಾರದ ಬದ್ದತೆ ಹಾಗೂ ದೃಢ ನಿಶ್ಚಯವಾಗಿದ್ದು, ನೀತಿಗಳು ಜನಪರ ಬೆಳವಣಿಗೆ ಮತ್ತು ಅಭಿವೃದ್ದಿ ಪರವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ಸಂಜೆ ದೆಹಲಿಯಲ್ಲಿ ನಡೆದ ಎಕನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂ ಅನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ಸರ್ಕಾರ ಸುಧಾರಣೆಗಳಿಗೆ ಸ್ಪಷ್ಟವಾದ ಮಾರ್ಗಸೂಚಿಯನ್ನು ರಚಿಸಿದೆ. ಪ್ರಾಥಮಿಕ ಗಮನವು ಆಡಳಿತ ಮಟ್ಟದಲ್ಲಿ ಸುಧಾರಣೆಗಳ ಕುರಿತಾಗಿದೆ. ದೇಶದ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಭಾರತ ನೀತಿ ಮಟ್ಟದಲ್ಲಿ ಮುಂದಿನ ಪೀಳಿಗೆಯ ಸುಧಾರಣೆಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು. ತಮ್ಮ ಸರ್ಕಾರ ಕೇವಲ ನಿಯಮಗಳನ್ನು ಬದಲಾಯಿಸುತ್ತಿಲ್ಲ, ಆದರೆ ಅವುಗಳ ಹಿಂದಿನ ಸಂಪೂರ್ಣ ತತ್ವಶಾಸ್ತ್ರವನ್ನು ಬದಲಾಯಿಸುತ್ತಿದೆ. ಹಿಂದಿನ ಸರ್ಕಾರಗಳು ಅನುಸರಿಸುತ್ತಿದ್ದ ಉತ್ಪಾದನೆ ಸಂಬಂಧಿತ ಶಿಕ್ಷೆ ಮಾದರಿಯಿಂದ ಭಾರತ ಇದೀಗ ಉತ್ಪಾದನೆ ಸಂಬಂಧಿತ ಪ್ರೋತ್ಸಾಹಕ ಮಾದರಿ ಅನುಸರಿಸುತ್ತಿದೆ. ಹಿಂದಿನ ಸರ್ಕಾರಗಳ ನೀತಿಯಂತೆ ಜನರು ಮೂಲಭೂತ ಅಗತ್ಯಗಳಿಗೂ ಸರ್ಕಾರವನ್ನು ಅವಲಂಬಿಸಬೇಕಾಗಿತ್ತು. ಹಿಂದಿನ ಸರ್ಕಾರಗಳ ಆಡಳಿತದಲ್ಲಿ ಪರವಾನಗಿ ನಿರುದ್ಯೋಗಕ್ಕೆ ಕಾರಣವಾಗಿದೆ. ಸರ್ಕಾರದ ಉತ್ಪಾದನೆಗೆ ಸಂಬಂಧಿಸಿದ ಪ್ರೋತ್ಸಾಹಕ ಮಾದರಿಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಜಾಗತಿಕ ಆರ್ಥಿಕ ಪರಿಸರದ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಸಂಪನ್ಮೂಲಗಳ ಸಶಸ್ತೀಕರಣ ಹಾಗೂ ಹೆಚ್ಚುತ್ತಿರುವ ಅಪನಂಬಿಕೆ ಹೊಸ ಸವಾಲುಗಳನ್ನು ಸೃಷ್ಟಿಸುತ್ತಿದೆ. ಇಂತಹ ಸಂದರ್ಭಗಳಲ್ಲಿಯೂ ಜಗತ್ತು ಭಾರತವನ್ನು ಭರವಸೆ ಹಾಗೂ ಬೆಳವಣಿಗೆಯ ಉಜ್ವಲ ತಾಣವಾಗಿ ನೋಡುತ್ತಿದೆ ಎಂದು ಹೇಳಿದರು. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಮುನ್ಸೂಚನೆ ನೀಡಿದೆ. ಭಾರತ ತನ್ನ ಅಭಿವೃದ್ದಿಗೆ ವೇಗ ನೀಡುವ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ಅವರು ಹೇಳಿದರು. ಇತ್ತೀಚಿನ ಜಾಗತಿಕ ಬೆಳವಣಿಗೆಗಳು ದೇಶಗಳು ಹಾಗೂ ಆರ್ಥಿಕತೆಗಳ ಪರಸ್ಪರ ಸಂಬಂಧವನ್ನು ಪ್ರದರ್ಶಿಸಿವೆ. ಭಾರತ ಸದಾ ಸಾಮೂಹಿಕ ಪ್ರಗತಿಯ ಮನೋಭಾವದೊಂದಿಗೆ ಮುಂದುವರೆದಿದೆ. ನಾಗರಿಕರ ಅಗತ್ಯತೆಗಳು ಹಾಗೂ ದೇಶದ ಅಭಿವೃದ್ದಿಯ ಆದ್ಯತೆಗಳನ್ನು ಕೇಂದ್ರದಲ್ಲಿಟ್ಟುಕೊಂಡು ಸರ್ಕಾರ ನೀತಿಗಳನ್ನು ರೂಪಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮುಂದಿನ ತಿಂಗಳ 5ರಂದು ದೆಹಲಿಯ ವಿಜ್ಞಾನ ಭವನದಲ್ಲಿ 48 ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟೀಯ ಮಟ್ಟದಲ್ಲಿ 3 ಹಂತದ ಆಯ್ಕೆ ಪ್ರಕ್ರಿಯೆಯ ಮೂಲಕ ಶಾಲಾ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ 6 ಸಂಸ್ಥೆಗಳಿಗೆ ಸೇರಿದ 48 ಶಿಕ್ಷಕರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ 48 ಶಾಲಾ ಶಿಕ್ಷಕರಲ್ಲಿ 26 ಪುರುಷರು ಮತ್ತು 22 ಮಹಿಳೆಯರು ಸೇರಿದ್ದಾರೆ. ಈ ವರ್ಷದ ಜೂನ್ 15ರಿಂದ ಜುಲೈ 20ರವರೆಗೆ ಶಿಕ್ಷಣ ಸಚಿವಾಲಯದ ಪೋರ್ಟಲ್ ನ್ಯಾಷನಲ್ ಅವಾರ್ಡ್ಸ್ ಟು ಟೀಚರ್ಸ್ .education.gov.in ಮೂಲಕ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು 2026ಕ್ಕೆ ಅರ್ಹ ಶಿಕ್ಷಕರಿಂದ ಆನ್ಲೈನ್ ಸ್ವಯಂ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮವನ್ನು ದೂರದರ್ಶನ ಮತ್ತು ಶಿಕ್ಷಣ ಸಚಿವಾಲಯದ ಸ್ವಯಂ ಪ್ರಭಾ ಚಾನೆಲ್ಗಳಲ್ಲಿ ನೇರ ಪ್ರಸಾರ ಮಾಡಲಾಗುವುದು. ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ಇಂದು ನಡೆಯಲಿದ್ದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಳೆ ನಡೆಯಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು, ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಯುವ ಸಚಿವರ ಸಭೆಯು ಯುವ ಅಭಿವೃದ್ದಿ ಮತ್ತು ಸಬಲೀಕರಣದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಗಮನಹರಿಸಲಿದ್ದು, ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಯೋಗಕ್ಷೇಮ ಹಾಗೂ ಸುಸ್ಥಿರ ಅಭಿವೃದ್ದಿಯನ್ನು ಒಳಗೊಂಡ ಚರ್ಚೆಗಳು ನಡೆಯಲಿವೆ. ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಕ್ರೀಡಾ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕ್ರೀಡೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಬದ್ದತೆಯನ್ನು ಇದು ಪುನರುಚ್ಚರಿಸುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ಜೈಪುರದಲ್ಲಿ ನಿನ್ನೆ ನಡೆದ ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಜೈಪುರ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸುವುದರೊಂದಿಗೆ ಮುಕ್ತಾಯವಾಯಿತು. ಇದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಪ್ರವಾಸೋದ್ಯಮ ಸಹಕಾರವನ್ನು ಬಲಪಡಿಸುವ ಚೌಕಟ್ಟನ್ನು ಒದಗಿಸುತ್ತದೆ. ಪ್ರವಾಸೋದ್ಯಮದಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ, ಸುಸ್ಥಿರ ಪ್ರವಾಸೋದ್ಯಮ ವಿಧಾನಗಳು, ಕೌಶಲ್ಯ ಅಭಿವೃದ್ದಿ ಮತ್ತು ಸುಗಮ ಪ್ರಯಾಣ ಸೌಲಭ್ಯ ಸೇರಿದಂತೆ ಸಹಕಾರದ ಪ್ರಮುಖ ಕ್ಷೇತ್ರಗಳನ್ನು ನಿರ್ಣಯ ಒಳಗೊಂಡಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದಡಿಯಲ್ಲಿ ಪ್ರವಾಸೋದ್ಯಮ ಕುರಿತ ಚರ್ಚೆಯನ್ನು ಮುಂದುವರೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಗಜೇಂದ್ರ ಸಿಂಗ್ ಶೇಖಾವತ್, 2047ರ ವೇಳೆಗೆ ಭಾರತದ ವಿಕಸಿತ ಭಾರತ ಪ್ರಯಾಣದಲ್ಲಿ ಪ್ರವಾಸೋದ್ಯಮವು ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಪ್ರಮುಖ ನಗರ ಕೇಂದ್ರಗಳನ್ನು ಮೀರಿ ಪಟ್ಟಣಗಳು, ಹಳ್ಳಿಗಳು ಹಾಗೂ ದೂರದ ಪ್ರದೇಶಗಳಿಗೆ ಆರ್ಥಿಕ ಬೆಳವಣಿಗೆಯನ್ನು ವಿಸ್ತರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿದರು. ಸಭೆಯಲ್ಲಿ 9 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಸಚಿವರ ಸಭೆಯ ಹೊರತಾಗಿ ಪ್ರವಾಸೋದ್ಯಮ ಸಹಕಾರವನ್ನು ಮತ್ತಷ್ಟು ಮುನ್ನಡೆಸಲು ಬ್ರೆಜಿಲ್, ಇರಾನ್, ದಕ್ಷಿಣ ಆಫ್ರಿಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ಭಾರತ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸಿತು. ಅಂದಾಜಿಗಿಂತ ಕಡಿಮೆ ಉತ್ಪಾದನೆಯ ಹೊರತಾಗಿಯೂ ದೇಶೀಯ ಬೇಡಿಕೆಯನ್ನು ಪೂರೈಸಲು ದೇಶದಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚಿನ ಸಕ್ಕರೆ ಬೆಲೆ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಸಕ್ಕರೆ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಗ್ರಾಹಕರಿಗೆ ಸ್ಥಿರ ಬೆಲೆಗಳನ್ನು ಕಾಯ್ದುಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಡಬಲ್ಸ್ ಜೋಡಿ ತ್ರಿಸಾ ಜಾಲಿ ಹಾಗೂ ಗಾಯತ್ರಿ ಗೋಪಿಚಂದ್ ಸೆಮಿಫೈನಲ್ನಲ್ಲಿಂದು ಸೆಣಸಲಿದ್ದಾರೆ. ದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯದಲ್ಲಿ ಚೀನಾದ ಲಿಯು ಶೆಂಗ್ಶು ಮತ್ತು ಟಾನ್ ನಿಂಗ್ ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ಜೋಡಿ 4ನೇ ಶ್ರೇಯಾಂಕದ ಚೀನಾದ ಜಿಯಾ ಇ ಫ್ಯಾನ್ ಹಾಗೂ ಜಾಂಗ್ಶು ಕ್ಷಿಯಾನ್ ಅವರನ್ನು 16-21, 21-15, 21-13 ಸೆಟ್ಗಳಿಂದ ಪರಾಭವಗೊಳಿಸಿದರು. ಗೆಲುವು ಕುರಿತು ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸಂತೋಷ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕಠಿಣ ಹೋರಾಟದಿಂದಾಗಿ ಗೆಲುವು ಸಾಧ್ಯವಾಗಿ ಸೆಮಿಫೈನಲ್ ಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವ್ಯವಸ್ಥೆಯ ಸುಧಾರಣೆ ಮತ್ತು ಬಲವರ್ಧನೆಗೆ ಯುವಜನರ ತಾಳ್ಮೆ ಜವಾಬ್ದಾರಿ ಅಗತ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸರ್ಕಾರದ ನೀತಿಗಳು ಜನಪರ ಹಾಗೂ ಅಭಿವೃದ್ದಿ ಬೆಳವಣಿಗೆ ಪರ, ಪ್ರಧಾನಿ ನರೇಂದ್ರ ಮೋದಿ. ಸೆಪ್ಟೆಂಬರ್ 5ರಂದು ರಾಷ್ಟಪತಿ ಅವರಿಂದ ದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಯುವ ಸಚಿವರ ಸಭೆ, ನಾಳೆ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ಹಾಗೂ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್, ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸೆಮಿಫೈನಲ್ನಲ್ಲಿಂದು ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12ಗಂಟೆಗೆ.
2: ಸಮಯವಾಗಿದೆ 7:45. ಇದು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನಾವೀಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ.
3: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ

0: ಸಿದ್ಧತೆಗಳ ಮಾಹಿತಿ ಸರಣಿ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ ವಾಣಿ.
1: ನಮಸ್ಕಾರ, ನಾನು ಡಾಕ್ಟರ್ ಪುಷ್ಪಾ ಸಂಗುಳ್ಗಿ, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಹೋಮಿಯೋಪತಿ ವೈದ್ಯರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚು ಕಾಡುತ್ತಿವೆ. ಅದರಲ್ಲಿ ಮುಖ್ಯವಾಗಿ ಗರ್ಭಕೋಶದ ಗಡ್ಡೆ, ಇದೊಂದು ನಾನ್ ಕ್ಯಾನ್ಸರಸ್ ಬೆನಿಗ್ನ ಟ್ಯೂಮರ್ ಅಂತ ಹೇಳಬಹುದು. ಗರ್ಭಾಶಯದ ಗಡ್ಡೆಗಳು ಉಂಟಾಗಲು ನಿಖರವಾದ ಕಾರಣಗಳು ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲವಾದರೂ ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಕೆಲವೊಂದು ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅದರಲ್ಲಿ ಮುಖ್ಯವಾಗಿ ಶರೀರದಲ್ಲಿ ಹಾರ್ಮೋನ್ಗಳ ಬದಲಾವಣೆ, ಅದರಲ್ಲಿ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ಗಳ ಮಟ್ಟ ಹೆಚ್ಚಾದಾಗ ಈ ಗಡ್ಡೆಗಳು ಬೆಳೆಯುವ ಸಾಧ್ಯತೆ ಇರುತ್ತದೆ. ಋತುಬಂಧದ ಅಂದರೆ ಮೆನಾಪಾಸ್ ನಂತರ ಈ ಹಾರ್ಮೋನ್ಗಳ ಮಟ್ಟ ಕಡಿಮೆ ಆದಾಗ ಗಡ್ಡೆಗಳು ತಾವಾಗಿಯೇ ಕುಗ್ಗುತ್ತವೆ. ಸರ್ವೇ ಸಾಮಾನ್ಯವಾಗಿ 30-50 ವಯಸ್ಸಿನ ಮಹಿಳೆಯರಲ್ಲಿ ಅಂದರೆ ಸಂತಾನೋತ್ಪತ್ತಿ ಹಂತದಲ್ಲಿರುವಾಗ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. 30% ಮಹಿಳೆಯರಲ್ಲಿ 30 ವಯಸ್ಸಿನಲ್ಲಿ ಮತ್ತು 70% ಮಹಿಳೆಯರಲ್ಲಿ 50 ವಯಸ್ಸಿನಲ್ಲಿ ಈ ಗರ್ಭಕೋಶದ ಗಡ್ಡೆ ಆಗುವ ಸಾಧ್ಯತೆ ಹೆಚ್ಚು. ಇನ್ನೊಂದು ಕಾರಣವೇನೆಂದರೆ ಅನುವಂಶಿಕತೆ. ಕೆಲವೊಂದು ಕುಟುಂಬಗಳಲ್ಲಿ ತಾಯಿ ಮತ್ತು ಅಜ್ಜಿಗೆ ಗರ್ಭಕೋಶದ ಗಡ್ಡೆ ಸಮಸ್ಯೆ ಇದ್ದರೆ ಅದು ಮುಂದಿನ ಪೀಳಿಗೆಗೆ ಬರುವ ಸಾಧ್ಯತೆ 3 ಹೆಚ್ಚಿರುತ್ತದೆ. ಇನ್ನು ಮತ್ತೆ ಶರೀರದಲ್ಲಿ ಬೊಜ್ಜು ಅಂದರೆ ದೇಹದಲ್ಲಿ ಅಧಿಕ ಕೊಬ್ಬು ಇದ್ದರೆ ಇಸ್ಟ್ರೋಜನ್ ಉತ್ಪಾದನೆ ಹೆಚ್ಚಾಗುತ್ತದೆ. ಇದು ಫೈಬ್ರಾಯ್ಡ್ಗಳ ಬೆಳವಣಿಗೆಗೆ ಪೂರಕವಾಗುತ್ತದೆ. ಮತ್ತೆ ಕೆಲವೊಂದು ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಒಂದು ಕಾರಣವಾಗಿರುತ್ತದೆ. ಅಂದರೆ ಅತಿಯಾದ ಕೆಂಪು ಮಾಂಸ ಸೇವನೆ, ಸಂಸ್ಕರಿತ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಗಳ ಸೇವನೆಯು ಫೈಬ್ರಾಯ್ಡ್ ಅಪಾಯವನ್ನು ಹೆಚ್ಚಿಸಬಹುದು. ಇನ್ನು ಕೆಲವೊಂದು ಕಾರಣ ಕಡಿಮೆ ವಯಸ್ಸಿನಲ್ಲಿ ಮುಟ್ಟಾಗುವುದು ಅಂದರೆ 10 ಮುಂಚೆ ಮುಟ್ಟಾಗುವುದು, ಮತ್ತೆ ವಿಟಮಿನ್ ಡಿ ಕೊರತೆ, ಅಧಿಕ ರಕ್ತದೊತ್ತಡ ಮತ್ತು ಸ್ಟ್ರೆಸ್ ಕೂಡ ಒಂದು ಕಾರಣವಾಗುತ್ತದೆ. ಈ ರೋಗದ ಲಕ್ಷಣಗಳು ಏನೆಂದರೆ ಸುಮಾರು 50% ಮಹಿಳೆಯರಲ್ಲಿ ಗರ್ಭಕೋಶದ ಗಡ್ಡೆ ಇದ್ದರೂ ರೋಗ ಲಕ್ಷಣಗಳು ಕಂಡುಬರುವುದಿಲ್ಲ. ಇನ್ನು 50% ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ, ಕೆಳಹೊಟ್ಟೆ ನೋವು ಮತ್ತು ಬೆನ್ನು ನೋವು, ಆಗಾಗ ಮೂತ್ರ ವಿಸರ್ಜನೆ ಮಾಡಬೇಕೆನಿಸುವುದು, ಮತ್ತೆ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ನೋವು ಉಂಟಾಗುವುದು, ಇನ್ನು ಕೆಲವೊಂದು ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಮತ್ತೆ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ರೋಗಿಯ ದೇಹ ಮತ್ತು ಮನಸ್ಸಿನ ಸಂಪೂರ್ಣ ಸ್ಥಿತಿಯನ್ನು ಆಧರಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ಮತ್ತು ಗಡ್ಡೆಯ ಗಾತ್ರ, ಲಕ್ಷಣಗಳು, ಹಾರ್ಮೋನ್ಗಳ ಅಸಮತೋಲನೆ ಇವೆಲ್ಲವನ್ನು ಪರಿಗಣಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ನಮ್ಮ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಬಳಸುವ ಕೆಲವು ಔಷಧಿಗಳಲ್ಲಿ ಅಂದರೆ ನಾವು ಕೆಲವೊಂದು ಔಷಧಿಗಳನ್ನು ಕಾನ್ಸ್ಟಿಟ್ಯೂಷನಲ್ ಆಗಿ ಕೊಡುತ್ತೇವೆ ಮತ್ತು ಕೆಲವೊಂದು ಔಷಧಿಗಳನ್ನು ಸ್ಪೆಸಿಫಿಕ್ ಆಗಿ ಕೊಡುತ್ತೇವೆ. ಕಾನ್ಸ್ಟಿಟ್ಯೂಷನಲ್ ಔಷಧಿಗಳಂತೂ ಬಂದಾಗ ಸೇಪಿಯಾ, ಕಲ್ಕೆರೆಕಾರ್ಬ್, ನ್ಯಾಟ್ರೆಮ್ಯೂರ್, ಲ್ಯಾಕೆಸಿಸ್, ತೂಜಾ, ಈ ಔಷಧಿಗಳನ್ನು ಕೊಡುತ್ತೇವೆ. ಫಾರ್ ಎಕ್ಸಾಂಪಲ್, ಸೇಪಿಯಾ ಔಷಧಿಯನ್ನು ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಜೊತೆ ಕ್ಲಾಟ್ಸ್ ಕಂಡು ಬಂದಲ್ಲಿ ಮತ್ತು ತೀವ್ರವಾದ ನೋವು, ಮಾನಸಿಕ ಕಿರಿಕಿರಿ ಇರುವ ಮಹಿಳೆಯರಿಗೆ ಸೂಕ್ತ ಔಷಧಿ ಆಗಿರುತ್ತದೆ. ಇನ್ನು ಕಲ್ಕೆರೆಕಾರ್ಬ್, ಈ ಔಷಧವನ್ನು ದಪ್ಪಗಿರುವ ಮಹಿಳೆಯರಲ್ಲಿ ಅತಿಯಾದ ರಕ್ತಸ್ರಾವ ನಿಲ್ಲಿಸಲು ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಮತ್ತು ಫ್ರಾಗ್ಜನಸ್ ಅಮೆರಿಕಾನ, ಈ ಔಷಧವು ಗರ್ಭಕೋಶದ ಗಡ್ಡೆಗಳಿಗೆ ನೀಡಲಾದ ಪ್ರಮುಖ ಔಷಧಗಳಲ್ಲಿ ಒಂದಾಗಿದೆ. ಇದನ್ನು ಫೈಬ್ರಾಯ್ಡ್ ವಿಥೌಟ್ ಪೇನ್ ಇದ್ದಾಗ ನೀಡಲಾಗುತ್ತದೆ. ಇನ್ನು ಕೆಲವೊಂದು ಔಷಧಗಳು ಥಲಪ್ಸಿ, ಬರ್ಸಪೇಸ್ಟಾರಿಸ್, ಇಸ್ಟುಲಿಗೋ, ಫಾಸ್ಫರಸ್, ಎರಿಜಿರಾನ್ ಮುಟ್ಟಿನ ಸಮಯದಲ್ಲಿ ವಿಪರೀತ ರಕ್ತಸ್ರಾವ ನಿಲ್ಲಿಸಲು ಪರಿಣಾಮಕಾರಿಯಾಗಿರುವ ಔಷಧಗಳಾಗಿವೆ. ಹೀಗೆ ಸುಮಾರು ಹೋಮಿಯೋಪತಿ ಔಷಧಗಳಿಂದ ರೋಗಿಗಳಲ್ಲಿ ರೋಗ ಲಕ್ಷಣ ಕಡಿಮೆ ಮಾಡುವುದಲ್ಲದೇ ಸುಮಾರು ಫೈಬ್ರಾಯ್ಡ್ ಕೇಸಸ್ಗಳಲ್ಲಿ ಫೈಬ್ರಾಯ್ಡ್ ಸೈಜ್ ಕಡಿಮೆಯಾಗಿದ್ದು ನಮ್ಮ ಆಸ್ಪತ್ರೆ ಒಪಿಡಿಯಲ್ಲಿ ಪ್ರೀ ಆ್ಯಂಡ್ ಪೋಸ್ಟ್ ಟ್ರೀಟ್ಮೆಂಟ್ ಅಲ್ಟ್ರಾಸೋನೋಗ್ರಫಿ ರೆಕಾರ್ಡ್ಸ್ ಇದೆ. ಸುಮಾರು 40-60% ಮಹಿಳೆಯರು ಗರ್ಭಕೋಶದ ಗಡ್ಡೆ ಇದೆ ಅಂದರೆ ಭಯಪಟ್ಟು ಶಸ್ತ್ರಚಿಕಿತ್ಸೆಯಿಂದ ಗರ್ಭಕೋಶವನ್ನೇ ತೆಗೆಸಿಕೊಳ್ಳುತ್ತಾರೆ. ಆದರೆ ನಮ್ಮ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಿಂದ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುವುದಲ್ಲದೇ ಫೈಬ್ರಾಯ್ಡ್ ಸೈಜ್ ಅನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಔಷಧಿಗಳು ಇವೆ. ಧನ್ಯವಾದಗಳು.
0: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಫೈಬ್ರಾಯ್ಡ್, ಗರ್ಭಕೋಶದ ಗಡ್ಡೆಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪುಷ್ಪಾ ಸಂಗೊಳಗಿ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.

ಸೊಗಸಾದ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ದೇಹ ಒಂದು ದೇವ ವೀಣೆ, ಮೇದಿನಿ ದತ್ತವರ ಧ್ವನಿಯಲ್ಲಿ ದರಾ ಬೇಂದ್ರೆಯವರ ಕವಿತೆಯನ್ನ ಕೇಳಿದ್ರಲ್ಲ, ಕೆ ಎಸ್ ನರಸಿಂಹಸ್ವಾಮಿಯವರ ಧ್ವನಿಯಲ್ಲಿ ಸಿ ಅಶ್ವಥ್ ಅವರು ಹಾಡಿದ ಭಾವಗೀತೆ ಕೇಳಿ ಬಂತು. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. 102.9 FM ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 8 ಗಂಟೆ, ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಸಾಂಸ್ಕೃತಿಕ ಬೇರುಗಳನ್ನು ಸಂರಕ್ಷಿಸುವ ಮಹತ್ವವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ನಡೆದ ಅಂತರ ಹೃದಯ ಬಂಧ ಮಲ್ಹಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಸ್ಕೃತಿಯು ದೇಶವನ್ನು ಒಂದುಗೂಡಿಸುವ ಬಲವಾದ ಬಂಧವಾಗಿದೆ. ಯುವಜನರು ವಿಶೇಷವಾಗಿ ಜೆನ್ಝೆಡ್ ವ್ಯವಸ್ಥೆಯನ್ನು ಸುಧಾರಿಸಲು ಮತ್ತು ಬಲಪಡಿಸಲು ತಾಳ್ಮೆ ಹಾಗೂ ಜವಾಬ್ದಾರಿಯೊಂದಿಗೆ ಕೊಡುಗೆ ನೀಡಬೇಕೆಂದು ಕರೆ ನೀಡಿದರು. ಸುಧಾರಣೆಗಳು ತಮ್ಮ ಸರ್ಕಾರದ ಬದ್ಧತೆ ಹಾಗೂ ದೃಢ ನಿಶ್ಚಯವಾಗಿದ್ದು, ನೀತಿಗಳು ಜನಪರ ಬೆಳವಣಿಗೆ ಮತ್ತು ಅಭಿವೃದ್ದಿಪರವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ.

ನಿನ್ನೆ ಸಂಜೆ ದೆಹಲಿಯಲ್ಲಿ ನಡೆದ ಎಕನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂ ಅನ್ನು ಉದ್ದೇಶಿಸಿ ಮಾತನಾಡಿದರು. ಅಂದಾಜಿಗಿಂತ ಕಡಿಮೆ ಉತ್ಪಾದನೆಯ ಹೊರತಾಗಿಯೂ ದೇಶೀಯ ಬೇಡಿಕೆಯನ್ನು ಪೂರೈಸಲು ದೇಶದಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚಿನ ಸಕ್ಕರೆ ಬೆಲೆ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಸಕ್ಕರೆ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಗ್ರಾಹಕರಿಗೆ ಸ್ಥಿರ ಬೆಲೆಗಳನ್ನು ಕಾಯ್ದುಕೊಳ್ಳಲು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನೆ ಮನೆಗೆ ಜಾತಿ ಪ್ರಮಾಣಪತ್ರಗಳನ್ನು ತಲುಪಿಸುವ ಕಾರ್ಯದಲ್ಲಿ ಶೇಕಡ 100% ಪ್ರಗತಿ ಸಾಧಿಸಿರುವ ಜಿಲ್ಲಾಡಳಿತದ ಮಹತ್ವದ ಕಾರ್ಯಕ್ಕೆ ಮುಖ್ಯಮಂತ್ರಿಯವರ ಸಚಿವಾಲಯ ಪ್ರಶಂಸೆ ವ್ಯಕ್ತಪಡಿಸಿದೆ. ಕೊಡಗು ಜಿಲ್ಲೆಯ ಕಣ್ಣಂಗಾಲ ಗ್ರಾಮ ಪಂಚಾಯಿತಿಗೆ ಒಳಪಡುವ ಯಡೂರು ಗ್ರಾಮ ವ್ಯಾಪ್ತಿಯಲ್ಲಿ ಕೃಷಿ ಫಸಲು ನಾಶ, ಸಾರ್ವಜನಿಕರ ಮೇಲೆ ದಾಳಿಗೆ ಮುಂದಾಗುತ್ತಿದ್ದ ಸುಮಾರು 38 ವರ್ಷದ ಗಂಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಡಬಲ್ಸ್ ಜೋಡಿ ತ್ರಿಸಾ ಜಾಲಿ ಹಾಗೂ ಗಾಯತ್ರಿ ಗೋಪಿಚಂದ್ ಸೆಮಿಫೈನಲ್ನಲ್ಲಿ ಇಂದು ಸೆಣಸಲಿದ್ದಾರೆ. ದೆಹಲಿಯಲ್ಲಿ ನಡೆಯುವ ಪಂದ್ಯದಲ್ಲಿ ಚೀನಾದ ಲಿಯೂ ಶೆಂಗ್ಶು ಹಾಗೂ ಟಾನ್ನಿಂಗ್ ಜೋಡಿಯನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನಮಸ್ಕಾರ, ನಾನ್ ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನ್ ಯಾವಾಗ್ಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸ್, ಕನ್ನಡ ಹಳೇ ಸಾಂಗ್ಸ್ ಎಲ್ಲಾ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಎಂಟು ಗಂಟೆ 4 ನಿಮಿಷಗಳ ಸಮಯ ಆಗಿದೆ. ವಿವಿಧ ಭಾರತಿಗೆ ಬಂದಿರುವಂತಹ ಮತ್ತಷ್ಟು ಸಂದೇಶಗಳನ್ನ ನೋಡ್ತಾ ಹೋಗೋಣ. ಕಸಲಿಯವರು ಬನಶಂಕರಿಂದ ಶುಭೋದಯ ಅಂತ ಹೇಳಿದ್ರೆ, ಬೊಪ್ಪ ವೆಂಕಟೇಶ್ ಅವರ ಸಂದೇಶ ಕೂಡ ಬಂದಿದೆ. ಹೊನ್ನೂರು ಅಲಿಯವರ ಸಂದೇಶ ಬಂದಿದೆ. ಶುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ ಬೀದರ್ ಗಣೇಶ್ ನಗರದ ಮುದ್ದಾಮ್ ಮಹೇಶ್, ರಶ್ಮಿ ಗಣೇಶ್, ಶಾಂಭವಿ ಚಂದ್ರಶೇಖರ್ ಅವರು. ಭಾಗ್ಯಲಕ್ಷ್ಮಿ ರಾಜಾಜಿ ನಗರದಿಂದ ಎಸ್ ಜಗದೀಶ್ವರಾಚಾರ್ಯ ಅವರು. ಮಹಾಲಕ್ಷ್ಮಿ ಲೇಔಟಿಂದ ಹನುಮಂತಪ್ಪ ಹುಲ್ಗಮ್ಮನವರ್. ಹುಬ್ಳಿಯಿಂದ ಮಧು ಜೆ, ಚಿತ್ರದುರ್ಗ ಪ್ರಶಾಂತ್, ಸ್ನೇಹ, ಆರ್ಯನ್, ಧೀಮಂತ್. ತುಮಕೂರಿನಿಂದ ಶಿವಗಂಗಾ ಹೆಬ್ಬಾಳದಿಂದ ಶುಭೋದಯ ಅಂತ ಹೇಳಿದ್ರೆ, ಬೆಳಗಾವಿ ಜಿಲ್ಲೆ ಅಥಣಿಯ ಚಿಕ್ಕುಡ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿಮನೆಯವರು. ಸೊಗಸಾದ ಭಕ್ತಿಗೀತೆಗಳ ಆರಂಭ, ರೂಪ ದೀಪ ಸಹೋದರಿಯರ ಭಕ್ತಿ ನಿನಾದ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ. ಮತ್ತೆ ವಿಶ್ರಾಂತಿ ಪಡೆದ ದೇಹ ಮನಸ್ಸಿಗೆ ಪಂಚಾಮೃತದ ಅಭಿಷೇಕ ನೀಡುವಂತಹ ನಾದೋಪಾಸನೆ ಶುಭೋದಯ ಅಂತ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು, ಮರೆಯಬೇಡವೋ ಹರಿಯ ಇದನ್ನು ಕೇಳಿ ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಯಾರಪ್ಪ ಅಂದರೆ ಚನ್ನಪ್ಪ ಜೆ ಪಿ ನಗರ ಇವರು. ಶುಭೋದಯ, ಹ್ಯಾಪಿ ವೀಕೆಂಡ್, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ನಮ್ಮನೆಯಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ಮನೆ ಮನೆಗೆ ಹೋಗಿ ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳ್ತೀವಿ, ಭಿಕ್ಷೆ ಬೇಡಿ ಬರ್ತೇವೆ ಅಂತ ಹೇಳಿದ್ರೆ, ವರಲಕ್ಷ್ಮಿ ಅವರು ಪೀಣ್ಯದಿಂದ ನಾದೋಪಾಸನೆ ಕೇಳಿದ್ವಿ, ಶ್ರಾವಣ ಶನಿವಾರದಲ್ಲಿ ಮಾಡುವ ಗೋವಿಂದ ಶ್ರೀನಿವಾಸನ ಪೂಜೆ, ಮನೆ ಮನೆಗೆ ಹೋಗಿ ಗೋವಿಂದನ ನಾಮ ಸ್ಮರಿಸಿ ಅವರು ಕೊಡುವಂಥ ದಾನ ಸ್ವೀಕಾರ ಮಾಡಿ ನೈವೇದ್ಯ ಮಾಡುವಂಥ ಸಂಪ್ರದಾಯ ಇದೆ. ಮಾಹಿತಿ ವಿವರಣೆ ಚೆನ್ನಾಗಿದೆ. ಸರಸ್ವತಿ ನಾಗರ ದೇವರ ಹಾಡು, ಶ್ರೀನಿವಾಸ ಕಲ್ಯಾಣ ಎಲ್ಲವನ್ನು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳಿದ್ರೆ, ಚಂದ್ರಮತಿ ಪ್ರಕಾಶ್ ಅವರ ಸಂದೇಶ ಬಂದಿದೆ. ನಳಿನ ಲಂಕೇಶ್ ವಿಜಯನಗರದಿಂದ, ಅರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ. ಗೀತಾ ಜೋಶಿ ಅವರು ಕಲಬುರಗಿಯಿಂದ ಹೇಳ್ತಾ ಇದ್ರೆ, ಶುಭ ಶನಿವಾರ, ಪಡಿಬೇಡುವ ಪದ್ಧತಿಯನ್ನು ಕುರಿತು ಮಾಹಿತಿ ಚೆನ್ನಾಗಿತ್ತು, ನಮಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಶ್ರೀನಿವಾಸನ ಹಾಡುಗಳು ಕೂಡ ಇಷ್ಟ ಆಯಿತು ಅಂತಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಶುಭ ಮುಂಜಾನೆ ಕಾರ್ಯಕ್ರಮ ಇಷ್ಟಪಟ್ಟು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಂಧ್ಯಾ ಮೋಹನ್ ಅವರು ಹೇಳ್ತಾ ಇದ್ರೆ, ಪಡಿಬೇಡುವ ಬಗ್ಗೆ ವಿವರಣೆ ಚೆನ್ನಾಗಿತ್ತು, ವಂದನೆಗಳು ಅಂತ. ಗಗನ್ ರಾಜ್ಕುಮಾರ್ ಮಾರಿಕಣ್ಮೆಯಿಂದ, ಪಡಿ ಅಥವಾ ಭಿಕ್ಷೆ ಪಡೆಯುವ ಪದ್ಧತಿಯ ಮಹತ್ವವನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು ಅಂತ. ಅನುದಿನದ ಸಂಗಾತಿ ವಿವಿಧ ಭಾರತಿ ಜೊತೆಯಾಗಿದ್ದೇನೆ ಅಂತ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಮತ್ತೆ ಆದೂರು ಪ್ರಕಾಶ್ ಆನೇಕಲ್, ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಪಾರ್ವತಿ ಹಳೆಯೂರು ಕಾಕನಕೋಟೆ, ಬಸಯ್ಯಸ್ವಾಮಿ ಇಮಾಮಾಬಾದ್, ಕೆ ಎಸ್ ನರಸಿಂಹಸ್ವಾಮಿ ಅವರ ಭಾವಗೀತೆಗಳು ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ. ಅನಂತಕುಮಾರ್ ಅರಸ್ ಗುಬ್ಬಿ ಕಡಬ, ಇಲ್ಲಿಂದ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾರೆ. ಶಿವಲಿಂಗಯ್ಯ ಹಿರೇಮಠ ಕಲಾವತಿಯವರ ಮನೆಯವರ ಸಂದೇಶ ಬಂದಿದೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಪೂರ್ಣಿಮಾ ಮೆಸ್ತಿ ಧಾರವಾಡದಿಂದ, ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಶ್ರಾವಣ ಮಾಸದ ಶನಿವಾರದ ಮಾಹಿತಿ ತುಂಬ ಇಷ್ಟ ಆಯಿತು, ಭಾವಗೀತೆಗಳು ಚೆನ್ನಾಗಿತ್ತು ಅಂತಾರೆ. ಬೀದರ್ ಚಿಂತಕಿಯಿಂದ ಶಿವರಾಜಸ್ವಾಮಿ ಇವರದ್ದು ಅದೇ ಮಾತು. ವೀಣಾ ಫ್ರಮ್ ನ್ಯಾಮತಿಯಿಂದ ಮಂಡಿಕಲ್ ಕೃಪಾ ಇವರು ಕೂಡ ಹೇಳ್ತಾ ಇದ್ದಾರೆ, ಕನ್ನಡ ರತ್ನ ಭಂಡಾರ ಭಾವಗೀತೆ ಶನಿವಾರದ ವಿಶೇಷತೆಯನ್ನು ಹೇಳಿದ್ರಿ ಅಂತ. ಮತ್ತಾರು, ಇಳಕಲ್ಲಿಂದ ಶ್ಯಾಮಮೂರ್ತಿ ಅವರು, ಬಾಲಕೃಷ್ಣ ಮುದುಕಣ್ಣ ಬೆಳಗಿನ ಕಾರ್ಯಕ್ರಮ ಎಲ್ಲವೂ ಚೆನ್ನಾಗಿತ್ತು, ಪಡಿ ಪದ್ಧತಿಯ ಮಹತ್ವ ನಮಗೆ ಗೊತ್ತಾಯಿತು ಅಂಥೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ. ವಿವಿಧ ಭಾರತಿ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಿಮ್ಮ ಸಂದೇಶಗಳನ್ನು ನೋಡ್ತಾ, ವಿವಿಧ ಭಾರತೀಯ ಮಾತು ಮಾಹಿತಿ ಹಾಡುಗಳ ಕಾರ್ಯಕ್ರಮ ಶುಭೋದಯ ಕರ್ನಾಟಕ ಇದು ಮುಂದುವರಿತಾ ಇದೆ. ಸಮಯ 8:07:45 ಈಗ ಒಂದು ಚಿತ್ರಗೀತೆಯನ್ನು ಕೇಳಿ. ಇದು ಕುಟುಂಬ ಚಿತ್ರದಿಂದ ಆಯ್ದಿದ್ದು, ಉಪೇಂದ್ರ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ, ಉದಿತ್ ನಾರಾಯಣ್ ಅವರು ಹಾಡಿಗೆ ದನಿಯಾಗಿದ್ದಾರೆ.

0: ಕೌಸಲ್ಯವರು ಹೇಳ್ತಾ ಇದಾರೆ, ನಮ್ಮ ಮನೆ ದೇವರೇ ಶ್ರೀನಿವಾಸ ಗೋವಿಂದ, ನೀವು ಪಡಿ ಅಂತ ಹೇಳ್ತೀರಿ, ಅದಕ್ಕೆ ನಾವು ಉಪದಾನ ಅಂತ ಹೇಳ್ತೇವೆ. ಈ ಶ್ರಾವಣ ಶನಿವಾರ ಬಂದಾಗ ನಾಲ್ಕೈದು ಮನೆಗೆ ಹೋಗಿ ಉಪದಾನ ಮಾಡಲೇಬೇಕು, ಇದು ನಮ್ಮ ಪದ್ಧತಿ ಅಂತ ಹೇಳ್ತಾರೆ. ರಮೇಶ್ ಶಿವಪುತ್ರ ಚೌಗಲ ಇವರ ಸಂದೇಶ ಕೂಡ ಬಂದಿದೆ. ಅಧೀಶ್ ಜೈನ್ ನಾಲ್ಕನೇ ತರಗತಿ ಪುಚ್ಚಬೆಟ್ಟು, ಇಲ್ಲಿಂದ ಶುಭೋದಯ ನಮಸ್ಕಾರ ವಿವಿಧ ಭಾರತಿ ಅಂತ ಹೇಳ್ತಾರೆ. ವೆಂಕಟೇಶ್ ನಾಯಕ್ ಅವರು ಕಡೂರು ತಾಲೂಕು, ಇವರು ಹೇಳ್ತಾ ಇದ್ರೆ ನಾನು ಕೂಡ ವಿವಿಧ ಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇನೆ ಅಂತ. ಧಾರವಾಡದಿಂದ ವಾಣಿಶ್ರವರು ಹೇಳ್ತಾ ಇದ್ರೆ ಶ್ರಾವಣ ಶನಿವಾರದ ಸಂದರ್ಭದಲ್ಲಿ ಗೋಪಾಲ ಕೇಳೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ, ಶ್ರೀನಿವಾಸನ ಹಾಡುಗಳು ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅನಂತಕುಮಾರ್ ಅರಸ್ ಅವರು ಕೂಡ ಅದೇ ಹೇಳ್ತಾ ಇದ್ರೆ, ಉಪದಾನ ಮಾಡೋದು ಪಡಿಬೇಡೋದು, ನಮ್ಮ ಕಡೆ ಉಪದಾನ ಅಂತೀವಿ, ನಾನು ಕೂಡ 10ನೇ ಕ್ಲಾಸ್ ಮುಗಿಸುವವರೆಗೂ ಕೂಡ ಉಪದಾನ ಅಥವಾ ಪಡಿಬೇಡುವ ಕೆಲಸವನ್ನು ಮಾಡಿದ್ದೆ ಅಂತ ಹೇಳಿ, ಹೀಗೆ ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸಿನ ಮಾತುಗಳನ್ನು ವಿವಿಧ ಭಾರತೀಯ ಜೊತೆಗೆ ಹಂಚಿಕೊಂಡಿದ್ದೀರಿ. ಅಥಣಿಯಿಂದ ಚಂದ್ರಕಾಂತ್ ಅವರ ಸಂದೇಶ ಬಂದಿದೆ. ಅನಂತರಾಜ್ ಗೋರ್ಲಡ್ಕು ಹಿರಿಯೂರು ಚಿತ್ರದುರ್ಗದಿಂದ ಇವರ ಸಂದೇಶ ಕೂಡ ಬಂದಿದೆ. ಒಟ್ಟಾರೆ ವಿವಿಧ ಭಾರತಿಯನ್ನು ಕೇಳ್ತಾ ಕೇಳ್ತಾ ನೀವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ ಅಂತಲೇ ಅನ್ನಿಸ್ತಾ ಇದೆ. ಕೇಳ್ತಾನೀರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ. ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
2: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
3: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

8:32:30 ಸಮಯ ಟ್ಯೂನ್ ಮಾಡಿರೋದು ವಿವಿಧ ಭಾರತಿ 102.9 FM ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತು ಮಾಹಿತಿ ಹಾಡುಗಳ ಜೊತೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿತಾ ಇದೆ.

ರಿಷಿ ಚಿತ್ರದ ಗೀತೆಯನ್ನ ಕೇಳಿದ್ರೆ ವಿ ಮನೋಹರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ, ರಾಜು ಅನಂತ ಸ್ವಾಮಿ, ಆರಾಧನಾ, ಗುರುಕಿರಣ್ ಇವರೆಲ್ಲರೂ ಕೂಡ ಈ ಹಾಡಿಗೆ ಧ್ವನಿಯಾಗಿದ್ರು. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಡುಗಳ ಜೊತೆಗೆ ನಿಮ್ಮ ಸಂದೇಶಗಳು ಕೂಡ ಬರ್ತಾ ಇದೆ. ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಈಗಾಗಲೇ ನಮಗೆ ಗೊತ್ತು, ಆಗಸ್ಟ್ 22 ಶನಿವಾರದ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಚಂದು, ಬಾನುಲಿ ಬಂಧು. ಹಾಗೆ ಇವತ್ತಿನ ಒಂದಿಷ್ಟು ವಿಶೇಷತೆಗಳನ್ನು ನಾವು ಗಮನಿಸುವುದಾದರೆ ಏನೆಲ್ಲ ವಿಶೇಷಗಳಿದೆ ಅಂತ ನೋಡಿದಾಗ, ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ನಮ್ಮನ್ನು ಅಗಲಿದ ದಿನ ಎಂದು. ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಕನ್ನಡದ ಪ್ರಮುಖ ನವ್ಯ ಸಾಹಿತಿಗಳು, ವಿಮರ್ಶಕರು, ಚಿಂತಕರು, ಕನ್ನಡಕ್ಕೆ ಜ್ಞಾನಪೀಠ 6ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು. ಇವರು 1932 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಜನಿಸಿದರು. 2014 ನಮ್ಮನ್ನು ಅಗಲಿದರು. ಇವರಿಗೆ ಅಂದರೆ ಯು ಆರ್ ಅನಂತಮೂರ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿಗಳು ಬಂದಿದೆ. ಸಂಸ್ಕಾರ ಸಿನಿಮಾಗೆ ಕೂಡ ಇದು ಇವರ ಕಾದಂಬರಿ ಸಿನಿಮಾ ಆಗಿದೆ. ಭಾರತೀಪುರ, ಅವಸ್ಥೆ, ಭವ ಮುಂತಾದ ಕಾದಂಬರಿಗಳನ್ನು ಬರೆದಿದ್ದಾರೆ. ಮೌನಿ, ಪ್ರಶ್ನೆ, ಆಕಾಶ ಮತ್ತು ಬೆಕ್ಕು ಸಣ್ಣ ಕಥೆಗಳು, ಸುರಗಿ ಎನ್ನುವ ಆತ್ಮಕಥೆಯನ್ನು ಕೂಡ ಬರೆದಿದ್ದಾರೆ. ಯು ಆರ್ ಅನಂತಮೂರ್ತಿಯವರು ನಮ್ಮನ್ನು ಅಗಲಿದ ದಿನ. ಇನ್ನು ಭಾರತದ ನಟ, ನಿರ್ಮಾಪಕ, ರಾಜಕಾರಣಿ, ಅದರಲ್ಲೂ ವಿಶೇಷವಾಗಿ ತೆಲುಗು ಚಿತ್ರರಂಗದ ಮೆಗಾ ಸ್ಟಾರ್ ಅಂತಾನೆ ಕರೆಯಲ್ಪಡುವ ಚಿರಂಜೀವಿ ಅವರ ಜನ್ಮದಿನ ಇಂದು. 1955 ಆಗಸ್ಟ್ 22 ಜನಿಸಿದ ಚಿರಂಜೀವಿ ಅವರು ಮೆಗಾ ಸ್ಟಾರ್ ಅಂತಾನೆ ಹೆಸರಾಗಿದ್ದಾರೆ. ಅವರು ಈಗಾಗಲೇ ಹೇಳಿದ ಹಾಗೆ ಸಿನಿಮಾ ನಟ, ನಿರ್ಮಾಪಕ ಮತ್ತು ಸಾಮಾಜಿಕ ಸೇವೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಚಿರಂಜೀವಿ ಅವರು ತೆಲುಗು ನಟ ಆದರೂ ಕೂಡ ಕನ್ನಡ ಚಿತ್ರದಲ್ಲಿ ಕೂಡ ಸಿಪಾಯಿ ಮತ್ತು 1999 ಬಂದಿದ್ದು ಶ್ರೀ ಮಂಜುನಾಥ 2001 ಬಂದ ಸಿನಿಮಾದಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕದ ಜೊತೆಗೆ ಒಂದು ವಿಶೇಷವಾದ ನಂಟನ್ನು ಉಳಿಸ್ಕೊಂಡಿದ್ದಾರೆ ಕನ್ನಡ ಚಿತ್ರರಂಗ. ಅದರಲ್ಲೂ ವಿಶೇಷವಾಗಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಕೂಡ ಅವರು ಹೇಳ್ಕೊಳ್ತಾರೆ. ಹೀಗಾಗಿ ಚಿರಂಜೀವಿಯವರ ಜನ್ಮದಿನ ಕೂಡ ಈ ದಿನ ಇದೆ. ಹಾಗಾಗಿ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ. ಶ್ರೀ ಮಂಜುನಾಥ ಚಿತ್ರದ ಗೀತೆ ಇದು.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಶ್ರೀ ಮಂಜುನಾಥ ಚಿತ್ರದ ಹಾಡು ಕೇಳಿದ್ರಿ. ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ರು ಹಂಸಲೇಖ ಅವರು. ಭಕ್ತ ಋಷಿ ಆದಿಶಂಕರರು ವಿರಚಿತ ಈ ಗೀತೆಗೆ ರಮೇಶ್ ಚಂದ್ರ ಮತ್ತು ನಂದಿತಾ ಅವರು ಧ್ವನಿಯಾಗಿದ್ದರು. ಇನ್ನು ಆಗಸ್ಟ್ 22, 1993 ಅಂತ ಹೇಳಿದ್ರೆ ನಮಗೆ ನೆನಪಾಗೋದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಆರ್ ಗುಂಡೂರಾವ್ ಅವರು. ಪ್ರಭಾವಿ ಖಡಕ್ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದರು. ಇವರು ನಮ್ಮನ್ನು ಅಗಲಿದ ದಿನ ಆಗಸ್ಟ್ 22 ಅಂದರೆ ಇದೇ ದಿನ. ಇವರು ಗುಂಡೂರಾವ್ ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ಬೆಂಗಳೂರು ಮತ್ತು ಕರ್ನಾಟಕದ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು. ಗುಂಡೂರಾವ್ ಅವರು ಒಂದು ವಿಶೇಷವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದರು. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಕುಶಾಲನಗರದಲ್ಲಿ ಅವರು ಜನಿಸಿದ್ದು. ಅಂದರೆ ಆರಂಭದಲ್ಲಿ ಗುಂಡೂರಾವ್ ಅವರು ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿಸ್ಕೊಂಡು ಒಂದು ಜನಪ್ರಿಯ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ದರು. 24ನೇ ವಯಸ್ಸಿಗೇ ಅವರು ಕುಶಾಲನಗರದ ಪುರಸಭೆ ಚುನಾವಣೆಯಲ್ಲಿ ಗೆಲುವನ್ನು ಪಡ್ಕೊಂಡಿದ್ದರು. 9 ವರ್ಷಗಳ ಕಾಲ ಪುರಸಭೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ತಮ್ಮ ಹುಟ್ಟೂರು ಕುಶಾಲನಗರದಲ್ಲಿ ಸದಸ್ಯರಾಗಿ, ಅದಾದ ನಂತರ ಸೋಮವಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ 1980ರಲ್ಲಿ 43ನೇ ವಯಸ್ಸಿಗೆ ಮುಖ್ಯಮಂತ್ರಿಯಾಗಿ, ಅಂದರೆ ರಾಜ್ಯದ ಅತ್ಯಂತ ಕಿರಿಯ ವಯಸ್ಸಿನ ಮುಖ್ಯಮಂತ್ರಿ ಅನ್ನುವ ದಾಖಲೆಯನ್ನು ಬರೆದವರು ಗುಂಡೂರಾವ್ ಅವರು. 1980ರಿಂದ 1983ರವರೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ಆಮೇಲೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದರು. ಬೆಂಗಳೂರಿನಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದ ಒಂದು ನಿರ್ಮಾಣಕ್ಕೆ ಚಾಲನೆಯನ್ನು ಕೊಟ್ಟರು. ಸಾಕಷ್ಟು ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಆರಂಭ ಮಾಡೋದಕ್ಕೆ ಉತ್ತೇಜನ ನೀಡಿದರು. ಮೈಸೂರಿನಲ್ಲಿ ಕಲಾಮಂದಿರ ನಿರ್ಮಾಣ ಮಾಡೋದಕ್ಕೆ ಕೂಡ ನೆರವಾದರು ಅನ್ನುವಂಥ ಮಾಹಿತಿಗಳು ಅವರ ಬಗ್ಗೆ ಲಭ್ಯವಾಗಿದೆ. ಒಟ್ಟಾರೆಯಾಗಿ ಗುಂಡೂರಾವ್ ಅವರು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರು ನಮ್ಮನ್ನ ಅಗಲಿದ ದಿನ ಇಂದು.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ವಿಷ್ಣು ಸೇನಾ ಚಿತ್ರದ ಹಾಡು ಕೇಳಿದ್ರಿ, ಮೇಘವೇ ಮೇಘವೇ. ಇದು ಅನುರಾಧ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ದೇವ ಅವರ ಸಂಗೀತ. ಶ್ರೀಚಂದನ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಹಾಯಾಗಿದೆ ಈ ದಿನ, ಇದು ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿತ್ತು. ಜಿ ಉದಯಶಂಕರ್ ಅವರು ಗೀತೆಯನ್ನ ಬರೆದಿದ್ರು. ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿದ್ದಂತಹ ಗೀತೆ ಇದಾಗಿತ್ತು. ಸಮಯ 8:56:20 ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಕೊನೆಯ ಗೀತೆಯೊಂದನ್ನು ಕೇಳೋಣ. ಈ ಹಾಡನ್ನು ಕೇಳಿದ ನಂತರ ಎಂದಿನಂತೆ 9:00 ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈಗ ಆರ್ ಪಿ ಪಟ್ನಾಯಕ್ ಮತ್ತು

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿ ಹಾಡುಗಳನ್ನ ಕೇಳಿ ಬಂದ್ವಿ. ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿ ನೀವೆಲ್ಲ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದೀರಾ. ಮತ್ತೆ ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸುರೇಶ್ ಬಾಬು ಕೆ ಬಿ ಕದಲೂರು ಇವರು ಹೇಳ್ತಾ ಇದ್ದಾರೆ ಮದ್ದೂರು. ಗುಡ್ ಮಾರ್ನಿಂಗ್, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಪಡಿ ಪದ್ಧತಿ ಬಗ್ಗೆ ಹೇಳಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಹಿತೇಂದ್ರ ದಾಸ್ ಅಸ್ಸಾಂನಿಂದ ಮೆಸೇಜ್ ಮಾಡಿದ್ದಾರೆ. ಆಮೇಲೆ ರಂಜಿತಾ ಮತ್ತು ಶಿವಮಾಧು ಕನಕಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ನೀವೆಲ್ಲರೂ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ, ಮೆಸೇಜ್ಗಳನ್ನ ಕಳಿಸ್ತಾ ಇದ್ದೀರಾ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸಿ ನಾವೀಗ ಇಂದಿನ ವಿಶೇಷ ಕಾರ್ಯಕ್ರಮದ ಕಡೆಗೆ ಹೊರಟಿದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಕೇಳ್ತಾ ಇದ್ದೀರಾ. 9:03:55 ಸಮಯ ಆಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಬಯಸ್ತಾ ಇರೋದು ನಾನು ಚಂದು, ಬಾನುಲಿ ಬಂಧು.
2: ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು, ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಗೊತ್ತಿರಬಹುದು, ಬಹಳಷ್ಟು ಜನಕ್ಕೆ ಗೊತ್ತಿದೆ, ಆಗಸ್ಟ್ 22 ವಿಶ್ವ ಜಾನಪದ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಆಗಸ್ಟ್ 22 ವಿಶ್ವ ಜಾನಪದ ದಿನ ಅಂಥೇಳಿ ಆಚರಿಸ್ತಾ ಇರುವ ಈ ಸಂದರ್ಭದಲ್ಲಿ ಇದ್ರ ಬಗ್ಗೆನೇ ಒಂದಷ್ಟು ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ ಸಾಗುತ್ತೆ. ನಮ್ಮ ದೇಶ ಭಾರತ ದೇಶ ಜಗತ್ತಿನಲ್ಲೇ ಅತಿ ಹೆಚ್ಚು ವೈವಿಧ್ಯಮಯ ಜಾನಪದ ಸಂಸ್ಕೃತಿಯನ್ನು ಹೊಂದಿರುವ ದೇಶ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪ್ರತಿಯೊಂದು ರಾಜ್ಯನೂ ತನ್ನದೇ ಆದಂಥ ವಿಶಿಷ್ಟ ಜಾನಪದ ಕಲೆ, ನೃತ್ಯ, ಸಂಗೀತ, ಬೇರೆ ಬೇರೆ ಆಚರಣೆಗಳನ್ನು ಹೊಂದಿದೆ. ವಿಶ್ವ ಗಮನಿಸಬಹುದು. ಭಾಂಗ್ರಾ, ಗಿಡ್ಡ ಇದು ಪಂಜಾಬ್ನಲ್ಲಿ ಸುಗ್ಗಿಯ ಸಂಭ್ರಮವನ್ನು ಬಿಂಬಿಸುವಂತಹ ಹಾಡು ಮತ್ತು ನೃತ್ಯಗಳು. ರಾಜಸ್ಥಾನದಲ್ಲಿ ಘೂಮರ್ ಅನ್ನುವಂತಹ ರಜಪೂತ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವರ್ಣರಂಜಿತ ಉಡುಗೆಗಳನ್ನು ಧರಿಸಿ ಮಾಡುವಂತಹ ನೃತ್ಯ ಇದೆ. ಹಾಗೆಯೇ ಗುಜರಾತ್ನಲ್ಲಿ ಗರ್ಭ ಮತ್ತು ದಾಂಡಿಯ ನವರಾತ್ರಿ ಹಬ್ಬದಲ್ಲಿ ಒಂದು ಕೋಲಾಟವನ್ನು ಮಾಡುವಂತಹ ಒಂದು ಸಾಮೂಹಿಕ ನೃತ್ಯ ಬಹಳ ಪ್ರಸಿದ್ಧವಾಗಿದೆ. ಬಿಹು ನಮಗೆಲ್ಲ ಗೊತ್ತಿದೆ, ಅಸ್ಸಾಂನಲ್ಲಿ ಸುಗ್ಗಿಯ ಹಬ್ಬ, ಒಂದು ಫಸಲನ್ನು ಮನೆಗೆ ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ಮಾಡುವಂತಹ ಹಬ್ಬ. ಮಹಾರಾಷ್ಟ್ರದಲ್ಲಿ ಧೋಲಕಿ ಅಂತ ಹೇಳಿ ಒಂದು ವಾದ್ಯದ ಲಯಕ್ಕೆ ತಕ್ಕ ಹಾಗೆ ಕುಣಿಯುವಂಥ ನೃತ್ಯವನ್ನು ನಾವು ಗಮನಿಸ್ಬೋದು. ಪಶ್ಚಿಮ ಬಂಗಾಳ, ಒಡಿಸ್ಸಾ ಇಲ್ಲೆಲ್ಲ ಯುದ್ಧ ಕಲೆ ಅಂದರೆ ಸಮರ ಕಲೆಯನ್ನು ಪ್ರದರ್ಶಿಸುವ

ಒಂದು ಧಾರ್ಮಿಕ ಸಾಂಪ್ರದಾಯಿಕ ಕಲೆ. ಕಂಸಾಳೆ ಇದೊಂದು ಹಿತ್ತಾಳೆ ಅಥವಾ ಕಂಚಿನಿಂದ ತಯಾರಿಸಿದಂಥ ವಿಶೇಷವಾದಂಥ ವಾದ್ಯ. ಇದನ್ನು ಕೈಯಲ್ಲಿ ಹಿಡಿದು ತಾಳಕ್ಕೆ ತಕ್ಕಸ್ಕರ ಬಳಸ್ತಾ ಇದ್ದಂಥ ಕಂಸಾಳೆ ಇದೊಂದು ಸಮರ ಕಲೆ ಕೂಡ ಹೌದು ಅಂತ ಹೇಳ್ತಾರೆ. ಈ ಕಂಸಾಳೆ ಇದನ್ನು ಮುಖ್ಯವಾಗಿ ಚಾಮರಾಜನಗರ, ಮೈಸೂರು, ಮಂಡ್ಯ ಮತ್ತು ರಾಮನಗರ ಪ್ರದೇಶಗಳಲ್ಲಿ ಕಾಣಬಹುದು. ಸಾಮಾನ್ಯವಾಗಿ 10-12 ಜನರ ಗುಂಪು ಸೇರಿ ದೇವರ ಹಾಡುಗಳನ್ನು ಹಾಡ್ತಾ ಲಯಬದ್ಧವಾಗಿ ನರ್ತಿಸ್ತಾ ಒಂದು ವಿಶೇಷವಾದಂಥ ಪ್ರದರ್ಶನವನ್ನು ಕೊಡ್ತಾರೆ. ವಿಶ್ವ ಜಾನಪದ ದಿನದ ಮಹತ್ವ ಅಂತ ಹೇಳಿದಾಗ ಹಳೆಯ ಸಂಪ್ರದಾಯಗಳನ್ನು ನೆನಪು ಮಾಡಿಕೊಳ್ಳೋದು, ಜನಪದ ಕಲೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು, ಜನಪದ ಕಲಾವಿದರನ್ನು ಗೌರವಿಸುವುದು, ಜನಪದ ನೃತ್ಯ ಮತ್ತು ಸಂಗೀತದ ಪ್ರದರ್ಶನ, ಕಲಾಜಾಥಾ, ಮೆರವಣಿಗೆ, ವಿಚಾರಗೋಷ್ಠಿಗಳನ್ನು ಕೂಡ ಈ ದಿನದ ಸಲುವಾಗಿ ಆಯೋಜಿಸಲಾಗುತ್ತೆ.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನ ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟವಾಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಹಳ್ಳಿ ಹಾಡು ತಂದಾನನ ಅಂತ ಕೇಳಿದ್ರಲ್ಲ ಹಾಡು, ದೊರೆ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ದರು. ವಿಶ್ವ ಜಾನಪದ ದಿನ ಈ ಸಂದರ್ಭದಲ್ಲಿ ಜನಪದ ಸಾಹಿತ್ಯ, ಜನಪದ ನೃತ್ಯ, ಜನಪದ ಗಾಯನದ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ದೀವಿ. ಜನಪದ ಅನ್ನೋದು ಸಾಮಾನ್ಯವಾಗಿ ಆದಿ ಜನರು ಬಳಸ್ತಾ ಇದ್ದಂತಹ, ಅಂದರೆ ಅದು ಡಾನ್ಸ್ ಇರಬಹುದು, ಹಾಡಿರಬಹುದು, ಬೇರೆ ಬೇರೆ ಕಲೆಯನ್ನು ಜಾನಪದ ಅಂತ ಗುರುತಿಸಬಹುದು. ಜಾನಪದ ಅಂದಾಗ ಅದರಲ್ಲಿ ನಿಸರ್ಗದ ಸತ್ಯಗಳು, ಕಥೆ, ಹಾಡು, ಗಾದೆ, ಒಗಟು ಇವೆಲ್ಲವನ್ನು ಕೂಡ ಜಾನಪದ ಸಾಹಿತ್ಯದಲ್ಲಿ ನಾವು ಗಮನಿಸಬಹುದು. ಡೊಳ್ಳು ಕುಣಿತ ಕರ್ನಾಟಕದ ಒಂದು ಜನಪ್ರಿಯ ಶಕ್ತಿಯುತವಾದ ಸಾಂಪ್ರದಾಯಿಕ ನೃತ್ಯ ಪ್ರಕಾರ. ಡೊಳ್ಳನ್ನು ಬಾರಿಸ್ತಾ ಲಯಬದ್ಧವಾದ ಹೆಜ್ಜೆಯನ್ನು ಹಾಕ್ತಾ ಮಾಡುವಂಥ ಒಂದು ನೃತ್ಯ. ಇದನ್ನು ಗಂಡು ಕಲೆ ಅಂತ ಕೂಡ ಕರೀತಾ ಇದ್ರು. ಆದರೆ ಈಗ ಹೆಣ್ಮಕ್ಳು ಕೂಡ ಡೊಳ್ಳು ನೃತ್ಯದಲ್ಲಿ, ಡೊಳ್ಳು ಕುಣಿತದಲ್ಲಿ, ಡೊಳ್ಳು ಬಾರಿಸುವುದರಲ್ಲಿ ಸಾಕಷ್ಟು ಯಶಸ್ವಿ ಆಗ್ತಾ ಇದ್ದಾರೆ. ಯಾಕಂದರೆ ಯಾಕೆ ಇದನ್ನು ಗಂಡು ಕಲೆ ಅಂತ ಕರೀತಾ ಇದ್ರು ಅಂದರೆ, ಇದಕ್ಕೆ ಹೆಚ್ಚು ಶ್ರಮ, ಪರಿಶ್ರಮವನ್ನು ಬೇಡುವಂಥದ್ದಾಗಿತ್ತು ಈ ಡೊಳ್ಳು ಕುಣಿತ. ಹಾಗಾಗಿ ಇದು ವಿಶೇಷವಾಗಿ ಬೀರದೇವರ ಅಥವಾ ಬೀರೇಶ್ವರನ ಆಚರಣೆಯನ್ನು ಹೊಂದಿದೆ. ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕ, ಶಿವಮೊಗ್ಗ, ಚಿತ್ರದುರ್ಗಗಳಲ್ಲಿ ಡೊಳ್ಳು ಕುಣಿತ, ಡೊಳ್ಳು ಕಲೆ ಪ್ರಚಲಿತದಲ್ಲಿದೆ. ಒಂದು 10-16 ಕಲಾವಿದರು ತಂಡದಲ್ಲಿ ವೇಗವಾಗಿ ಲಯಕ್ಕೆ ತಕ್ಕ ಹಾಗೆ ಡೊಳ್ಳಿನ ಸದ್ದಿಗೆ ಕುಣಿತ ಬೇರೆ ಬೇರೆ ರೀತಿಯಲ್ಲಿ ಫಾರ್ಮೇಷನ್ಸ್, ಅಂದರೆ ವ್ಯೂಹಗಳು, ಚಕ್ರ ವ್ಯೂಹಗಳನ್ನು ಮಾಡ್ತಾ ತಮ್ಮದೇ ಆದಂಥ ವಿಶೇಷವಾದ ವೇಷಭೂಷಣಗಳು, ಅಂದರೆ ಧೋತಿ, ತಲೆಗೆ ಪೇಟ, ಮೈ ಮೇಲೆ ದೇವರ ಪಟ್ಟಿಗಳು, ಸೊಂಟಕ್ಕೆ ಗೆಜ್ಜೆಯನ್ನು ಕಟ್ಟಿ ನರ್ತಿಸುವಂತಹ ರೀತಿಯೇ ಡೊಳ್ಳು ಕುಣಿತ. ಕರ್ನಾಟಕದ ವಿಶೇಷ ಪ್ರಕಾರ ಇದು.

ಶ್ರೀ ಅಮರೇಶ್ವರ ಮಹಾತ್ಮೆ ಚಿತ್ರದ ಹಾಡನ್ನ ಕೇಳಿದ್ರಿ. ಶಿವು ಭೇರ್ಗಿಯವರು ಬರೆದ ಗೀತೆಗೆ ಎಂ ಎಸ್ ಮಾರುತಿಯವರ ಸಂಗೀತ ಇತ್ತು. ಎಲ್ಎನ್ ಶಾಸ್ತ್ರಿ ಮತ್ತು ಶಿಲ್ಪ ಅವರು ಹಾಡಿಗೆ ದನಿಯಾಗಿದ್ರು. ಆಗಸ್ಟ್ 22 ವಿಶ್ವ ಜಾನಪದ ದಿನ ಅಂತ ಹೇಳಿ ಜಗತ್ತಿನಾದ್ಯಂತ ಆಚರಿಸಲಾಗುತ್ತೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೂಡ ಇದ್ರ ಬಗ್ಗೆನೇ ಮಾತಾಡ್ತಾ ಹಾಡುಗಳ ಜೊತೆಗೆ ಸಾಗ್ತಾ ಇದ್ದೇವೆ. ಸಮಯ ಆಗಿದೆ 9:34.

ಕರ್ನಾಟಕ ರಾಜ್ಯ ಸಮೃದ್ಧ ಜಾನಪದ ಸಂಸ್ಕೃತಿಯ ತವರೂರು. ಇಲ್ಲಿ ಕಲೆ, ನೃತ್ಯ, ಹಾಡುಗಳು ಎಲ್ಲವೂ ಕೂಡ ಪ್ರಾದೇಶಿಕ ವೈವಿಧ್ಯತೆಯಿಂದ ಕೂಡಿದೆ. ಅಂದರೆ ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯ ಜನಪದ ಕಲೆಗಳನ್ನು ನಾವು ಗಮನಿಸಬಹುದು. ಕರಾವಳಿ ಪ್ರದೇಶದಲ್ಲಿ ಯಕ್ಷಗಾನ, ಇದು ಪುರಾಣ ಪುಣ್ಯ ಕಥೆಗಳನ್ನು ಆಧರಿಸಿದ ಗಾಯನ ಮತ್ತು ನೃತ್ಯವನ್ನು ಒಳಗೊಂಡಿರುತ್ತೆ. ಡೊಳ್ಳು ಕುಣಿತ ಉತ್ತರ ಮತ್ತು ಮೈಸೂರು ಭಾಗದಲ್ಲಿ ಬರುವಂತಹ ವೀರಗಾಸೆ ಶೈಲಿಯ ಚರ್ಮ ವಾದ್ಯದ ನೃತ್ಯ. ಕಂಸಾಲೆ ಈಗಾಗಲೇ ಹೇಳಿದ ಹಾಗೆ ಮಲೆ ಮಹದೇಶ್ವರನ ಭಕ್ತರು ಪ್ರದರ್ಶನ ಮಾಡುವಂತಹ ವಿಶಿಷ್ಟವಾದ ಕಂಚಿನ ತಾಳಗಳ ಜೊತೆಗೆ ಮಾಡುವಂತಹ ಗಾಯನ, ಹಾಗೆ ನೃತ್ಯ ಕೂಡ ಹೌದು. ವೀರಗಾಸೆ ಇದು ಕೂಡ ಶಿವನ ಶೌರ್ಯವನ್ನು ಬಿಂಬಿಸಿ ರೌದ್ರ ಭಾವದ ಒಂದು ಶಕ್ತಿಶಾಲಿ ಜಾನಪದ ನೃತ್ಯ. ಪೂಜಾ ಕುಣಿತ ಇದು ತಲೆ ಮೇಲೆ ದೇವರು ಕರಗ ಬಿದಿರಿನ ರಚನೆಯನ್ನು ಹೊತ್ತು ಮಾಡುವಂಥ ಆಕರ್ಷಕ ನೃತ್ಯ. ಇನ್ನು ಗೊರವರ ಕುಣಿತ ಅಂತ ಕೂಡ ಒಂದಿದೆ. ಮೈಲಾರಲಿಂಗನ ಭಕ್ತರು ಕಂಬಳಿಯನ್ನು ಹೊದ್ದು ಡಮರುಗವನ್ನು ಬಾರಿಸ್ತಾ ಮಾಡುವಂಥ ನೃತ್ಯ. ಇದರ ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ಯಕ್ಷಗಾನ. ಯಕ್ಷಗಾನದಲ್ಲಿ ಪ್ರಾಚೀನ ಪುರಾಣಗಳು, ಮಹಾಕಾವ್ಯಗಳಿಂದ ನಿರ್ದಿಷ್ಟವಾದಂಥ ಪ್ರಸಂಗಗಳನ್ನು ಆರಿಸಿಕೊಂಡು ಗಾಯನವನ್ನು ಮಾಡ್ತಾ ಅಭಿನಯಿಸುವಂಥದ್ದು. ಯಕ್ಷಗಾನದಲ್ಲಿ ವಾದ್ಯಗಳು ಬಹಳ ಮುಖ್ಯ. ಹಾಗೆಯೇ ಮುಖ್ಯ ಗಾಯಕ ಅಂದರೆ ಭಾಗವತ. ಭಾಗವತವನ್ನು ಹೇಳುವಂಥವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ನೃತ್ಯದಲ್ಲಿ ಅಂದರೆ ಈ ಒಂದು ಯಕ್ಷಗಾನದಲ್ಲಿ ಚಂಡೆಯನ್ನು, ಮದ್ದಳೆಯನ್ನು ಬಳಸ್ತಾರೆ. ಜೊತೆಗೆ ಬಹಳ ವಿಶೇಷ ಅನಿಸುವಂಥದ್ದು ಯಕ್ಷಗಾನದ ವೇಷಭೂಷಣಗಳು. ಅಂದರೆ ಒಂದು ಮುಖಕ್ಕೆ ಬಳಸುವಂಥ ಶಿರಸ್ತ್ರಾಣ ಇರಬಹುದು, ಭಾರವಾದಂತಹ ಉಡುಪುಗಳು, ಆ ವಿಶೇಷವಾದಂಥ ಗೆಟಪ್ ಕೊಡುವಂಥ ಆ ವೇಷ, ಮತ್ತು ಅವರ ಹಿಮ್ಮೇಳ, ಮುಮ್ಮೇಳ ಇವೆಲ್ಲವೂ ಕೂಡ ಯಕ್ಷಗಾನದಲ್ಲಿ ಬರುತ್ತೆ. ಕರಾವಳಿ ಕರ್ನಾಟಕದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೇರಳದ ಕಾಸರಗೋಡಿನಲ್ಲಿ ನಾವು ಯಕ್ಷಗಾನವನ್ನು ಗಮನಿಸಬಹುದು. ಅದರಲ್ಲೂ ಪಡುವಲಪಾಯ, ಕರಾವಳಿಯ ಶೈಲಿ ಮೂಡಲಪಾಯ ಅಂತ ಎಲ್ಲ ಕೂಡ ಹೇಳ್ತಾರೆ. ತೆಂಕುತಿಟ್ಟು, ಬಡಗುತಿಟ್ಟು, ಬೇರೆ ಬೇರೆ ರೀತಿಯ ಉಪಶೈಲಿಗಳನ್ನು ಕೂಡ ನಾವು ಯಕ್ಷಗಾನದಲ್ಲಿ ಗಮನಿಸಬಹುದು. ಯಕ್ಷಗಾನ ಬಹಳ ವಿಶೇಷವಾಗಿ ಅಂದರೆ ಪುರಾಣ ಪುಣ್ಯ ಕಥೆಗಳನ್ನು ಆಧರಿಸಿದ್ದು, ರಾಮಾಯಣ ಮಹಾಭಾರತದ ಘಟನೆಗಳನ್ನು ಕೂಡ ಇದರಲ್ಲಿ ಆರಿಸಿಕೊಂಡು ಬಹಳ ವಿಶೇಷವಾಗಿ ಪ್ರಸ್ತುತಪಡಿಸುವಂಥ ಒಂದು ಕರ್ನಾಟಕದ ಪ್ರಮುಖ ಜನಪದ ಕಲೆ ಅದು ಯಕ್ಷಗಾನ.

ಶಶಿರಾಜ್ ಕಾವೂರು ಅವರು ಕಾಂತಾರ ಚಿತ್ರಕ್ಕಾಗಿ ಬರೆದ ಗೀತೆ. ಮೈಮ್ ರಾಮದಾಸ್ ಅವರ ಧ್ವನಿಯಲ್ಲಿ ಕೇಳಿಬಂತು. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇತ್ತು. ಕರ್ನಾಟಕದ ಪ್ರಮುಖ ಜನಪದ ಸಾಹಿತ್ಯ ಮತ್ತು ಹಾಡುಗಳು ಅಂದಾಗ ತ್ರಿಪದಿಗಳನ್ನು ನಾವು ಜನಪದ ಸಾಹಿತ್ಯದ ಸಾಲಿನಲ್ಲಿ ಸೇರಿಸ್ಕೊಳ್ಬಹುದು. ಲಾವಣಿ ಹಾಡುಗಳು ಅಂದರೆ ಇದರಲ್ಲಿ ಐತಿಹಾಸಿಕ ವೀರರ ಕಥೆಗಳನ್ನು ಹೇಳುವಂಥ ಶೌರ್ಯದ ಗೀತೆಗಳನ್ನು ನಾವು ಮುಖ್ಯವಾಗಿ ಕಾಣಬಹುದು. ಇನ್ನು ಸೋಬಾನೆ ಪದ, ಮದುವೆ ಮತ್ತು ಮಂಗಳ ಕಾರ್ಯಗಳಲ್ಲಿ ಹೆಣ್ಮಕ್ಕಳು ಹೇಳುವಂತಹ ಸಾಂಪ್ರದಾಯಿಕ ಹಾಡುಗಳು, ಚೌಕಿ ಗೀಗಿ ಪದಗಳು, ಚೌಡಿಕೆ ವಾದ್ಯವನ್ನು ಬಳಸಿ ಸಾಮಾಜಿಕ ಮತ್ತು ಧಾರ್ಮಿಕ ಕಥೆಗಳನ್ನು ರಾಗಬದ್ಧವಾಗಿ ಹಾಡುವಂಥದ್ದು. ಇದರ ಜೊತೆಗೆ ಆಯಾಯ ಪ್ರದೇಶಗಳು, ಅದು ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ಚಿತ್ರದುರ್ಗ, ನಮ್ಮ ಕೊಡಗು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಆಯಾಯ ಸ್ಥಳೀಯ ಪ್ರದೇಶಗಳಿಗೆ ಅನುಗುಣವಾಗಿ ಕೋಲಾಟ ಇರಬಹುದು, ಹಾಡುಗಳು, ಲಾವಣಿಗಳು, ಪಾಡ್ದನ ಅಂತೆಲ್ಲ ಹೇಳಿಕೊಂಡು ಬೇರೆ ಬೇರೆ ರೀತಿಯ ಜನಪದ ಸಾಹಿತ್ಯವನ್ನು ಕೂಡ ನಾವು ಗಮನಿಸಬಹುದು. ಕೋಲಾಟ ಕೂಡ ಇದೆ. ಕೋಲಾಟ ಇದು ದಕ್ಷಿಣ ಭಾರತದ ಕರ್ನಾಟಕದ ಒಂದು ಸಾಂಪ್ರದಾಯಿಕ ನೃತ್ಯ ಅಂತಲೇ ಹೇಳ್ಬೋದು. ಅಂದರೆ ಮರದ ಕೋಲುಗಳನ್ನು ಬಳಸಿ ಹಾಡ್ತಾ ನರ್ತಿಸುವಂಥದ್ದು. ಕೋಲಾಟದಲ್ಲಿ ಕೋಲು ಮುಖ್ಯವಾಗಿರುತ್ತೆ. ಬೇರೆ ಬೇರೆ ಗುಂಪುಗಳಾಗಿ ಫಾರ್ಮೇಷನ್ಗಳನ್ನು ಮಾಡಿಕೊಂಡು ಲಯಬದ್ಧವಾಗಿ ಹಾಡುವಂಥದ್ದು. ಇದರಲ್ಲಿ ಹೆಣ್ಮಕ್ಕಳು ಕೂಡ ಕೋಲಾಟವನ್ನು ಮಾಡ್ತಾರೆ, ಗಂಡ್ಮಕ್ಕಳು ಕೂಡ ಮಾಡ್ತಾರೆ. ಒಂದು ರೀತಿ ಲವಲವಿಕೆಯಿಂದ ಒಂದಷ್ಟು ಸ್ಟೆಪ್ಗಳನ್ನು ಶಕ್ತಿಯ ಪ್ರದರ್ಶನ ಮಾಡುವಂಥದ್ದು, ಜಾನಪದ ಹಾಡುಗಳ ಪ್ರದರ್ಶನ ಕೂಡ ಇರುತ್ತೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಕೋಲಾಟ ಬಹಳ ಪ್ರಮುಖವಾದಂಥ ಅಂದರೆ ಹಳ್ಳಿಯ ಹಬ್ಬಗಳು, ಸಾಂಸ್ಕೃತಿಕ ಕೂಟಗಳು, ಶಾಲೆ ಕಾಲೇಜುಗಳಲ್ಲಿ ಕೂಡ ಕೋಲಾಟವನ್ನು ಮಾಡೋದನ್ನು ನಾವು ಗಮನಿಸಬಹುದು. ಈ ಒಂದು ಜನಪದ ಕಲೆಗೆ, ಜನಪದ ಕಲೆ ವಿಶ್ವ ಜಾನಪದ ದಿನದ ಸಂದರ್ಭದಲ್ಲಿ ಜನಪದ ಕಲೆ ಬಗ್ಗೆ ಮಾತಾಡುವಾಗ ಆಕಾಶವಾಣಿ ಕೂಡ, ಆಕಾಶವಾಣಿ ದೇಶದ ಆಕಾಶವಾಣಿ, ಎಲ್ಲ ದೇಶದ ಆಕಾಶವಾಣಿ ಕೇಂದ್ರಗಳಲ್ಲಿ ಜನಪದ ಕಲೆಗೆ, ಸಾಹಿತ್ಯಕ್ಕೆ, ಸಂಗೀತಕ್ಕೆ ಪ್ರಮುಖವಾದ ಸ್ಥಾನವನ್ನು ಕೊಟ್ಟು ನಿರಂತರವಾಗಿ ಆಕಾಶವಾಣಿಗಳಲ್ಲಿ ಆಯಾ ಸ್ಥಳೀಯ ಸಮುದಾಯದ ಜನಪದ ಹಾಡುಗಳನ್ನು, ಜನಪದ ಕಥೆ, ಜನಪದ ಕಲೆಯ ಮಹತ್ವವನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಈ ಒಂದು ಜನಪದ ಕಲೆಯ ಮಹತ್ವವನ್ನು ನಿರಂತರವಾಗಿ ಎತ್ತಿ ಹಿಡಿತಾ ಬಂದಿದೆ ಆಕಾಶವಾಣಿ ಕೇಂದ್ರ.

ಗಂಗಾ ಕಾವೇರಿ ಚಿತ್ರದಿಂದ ಆರಿಸಿದ ಹಾಡನ್ನ ನೀವು ಕೇಳಿದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸುನೀತಾ, ಶ್ರುತಿ ಶ್ರೀನಾಥ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಗೀತೆಯನ್ನ ರಚಿಸಿ ಸಂಗೀತ ಸಂಯೋಜನೆ ಮಾಡಿದ್ದು ಕೆ ಕಲ್ಯಾಣ್ ಅವರು. ನಮ್ಮ ಜನಪದ ಕಲೆಗಳು ನಮ್ಮ ಸಂಸ್ಕೃತಿಯ ಜೀವನಾಡಿ. ಅದು ಕರ್ನಾಟಕದ ಡೊಳ್ಳು ಕುಣಿತ, ವೀರಗಾಸೆ, ಯಕ್ಷಗಾನ, ಕರಗ, ಹಳ್ಳಿಯ ನೃತ್ಯಗಳು ಯಾವುದೇ ಆಗಿದ್ರೂ ಕೂಡ ಅವು ನಮ್ಮ ನಾಡಿನ ಹಿರಿಯ ಪರಂಪರೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡುತ್ತವೆ. ಅಷ್ಟು ಮಾತ್ರ ಅಲ್ಲ, ಮನಸ್ಸಿಗೆ ಸಂತೋಷವನ್ನು ಕೊಡ್ತಾ ನಮ್ಮ ಜನಪದರು ಅಂದರೆ ಹಿಂದಿನ ನಮ್ಮ ಹಿರಿಯರು ಅಳವಡಿಸಿಕೊಂಡಿದ್ದಂತಹ ಬದುಕಿನ ಮೌಲ್ಯಗಳನ್ನು ಕೂಡ ನಮಗೆ ತಿಳಿಸೋದ್ರಲ್ಲಿ ಸಹಾಯ ಮಾಡುತ್ತವೆ. ಜನಪದ ಕಲೆಗಳು ಗ್ರಾಮೀಣ ಜನರ ಕಷ್ಟ, ಸುಖ, ನಂಬಿಕೆ, ಸಂಭ್ರಮ, ಭಾವನೆಗಳ ಅಭಿವ್ಯಕ್ತಿ. ಇವು ಸಮಾಜದಲ್ಲಿ ಒಗ್ಗಟ್ಟು, ಸಾಮೂಹಿಕ ಜೀವನ ಮತ್ತು ನೈತಿಕ ಮೌಲ್ಯವನ್ನು ಬಿತ್ತುವಂತಹ ಕೆಲಸ ಮಾಡುತ್ತಾ ಹೋಗ್ತವೆ. ಈ ಒಂದು ಆಧುನಿಕತೆಯ ಭರಾಟೆಯಲ್ಲಿ ಮರೆಯಾಗ್ತಾ ಇರುವಂಥ ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಜೀವಂತವಾಗಿಡೋದಕ್ಕೆ ಜನಪದ ಕಲೆಗಳು ಅತ್ಯಂತ ಅಗತ್ಯ. ಇವತ್ತಿನ ಇಂಟರ್ನೆಟ್ ಮತ್ತು ಟಿವಿ, ಮೊಬೈಲ್, ಕಂಪ್ಯೂಟರ್ ಯುಗದಲ್ಲಿ ಯುವ ಜನರು ಜನಪದ ಕಲೆಗಳಿಂದ ದೂರ ಆಗ್ತಾ ಇದ್ದಾರೆ. ಕಲಾವಿದರಿಗೆ ಸೂಕ್ತವಾದಂತಹ ಪ್ರೋತ್ಸಾಹ ಕೊಡಬೇಕು, ಧನ ಸಹಾಯ ಕೊಡಬೇಕು, ಅವರಿಗೆ ವೇದಿಕೆಗಳು ಕೂಡ ಕೊಟ್ಟಾಗ ಜನಪದ ಕಲೆಗಳು ನಶಿಸಿ ಹೋಗದೆ ಮುಂದಿನ ತಲೆಮಾರಿಗೆ ಸಿಗುತ್ತವೆ. ಸರ್ಕಾರ ಆಗಿರಲಿ, ಸಂಘ ಸಂಸ್ಥೆ ಆಗಿರಲಿ,

ಸಾರ್ವಜನಿಕರು ಯಾರೇ ಆದರೂ ಕೂಡ ಜನಪದ ಉತ್ಸವಗಳು ನಡೆದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕ್ಷೇತ್ರಕ್ಕಾಗಿ ದುಡಿತಾ ಇರುವಂತಹ ಎಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ.

ಸೇವಂತೆ ಸೇವಂತೆ ಚಿತ್ರದ ಹಾಡನ್ನ ಕೇಳಿದ್ರಿ. ಕುನಾಲ್ ಗಾಂಜಾವಾಲಾ ಪ್ರಿಯ ಅವರ ಧ್ವನಿಯಲ್ಲಿ ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿದ ಗೀತೆ ಇದಾಗಿತ್ತು. ಭೂಲೋಕದಲ್ಲಿ ಯಮರಾಜ ಚಿತ್ರದ ಹಾಡು, ಭಂಗೀರಂಗ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ, ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ರು. ವಿಶ್ವ ಜಾನಪದ ದಿನದ ಅಂಗವಾಗಿ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈ ಒಂದು ಹಾಡಿನ ಜೊತೆಗೆ ಬಿಳಿಗಿರಿಯ ಬನದಲ್ಲಿ ಚಿತ್ರದ ಗೀತೆ ಚಿ ಉದಯಶಂಕರ್ ಅವರು ಬರೆದಿದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿ ಅವರು ಹಾಡಿರುವ ಈ ಹಾಡಿನೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಣ. ಸರಿಯಾಗಿ 10 ಗಂಟೆಗೆ ಸುದ್ದಿ ಮುಖ್ಯಾಂಶಗಳನ್ನು ಕೇಳ್ತೀರಿ. ಅದಾದಮೇಲೆ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು ನಿಮಗಾಗಿ ಕಾಯ್ತಾ ಇದೆ. ಇದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಮುಂದಿನ ತಿಂಗಳ 5ರಂದು ದೆಹಲಿಯ ವಿಜ್ಞಾನ ಭವನದಲ್ಲಿ 48 ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟೀಯ ಮಟ್ಟದಲ್ಲಿ 3 ಹಂತದ ಆಯ್ಕೆ ಪ್ರಕ್ರಿಯೆಯ ಮೂಲಕ ಶಾಲಾ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ಜೈಪುರದಲ್ಲಿ ನಿನ್ನೆ ನಡೆದ ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಜೈಪುರ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸುವುದರೊಂದಿಗೆ ಮುಕ್ತಾಯವಾಯಿತು. ಇದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಪ್ರವಾಸೋದ್ಯಮ ಸಹಕಾರವನ್ನು ಬಲಪಡಿಸುವ ಚೌಕಟ್ಟನ್ನು ಒದಗಿಸುತ್ತದೆ. ಸರ್ಕಾರಿ ಶಾಲೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಸಮಾನತೆ, ಅವಕಾಶ ಮತ್ತು ಬೆಳವಣಿಗೆಗೆ ಅಡಿಪಾಯವಾಗಿದ್ದು, ಕೃತಕ ಬುದ್ದಿಮತ್ತೆ ಆಧಾರಿತ ಗಣಕಯಂತ್ರ ಕಿಯೋ ಎಐಪಿಸಿ 2026 ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಸಬಲಗೊಳಿಸುವ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ಡಿಸೆಂಬರ್ ತಿಂಗಳೊಳಗೆ ಪೂರ್ಣಗೊಳಿಸಿ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ 2,25,515 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಮೊದಲ ಹಂತದ ಬಳಿಕ

ಕರಡು ಮತದಾರರ ಪಟ್ಟಿ ನಾಡಿದ್ದು 24ನೇ ತಾರೀಖಿನಂದು ಪ್ರಕಟವಾಗಲಿದೆ. ಬೆಳಗಾವಿ ಜಿಲ್ಲೆಯ ಮತದಾರರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟವಾಗದಿದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಹಾಗೂ ಅರ್ಜಿ ನಮೂನೆ 6ರ ಮೂಲಕ ಅಗತ್ಯ ದಾಖಲೆ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಲವಂತ ಹಣ ಸುಲಿಗೆ, ಕಾನೂನುಬಾಹಿರ ರಸ್ತೆ ಹಾಗೂ ಟೋಲ್ ತೆರಿಗೆ ಸಂಗ್ರಹ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿ ಪಶ್ಚಿಮ ಬಂಗಾಳದ ಜನತೆ ರಾಜ್ಯ ಸರ್ಕಾರ ಆರಂಭಿಸಿರುವ 4 ಉಚಿತ ಸಹಾಯವಾಣಿಗಳ ಮೂಲಕ ನೇರವಾಗಿ ದೂರು ದಾಖಲಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

10:05 ಸಮಯ ಆಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 9 ಗಂಟೆ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿ ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ ಜಾನಪದ ವಿಶ್ವ ಜಾನಪದ ದಿನದ ಸಂದರ್ಭದಲ್ಲಿ ಜನಪದ ಕಲೆಗಳ ಬಗ್ಗೆ ಮಾಹಿತಿ ಕೊಟ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ನಂದಿನಿ ಕುಮಾರ್ ಹೊಂಗನೂರಿನಿಂದ ಜನರ ಅನುಭವದಿಂದ ಬೆಳೆದು ಬಂದ ಸಾಂಸ್ಕೃತಿಕ ಕಲೆ ಜನಪದ. ಜನಪದ ಅಂದ ತಕ್ಷಣ ಹಳ್ಳಿಯ ವಾತಾವರಣನೇ ನೆನಪಾಗುತ್ತೆ ಅಂತ ಹೇಳಿದರೆ. ಆಮೇಲೆ ಶುಭೋದಯ, ನಾದೋಪಾಸನೆ, ಕನ್ನಡ ರತ್ನಭಂಡಾರ, ಜಾನಪದ ಕಲೆಯ ಬಗ್ಗೆ ಮಾಹಿತಿ, ಹಾಡುಗಳು ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಮೇಘ, ಮಮತಾ, ಧ್ರುವ, ಬಡ್ನಿ, ಕೇಶವಾಪುರ, ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ. ಕಾಕ್ಸ್ಟೋನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿಯವರು, ಕಾರ್ಯಕ್ರಮ ಚೆನ್ನಾಗಿತ್ತು, ಅದರಲ್ಲೂ ಯಕ್ಷಗಾನದ ಬಗ್ಗೆ ನೀವು ಹೇಳಿದ ಮಾಹಿತಿ ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ. ರಾಜಾಜಿ ನಗರದ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕಾ, ವಿಮರ್ಶ್ ಇವರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದಾರೆ. ನಾವೀಗ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಹೋಗೋಣ. ಹತ್ತು ಗಂಟೆ ನಂತರ ಪ್ರಸಾರ ಆಗುವಂತಹ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮಧುರವಾದ ಇಂಪಾದ ಹಾಡುಗಳನ್ನು ಕೇಳ್ತಾ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ಸಾಗಲಿ ಎನ್ನುವ ಆಶಯದೊಂದಿಗೆ ಶನಿವಾರದ ಈ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ನಾಗಕಾಳ ಭೈರವ ಚಿತ್ರದ ಗೀತೆಯೊಂದಿಗೆ ಆರಂಭ ಮಾಡೋಣ. ವಿಷ್ಣುವರ್ಧನ್ ಅವರು ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ವಿಜಯ ನರಸಿಂಹ ಅವರು ಬರೆದದ್ದು, ಎಂ ರಂಗರಾವ್ ಅವರ ಸಂಗೀತದಲ್ಲಿದೆ. ಕೇಳಿ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರ ಇದೀಗ ಆರಂಭ.

0: ಸ್ವರ್ಗ
1: ಸ್ವರ್ಗ,
0: ಅಳುವುದೇ ನರಕ
1: ನರಕ,
0: ನಗುವುದೇ ಸ್ವರ್ಗ ಅಳುವುದೇ ನರಕ. ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ.
2: ಪ್ರೀತಿ ಸ್ವರ್ಗ, ಹಾ
0: ಹಾ,
2: ಭೀತಿ ನರಕ.
0: ಯಾ ಯಾ

ಮುದ್ದಿನ ಮಗುವು ನಕ್ಕರತಾನೆ ಅಂದವು ಹೆಚ್ಚುವುದು, ಮಲ್ಲಿಗೆ ಮಗು ನಕ್ಕರತಾನೆ ಹೂವೆ ಆಗುವುದು, ಮುದ್ದಿನ ಮಗುವು ನಕ್ಕರತಾನೆ.

0: ಬದುಕಲಿ ಸಂತಸ ಉಕ್ಕಿ ಹರಿಯುವುದು ದು ದು
1: ಪ್ರೀತಿ ಸ್ವರ್ಗ ನರಕ ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ.

0: ಅಳುವುದೇ ನರಕ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ.
1: ಪ್ರೀತಿಯ ಸ್ವರ್ಗ ಭೀತಿಯ ನರಕ, ಪ್ರೀತಿಸುವ ನನ್ನ ಸೇರಿ ಸ್ವರ್ಗ.

ನೀವು ಹತ್ರನಾದ್ರೂ ಇರಿ, ದೂರನಾದ್ರೂ ಇರಿ, ಆದ್ರೆ ನಾವಂತೂ ನಿಮ್ಮ ಮನೆ ಮನಗಳಿಗೆ ಬರ್ತೇವೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ ಅಂತ ಹೇಳ್ತಾ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಿಮ್ಮ ಜೊತೆಯಾಗಿ ಇರುತ್ತೆ ವಿವಿಧ ಭಾರತಿ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುನಿಯನ ಮಾದರಿ ಚಿತ್ರದ ಹಾಡು ಕೇಳಿದ್ರಿ. ಜಯಚಂದ್ರನ್ ಮತ್ತು ಎಸ್ ಜಾನಕಿ ಅವರ ಧ್ವನಿ ಇತ್ತು. ಚೀವು ದೇಶಂಕರ್ ಅವರು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಅದಾದ ನಂತರ ಅಣ್ಣ ಅವರು ಮತ್ತು ಸುಲೋಚನ ಅವರು ಹಾಡಿದ ಕೇರಳದ ಸಿಂಹ ಚಿತ್ರದ ಗೀತೆ ಪ್ರಸಾರವಾಯಿತು. ಚೀವು ದೇಶಂಕರ್ ಅವರೇ ಈ ಹಾಡನ್ನು ಕೂಡ ಬರೆದಿದ್ರು. ಸತ್ಯಂ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು.

ದೇವತಾ ಮನುಷ್ಯ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಆರ್ ಛಾಯಾ ಅವರ ಧ್ವನಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಹಾಡಿಗಿತ್ತು. ವಿವಿಧ ಭಾರತಿ 102.9 FM ಕೇಳ್ತಾ ಕೇಳ್ತಾ ನಮ್ಮ ಕೇಳುಗರು ಕಳಿಸಿರುವ ಸಂದೇಶ ಹೀಗಿದೆ. ಶ್ರೀನಗರದಿಂದ ಶ್ರೀದೇವಿ ಪ್ರಕಾಶ್ ಇವರು ಹೇಳ್ತಾ ಇದ್ದಾರೆ, ದೇವತಾ ಮನುಷ್ಯ ಚಿತ್ರದ ಈ ಹಾಡು ನನ್ನ ಮಗಳು ಪ್ರಜ್ಞಾಗೆ ತುಂಬಾನೇ ಇಷ್ಟ. ಅವಳು ಏನೇ ಮುಖ್ಯವಾದ ಕೆಲಸ ಮಾಡೋದಿದ್ರು ಕೂಡ ಈ ಹಾಡನ್ನು ಹಾಡಿ ಪ್ರಾರ್ಥನೆ ಮಾಡಿ ಒಂದು ಧನ್ಯವಾದವನ್ನು ಅರ್ಪಿಸಿ ಕೆಲಸವನ್ನು ಶುರು ಮಾಡ್ತಾಳೆ. ಹಾಗಾಗಿ ಈ ಹಾಡು ಕೇಳಿ ತುಂಬಾ ಖುಷಿಯಾಯಿತು ಅಂತ ಶ್ರೀದೇವಿ ಮತ್ತು ಪ್ರಕಾಶ್ ಶ್ರೀನಗರದಿಂದ ಮೆಸೇಜ್ ಮಾಡಿದ್ದಾರೆ. ನಮಗೆ ನಾಗರತ್ನ ಅವರು ರಾಜಾಜಿನಗರದಿಂದ, ಮನ್ವಿತ್ ಮಹಂತ್ ಕ್ಲಾಸಿಕ್ ಕೌಂಟಿ ಕೆಂಗೇರಿ ಬೆಂಗಳೂರಿನಿಂದ, ವಿಶ್ವನಾಥ್ ಸರಸ್ವತಿ ಭೂಮಿಕಾ ಅವರು, ಹಾಗೆಯೇ ಸರಸ್ವತಿ ಅವರು ಬೀದರ್ನಿಂದ ಹೇಳ್ತಾ ಇದ್ರೆ 9 ಗಂಟೆಯ ವಿಶೇಷ ಕಾರ್ಯಕ್ರಮ ಜಾನಪದ ಅಂದ ತಕ್ಷಣ ನಮ್ಮ ತವರೂರು ಬಸವ ಕಲ್ಯಾಣದಲ್ಲಿ ನಡೆಯುವ ಬಸವ ಜಯಂತಿಯ ದಿನ ಡೊಳ್ಳು ಕುಣಿತ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ, ಅದನ್ನು ನೋಡೋದೇ ಒಂದು ಸಂಭ್ರಮ ಅಂತಾರೆ. ಹನುಮಂತಪ್ಪ ಹೊಲಗಮ್ಮನವರು ಹುಬ್ಬಳ್ಳಿಯಿಂದ, ಗಂಗಾವತಿ ತಾಲೂಕು ಹೇರೂರಿನಿಂದ ಗಂಗಪ್ಪ ಬಡಿಗೇರವರು, ಆಮೇಲೆ ಎಂ ಆರ್ ಶ್ರೀಕಂಠನ ಗ್ರಹಾರ ಮೈಸೂರಿನಿಂದ, ಓಲ್ಡ್ ಇಸ್ ಗೋಲ್ಡ್ ಸುಮಧುರವಾದ ಹಾಡುಗಳ ಜೊತೆಗೆ ಮುಂದುವರಿತಾ ಇದೆ ಅಂತ ಹೇಳ್ತಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಮತ್ತು ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ, ಓಲ್ಡ್ ಇಸ್ ಗೋಲ್ಡ್ ಇದು ಡೈಮಂಡ್ ಅಂತಹ ಹಾಡುಗಳು ಅಂತಲೇ ಹೇಳಬೇಕು ಅಂತ ಹೇಳ್ತಾರೆ. ಹರೀಶ್ ಅವರು ಮಲ್ಲೇಶ್ವರಂ ಇಂದ,

0: ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಆಮೇಲೆ ಶ್ರೀನಿವಾಸ್ ಶಿಡ್ಲಘಟ್ಟದಿಂದ, ನಮ್ಮ ಭಾಸ್ಕರ್ ಬಾಬು ಅವರು ಯಶವಂತಪುರದಿಂದ ಹೇಳ್ತಾ ಇದ್ರೆ, ಬಹಳ ದಿನಗಳ ನಂತರ ಪ್ರೀತಿಸಿದ ಹುಡುಗಿ ಕಣ್ಣೆದರಲ್ಲಿ ಬಂದು ನಿಂತಾಗ ಮನಸ್ಸು ಸಂತೋಷದಲ್ಲಿ ಹಿಗ್ಗಿ ನಲಿಯುವ ಹಾಗೆ ಈ ಅಂದಚಂದದ ಹಾಡುಗಳನ್ನು ಕೇಳುವಾಗ ಸಿಗುವ ಆನಂದ ಸಂತೋಷ ನನಗಾಗತ್ತೆ ಅಂತ ಸೊಗಸಾಗಿ ಕವಿಯಾಗಿ ವರ್ಣನೆ ಮಾಡಿದ್ದಾರೆ ವಿವಿಧ ಭಾರತಿಯನ್ನು. ಇಂತಹ ಹಾಡುಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡ್ತಾ ಇದ್ದೀರಾ, ನಿಮಗೆ ಧನ್ಯವಾದಗಳು ಅಂತ ಹೆಬ್ಬಾಳದ ರಮೇಶ್ ಅವರ ಸಂದೇಶ ಹೇಳ್ತಾ ಇದೆ. ಹೀಗೆ ಸಂದೇಶಗಳ ಜೊತೆಗೆ ಮುಂದೆ ಹೋಗೋಣ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಕಾರ್ಯಕ್ರಮದಲ್ಲಿ. 10:33 ಸಮಯ ಆಗಿದೆ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು, ಕ್ಲೀನಿಂಗು ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

10:42:35 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಅಪರೂಪದ ಸುಂದರವಾದ ಚಂದದ ಹಾಡುಗಳು ಕೇಳಿ ಬರ್ತಾ ಇದೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ದೇವತಾ ಮನುಷ್ಯ ಚಿತ್ರದ ಹಾಡನ್ನ ಕೇಳಿ ಹಾಲು ಕುಡಿದಷ್ಟೇ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ರೆ ಮಂಗಳೂರಿನ ಮಂಗಳೇಶ ಸ್ವಾಮಿ, ಮಲ್ಲೇಶ್ವರದ ಸಂಪತ್ ಲಕ್ಷ್ಮಿ ಅವರು, ಕುವೈತ್ನಿಂದ ಗಣೇಶ್ ಅವರು ಕೂಡ ನಾನು ಓಲ್ಡ್ ಇಸ್ ಗೋಲ್ಡ್ ಕೇಳ್ತಾ ಇದ್ದೀನಿ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಸುಂಕದ ಕಟ್ಟೆಯಿಂದ ಸುಮಾ ಅವರು, ಚೆನ್ನಾಗಿದೆ ಹಾಡುಗಳು ಅಂತ ಹೇಳ್ತಾರೆ. ಮೃದು ಮಧುರವಾದ ಆನಂದದ ಹೊಳೆಯನ್ನು ಹರಿಸುವ ಸುಂದರವಾದ ಹಾಡುಗಳು, ಮಾತು ಮಾಹಿತಿಯನ್ನು ಹೊತ್ತು ತರುವ ವಿವಿಧ ಭಾರತಿ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ, ಏನೆಂದು ಹೇಳುವುದು ಮಾತೇ ಮರೆತು ಹೋಗಿದೆ ಅಂತಲೂ ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ನಿಮ್ಮ ಜೊತೆಯಾಗಿದ್ದೇವೆ, ಒಳ್ಳೆಯ ಮಾಹಿತಿ, ಹಾಡುಗಳು ಸೂಪರು ಸೂಪರು ಅಂತ ಶೈಲಿನಿ ಮುರಳೀಧರ್ ಅವರು ಹೇಳ್ತಾ ಇದ್ದಾರೆ. ಹಲಸೂರಿನ ರಾಜೇಶ್ ಅವರು, ಅಬ್ಬ ಎಂಥ ಅದ್ಭುತ ಹಾಡು, ಏನೆಂದು ಹಾಡಲಿ, ಈ ಹಾಡನ್ನು ಮರೆತೇ ಬಿಟ್ಟಿದ್ದೆ, ಅನುದಿನದ ಸಂಗಾತಿ, ವಿವಿಧ ಭಾರತೀಯ ಖಜಾನೆಯಲ್ಲಿ ಎಂತೆಂಥ ಹಾಡುಗಳಿದೆಯಪ್ಪ ಅಂತ ಗೀತಾ ಜೋಶಿಯವರ ಸಂದೇಶ ಬಂದಿದೆ. ಹೌದು, ಹೆಣ್ಣಿನ ಸೇಡು ಚಿತ್ರದ ಹಾಡು ಕೇಳಿದ್ರೆ, ಬಂದರೆ ನನ್ನ ಜೀವನದಲ್ಲಿ ನಿನ್ನಂಥ ಸೊಗಸಾದ ಹುಡುಗಿ, ಇದು ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದು, ಎಸ್ ಜಾನಕಿಯವರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಜೊತೆಯಾಗಿ ಹಾಡಿದ ಗೀತೆ. ರಮೇಶ್ ನಾಯ್ಡು ಅವರ ಸಂಗೀತ ಇತ್ತು. ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಯನ್ನು ಬರೆದಿದ್ದು ಚಿ ಉದಯ್ ಶಂಕರ್ ಅವರು. ಏನೆಂದು ಹಾಡಲಿ ಅನ್ನುವ ಗೀತೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇತ್ತು. 10:44 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಯಾಣವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಪಾಯಿಂಟ್ ಪರಿಮಳ ಚಿತ್ರದ ಗೀತೆಯನ್ನು ಕೇಳೋಣ.

ಚಂದದ ಹಾಡುಗಳನ್ನು ಕೇಳ್ತಾ ಇರಬೇಕಾದ್ರೆ ಮೆಸೇಜ್ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಬಹಳಷ್ಟು ಜನರ ಸಂದೇಶ ಬಂದಿದೆ. ರಾಜಶೇಖರ್ ಹೊಸಪೇಟೆಯಿಂದ, ರೇಣುಕ ನರಸಿಂಹ ಪಾದ್ರಾಯನ್ಪುರದಿಂದ, ಸಪ್ನ ಹೊಯ್ಸಳ ಯಶವಂತಪುರದಿಂದ ಬಂಗಾರದಂತಹ ಹಾಡುಗಳು ಅಂತ ಹೇಳ್ತಾರೆ. ಗಣೇಶ್ ಹೆಬ್ರಿ, ಹೆಸರಿಗೆ ತಕ್ಕ ಹಾಗೆ ಓಲ್ಡ್ ಈಸ್ ಗೋಲ್ಡ್ ಸುಮಧುರವಾಗಿದೆ ಅಂತ ಹೇಳಿದ್ರೆ, ಗಾನಸುಮ್ಮ ಪಟ್ಟ ಸೋಮನಹಳ್ಳಿ ಅವರು ಹೇಳ್ತಾರೆ ಅದು ಎಂಥ ಮಾನವದನಿ ಕೋಗಿಲೆಯ ಏನೇ ದನಿ, ಜಾನಕಮ್ಮ ಅವರು ಹಾಡಿದ ಏನೆಂದು ಹಾಡಲಿ ಎನ್ನುವ ಹಾಡನ್ನ ಕೇಳಿ ನಾನು ಏನೆಂದು ಹಾಡಲಿ ಅಂತ ಹೇಳ್ತಾ ಇದ್ರೆ, ನನಗೆ ತುಂಬ ಇಷ್ಟವಾದಂಥ ಹಾಡು, ಯಾವಾಗಲೂ ನಾನು ಈ ಹಾಡನ್ನು ಹಾಡ್ತಾ ಇರ್ತೇನೆ. ಮುದ್ದಿನ ಮನಸ್ಸಿನ ಹಾಡು ಕೇಳಿಸಿ ಧನ್ಯವಾದ, ಕೇಳಿಸಿ ಮನಸ್ಸಿಗೆ ಮುದ ನೀಡಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾರೆ. ರಾಧಾಕೃಷ್ಣ ಕಲ್ಯಾಣ ಕರ್ನಾಟಕದಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತು ಮಂಗಳ ಅವರು ಮೈಸೂರಿನಿಂದ ಹೇಳ್ತಾ ಇದ್ರೆ, ಅಬ್ಬಬ್ಬಾ ಎಸ್ ಪಿ ಬಿ ಮತ್ತು ಎಸ್ ಜಾನಕಿ ಅವರು ಅದೆಷ್ಟು ಸಾವಿರ ಯುಗಳ ಹಾಡುಗಳನ್ನು ಹಾಡಿರಬಹುದು ಏನೋ ಗೊತ್ತಿಲ್ಲ. ಬಗೆದಷ್ಟು ಕೋಲಾರದ ಹಟ್ಟಿಯ ಚಿನ್ನದ ಗಣಿಗಳಲ್ಲಿ ಸಿಗುವ ಚಿನ್ನದ ಗಟ್ಟಿಯಂತಹ ಹಾಡುಗಳನ್ನು ಕೇಳಿ ಕಿವಿಗಳು ಧನ್ಯವಾದ ಅಂತ ಹೇಳಿ ಸಂದೇಶ ಕಳಿಸಿದರೆ, ಹೌದು ನಿಮ್ಮ ಈ ಮಾತು ನೂರಕ್ಕೆ ನೂರು ನಿಜ. ಎಸ್ ಪಿ ಬಿ ಮತ್ತು ಎಸ್ ಜಾನಕಿಯವರ ಯುಗಳ ಹಾಡುಗಾರಿಕೆಯಲ್ಲಿ ಬಗೆದಷ್ಟು ಅಂದ ಚಂದದ ಸೊಗಸಾದ ಒಂದಕ್ಕಿಂತ ಒಂದು ಚಂದ ಅನಿಸುವಂಥ ಅದೆಷ್ಟೋ ಹಾಡುಗಳು ಹಾಡಿದ್ದಾರೆ ಅವರು. ನಿಜವಾಗ್ಲೂ ಅವರು ಈ ಒಂದು ಕಲೆಯ ಮೂಲಕ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಅಂತ ಹೇಳೋಣ. ಮೈತ್ರಿ ಜೆ ಸಿ ನಗರ, ಅರುಣ ಮೈತ್ರಿಯವರ ಸಂದೇಶ ಬಂದಿದೆ. ಹಾಗೆಯೇ ಯಾರಪ್ಪ ಇವರು ಅಂತ ಹೇಳಿದ್ರೆ ಹೆಸರೇ ಹಾಕಲ್ಲ, ಮೂರ್ತಿ ಮಂಗಮ್ಮ ಅವರ ಸಂದೇಶ ಬಂದಿದೆ. ಬೆಳಗಾವಿ ಕಣಬರ್ಗಿಯ ಬಸವರಾಜ್ ಕುಂಬಾರ್ ಮತ್ತು ಮನೆಯವರು, ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಅಂಬುಜ ಮಳಖೇಡ್ಕರ ಗುಲ್ಬರ್ಗದಿಂದ, ಆಮೇಲೆ ಹೀಗೆ ಬೇರೆ ಬೇರೆಯವರ ಸಂದೇಶಗಳು ಬಂದಿದೆ. ಹಿಂಗಣಿಯಿಂದ ಚಿದಾನಂದ, ಕಲ್ಯಾಣಿ, ಪತ್ತಾರ, ಎಸ್ ಜಾನಕಿಯಮ್ಮ ಅವರ ಧ್ವನಿಯಲ್ಲಿರುವಂಥ ಹಾಡುಗಳು ಕೇಳಲಿಕ್ಕೆ ತುಂಬಾ ಖುಷಿಯಾಯಿತು ಅಂತ ಹೇಳಿದ್ರಿ. 10:55:45 ಸಮಯ ಆಗಿದೆ. ಒಂದೇ ಒಂದು ಚಂದದ ಹಾಡನ್ನು ಕೇಳ್ತಾ ಕೇಳ್ತಾ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವನ್ನು ನಾವು ಮುಗಿಸಬಹುದು. ಶನಿವಾರ 22 ಆಗಸ್ಟ್ ಶ್ರಾವಣ ಮಾಸದ ಶನಿವಾರದ ಈ ಶುಭ ದಿನದಂದು ಬೆಳಗಿನಿಂದ ಕಾರ್ಯಕ್ರಮದಲ್ಲಿ, ಪ್ರಸಾರದಲ್ಲಿ, ವಿವಿಧ ಭಾರತಿಯಲ್ಲಿ ವಿವಿಧ ಭಾರತೀಯ ಧ್ವನಿಯಾಗಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು, ಬಾನುಲಿ ಬಂಧು. ನೀನನ್ನ ಗೆಲ್ಲಲಾರೆ ಚಿತ್ರದ ಹಾಡನ್ನು ಕೇಳ್ತಾ ಕೇಳ್ತಾ ಓಲ್ಡ್ ಈಸ್ ಗೋಲ್ಡ್ ಮುಗಿಸೋಣ. ಜೀವದೇಶಂಕರ್ ಅವರು ಹಾಡನ್ನು ಬರೆದಿದ್ದಾರೆ. ಎಸ್ ಜಾನಕಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಇದೆ. ಇಳೆಯರಾಜ ಅವರ ಸೊಗಸಾದ ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ನೇಪಾಳ ದ್ವಿಪಕ್ಷೀಯ ಸಹಕಾರದ ಎಲ್ಲ ಆಯಾಮಗಳನ್ನು ಪರಿಶೀಲಿಸಿದ್ದು, ಗಡಿ ನಿರ್ವಹಣಾ ಮತ್ತು ಭದ್ರತೆ ಕುರಿತ ಸಹಕಾರ ಬಲವರ್ಧನೆಯ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿವೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರ ಅಧ್ಯಕ್ಷತೆಯಲ್ಲಿ ಹೊಸದಾಗಿ ನೇಮಕಗೊಂಡಿರುವ ಬಿಜೆಪಿ ಸಂಘಟನಾ ಪದಾಧಿಕಾರಿಗಳ ಸಭೆ ಪ್ರಗತಿಯಲ್ಲಿದೆ. ಸಭೆಯಲ್ಲಿ ಪಕ್ಷದ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದಾರೆ. ಜಂಟಿ ಸಮರಾಭ್ಯಾಸ, ತರಬೇತಿ ಮತ್ತು ಸಾಮರ್ಥ್ಯ ನಿರ್ಮಾಣದ ಮೂಲಕ ಎರಡೂ ದೇಶಗಳ ಸಶಸ್ತ ಪಡೆಗಳ ನಡುವೆ ದ್ವಿಪಕ್ಷೀಯ ವಿನಿಮಯಗಳ ವಿಸ್ತಾರಕ್ಕೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಸಮ್ಮತಿಸಿವೆ. ಹರ್ಮುಜ್ ಜಲಸಂಧಿ ಸದ್ಯ ಅಮೆರಿಕ ವ್ಯಾಪ್ತಿಯಲ್ಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮಿರ್ಟಲ್ ಬೀಚ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ಕೊಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮೈಸೂರು ಮಾನಸಗಂಗೋತ್ರಿಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆವರಣದಲ್ಲಿ ನಾಡಿದ್ದು 24ರಂದು ಬೆಳಗ್ಗೆ 9 ಗಂಟೆಗೆ ರಾಷ್ಟೀಯ ಬುಡಕಟ್ಟು ಭಾಷೆಗಳು ಮತ್ತು ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕುರಿತ ರಾಷ್ಟೀಯ ಸಮಾವೇಶ ಆಯೋಜಿಸಲಾಗಿದೆ. ಕೇರಳಂನ ಅಳಪ್ಪುಳದ ಪುನ್ನಾಮದ ಸರೋವರದಲ್ಲಿ 72ನೇ ನೆಹರು ಟ್ರೋಫಿ ದೋಣಿ ಸ್ಪರ್ಧೆ ಇಂದು ಆರಂಭವಾಗಲಿದೆ. ಪ್ರತಿಷ್ಠಿತ ವಾರ್ಷಿಕ ಈ ಸ್ಪರ್ಧೆಯಲ್ಲಿ ಸಾಂಪ್ರದಾಯಿಕ 22 ಸ್ನೇಕ್ ಬೋಟ್ಗಳು ಸೇರಿದಂತೆ 71 ದೋಣಿಗಳು ಭಾಗವಹಿಸಲಿವೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತದ ಪುರುಷರ ತಂಡ ಆತಿಥೇಯ ನೆದರ್ಲೆಂಡ್ಸ್ ವಿರುದ್ದ ತನ್ನ ಎರಡನೇ ಹಂತದ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಮತ್ತೊಂದೆಡೆ ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ವನಿತೆಯರ ತಂಡ ನೆದರ್ಲೆಂಡ್ಸ್ ವಿರುದ್ದ 0-2 ಗೋಲಿನಿಂದ ಪರಾಭವಗೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12ಕ್ಕೆ ಹಾಗೂ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ವಿವಿಧ ಭಾರತಿ ಕೇಳುಗರಿಗೆಲ್ಲ 11:05:24 ಈ ಸಮಯದಲ್ಲಿ ಹೊಸ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇಂದಿನ ಹೊಸ ಹಾಡು ಕಾರ್ಯಕ್ರಮವನ್ನು ಕೋಟಿಗೊಬ್ಬಟ್ಟು ಚಿತ್ರದ ಹಾಡಿನೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ಶ್ರೇಯ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಡಿ ಇಮ್ಮಾನ್ ಅವರ ಸಂಗೀತವಿದೆ.

0: ಕೇಳುಗರೆ, ಇದೀಗ ಮುಂಗಾರು ಮಳೆ ಇಟ್ಟು ಚಿತ್ರದ ಹಾಡನ್ನ ಅರ್ಮಾನ್ ಮಲ್ಲಿಕ್ ಅವರ ಗಾಯನದಲ್ಲಿ ಕೇಳಿದ್ರಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನಿಯ ಅವರ ಸಂಗೀತವಿದೆ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಕೇಳುಗರೆ, ಹೊಸ ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ರ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ಅಂತ ಹೇಳ್ಬೋದು. ಮತ್ತೊಂದು ಹಾಡು ಇದೀಗ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಶಿವರಾಜ್ ಕುಮಾರ್. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಚಿತ್ರ ದೊಡ್ಡಮನೆ ಹುಡುಗ.

ಕಿರಿಕ್ ಪಾರ್ಟಿ ಚಿತ್ರದ ಹಾಡನ್ನ ಕೇಳಿಕೊಂಡು ವಾಪಸ್ಸಾದ್ರೆ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಹಾಡಿದು. ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ. ಚಿತ್ರ ಕಿರಿಕ್ ಪಾರ್ಟಿ. ಕೇಳ್ತಾ ಇದ್ರ ಹೊಸ ಹಾಡು. ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ ಪರಪಂಚ ಚಲನಚಿತ್ರದಿಂದ. ವಾಣಿ ಹರಿಕೃಷ್ಣ ಅವರು ಹಾಡಿದರೆ, ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ, ವೀರ್ ಸಮರ್ಥ ಅವರ ಸಂಗೀತವಿದೆ. ಹಾಡಿದು ಯಾವ ಊರ

ವಾಣಿ ಹರಿಕೃಷ್ಣ ಅವರು ಹಾಡಿರುವಂತಹ ಪರಪಂಚ ಚಿತ್ರದ ಗೀತೆಯನ್ನ ಕೇಳಿಕೊಂಡು ವಾಪಸ್ಸಾಗಿದ್ದೀರಾ. ನಾವು ಮುಂದಿನ ಹಾಡನ್ನ ಪ್ರಸಾರ ಮಾಡ್ತಿದ್ದೇವೆ. ಹಾಡು ಯಾವುದು ಅಂತ ಗೊತ್ತಾಗಿದೆ. ಚಿತ್ರ ರಿಕ್ಕಿ, ಹಾಡಿರುವವರು ಟಿಪ್ಪು ಹಾಗೂ ಅನುರಾಧ ಭಟ್ಕೆ. ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನಿ ಅವರ ಸಂಗೀತವಿದೆ. ಕೇಳ್ತಾ ಇದ್ದೀರಾ ಹೊಸ ಹಾಡು.

ಸ್ನೇಹಿತರೆ, ಇವರಿಗೆ ಹೊಸ ಹಾಡು ಕಾರ್ಯಕ್ರಮದಲ್ಲಿ ಸರಿಸುಮಾರು 2016 ಬಿಡುಗಡೆಯಾದ ಹೆಸರಾಂತ ಚಿತ್ರಗಳು ಗಳಿಂದ ಆಯ್ದಂತಹ ಹೆಸರಾಂತ ಗೀತೆಗಳನ್ನ ಕೇಳ್ತಾ ಇದ್ರೆ. ಸಮಯ 11:31 ದಡವನ್ನು ತಲುಪಿದೆ. ಓಡುವ ನದಿ ಅಂದರೆ ಸಮಯ ಅಂತಲೇ ಹೇಳಬಹುದು. ಈ ಒಂದು ಸಮಯ ಅನುದಿನ ನಾವೆಲ್ಲರೂ ಕಾತರಿಸಿ ಕಾಯುವಂಥ ಮತ್ತೊಂದು ವಿಶಿಷ್ಟ ಕಾರ್ಯಕ್ರಮ ಕಲಾಭಾರತೀಯ ಸಮಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ತಮ್ಮೆಲ್ಲರಿಗೂ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ.

ಸ್ನೇಹಿತರೆ, ತಮ್ಮೆಲ್ಲರಿಗೂ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಕಲಾಭಾರತಿ ಕಾರ್ಯಕ್ರಮ ಅಂದ್ರೇ ಕನ್ನಡದ ಭಾರತ ಚಿತ್ರರಂಗದ, ದಕ್ಷಿಣ ಭಾರತ ಚಿತ್ರರಂಗದ ಹೆಸರಾಂತ ಉದಯೋನ್ಮುಖ ಪ್ರತಿಭಾವಂತ ಕಲಾವಿದರನ್ನು ಪರಿಚಯಿಸುವಂತಹ ಅಥವಾ ಅವರ ಬಗ್ಗೆ ತಿಳಿದುಕೊಳ್ಳುವಂತಹ, ಅವರನ್ನು ಸ್ಮರಿಸುವಂತಹ ಕಾರ್ಯಕ್ರಮ ಕಲಾಭಾರತಿ. ಈ ದಿನ ಆಗಸ್ಟ್ 22 1927 ನಮ್ಮ ಭಾರತ ಚಿತ್ರರಂಗದ ವಿಶಿಷ್ಟ ಪ್ರತಿಭಾವಂತ ಸಂಗೀತ ನಿರ್ದೇಶಕರವರು ಜನಿಸಿದ ದಿನ. ದಕ್ಷಿಣ ಭಾರತ ಚಿತ್ರರಂಗದ ಪ್ರತಿಭಾವಂತ ಸಂಗೀತ ನಿರ್ದೇಶಕರಾಗಿ ಕನ್ನಡ, ತೆಲುಗು, ತಮಿಳು ಚಿತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿದಂತಹ ಓರ್ವ ಶ್ರೇಷ್ಠ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರಾಗಿರುವಂತಹ ಜಿ ಕೆ ವೆಂಕಟೇಶ್ ಅವರ ಸಮಕಾಲೀನರಾಗಿರುವಂತಹ ಇವರು ಯಾರಿರಬಹುದು, ನೀವು ಊಹೆ ಮಾಡ್ತಾ ಇರಿ. ಹಾಗೆ ಈ ಒಂದು ಹಾಡನ್ನು ಕೇಳ್ಕೊಂಡು ಬನ್ನಿ.

ಕೇಳ್ತಾ ಇದ್ದೀರಾ ಕಲಾಭಾರತಿ ಕಾರ್ಯಕ್ರಮವನ್ನು. ನಾವು ನಿಮ್ಗೆ ಹೇಳಿದ್ವಿ ದಕ್ಷಿಣ ಭಾರತದ ಹೆಸರಾಂತ ಸಂಗೀತ ನಿರ್ದೇಶಕರನ್ನು ಗುರುತಿಸಿ ಮೂರು ಭಾಷೆಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ದು 20 ಸಂಗೀತ ವಾದ್ಯಗಳನ್ನು ಬಳಸುವಂಥ ಪರಿಯನ್ನು ಕಲಿತಿದ್ದವರು ಹಾಗೂ ಪ್ರಖ್ಯಾತ ವೀಣಾ ವಾದಕರು ಅಂತಲೂ ಹೇಳಬಹುದು. ಆಕಾಶವಾಣಿಯ ಎ ಗ್ರೇಡ್ ವೀಣಾ ವಾದಕರಾಗಿ ಕೂಡ ಇವರು ಗುರುತಿಸಲ್ಪಟ್ಟಿದ್ದಾರೆ. ಅಂತಹ ಆ ಸಂಗೀತ ನಿರ್ದೇಶಕರನ್ನ ತಿಳಿಸಿ ಅಂತ ಹೇಳಿದ್ವಿ. ನಮ್ಮ ಸುಮಾರು ನಮ್ಮ ಕೇಳುಗರು ಆ ಒಂದು ಸರಿಯಾದ ಉತ್ತರವನ್ನ ಗುರುತಿಸಿದ್ದಾರೆ. ಅವರು ಮತ್ತಿನ್ಯಾರೂ ಅಲ್ಲ, ಟಿ ಜಿ ಲಿಂಗಪ್ಪ ಅವರು. ಇವರ ಸಂಪೂರ್ಣ ಹೆಸರು ತಿರುಚಿರಾಪಳ್ಳಿ ಗೋವಿಂದರಾಜಲು ಲಿಂಗಪ್ಪ. ಇವರ ತಂದೆ ಜಿ ಗೋವಿಂದರಾಜಲು ನಾಯ್ಡು ಇವರೇ ಒಂದು ನಾಟಕ ಕಂಪನಿಯನ್ನು ನಡೆಸ್ತಾ ಇದ್ರು. ವಿಶೇಷವಾಗಿ ಹಾರ್ಮೋನಿಯಂ, ಲೆಗ್ ಹಾರ್ಮೋನಿಯಂ ಅಲ್ಲಿ ಇವರು ಪರಿಣಿತಿಯನ್ನು ಹೊಂದಿದ್ರು. ಇವರ ಸಹೋದರರೆಲ್ಲರೂ ಕೂಡ ಒಂದೊಂದು ವಾದ್ಯಗಳಲ್ಲಿ ಪರಿಣಿತರು ಅಂತಲೇ ಹೇಳಬಹುದು. ಆರಂಭದಲ್ಲಿ ಟಿ ಜಿ ಲಿಂಗಪ್ಪ ಅವರು ಕಲಿತಂತಹ ಆ ಒಂದು ಸಂಗೀತ ವಾದ್ಯ ಸರೋದ್. ಇವರ ತಾಯಿ ಗೌರಿ ಅವರು ಹಾಗೂ ಇವರ ಪತ್ನಿ ಶಾಂತಮ್ಮ ಅಂತ ಇವರು ಕೂಡ ಪ್ರಖ್ಯಾತ ವೀಣಾವಾದಕರು. ಮುಂದಿನ ಹಾಡುಗಳಲ್ಲಿ ಇವರ ಪತಿಯ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಮತ್ತೊಮ್ಮೆ ಟಿ ಜಿ ಲಿಂಗಪ್ಪ ಅವರ ಜನ್ಮದಿನದ ವಿಶೇಷ ಕಾರ್ಯಕ್ರಮ, ಜನ್ಮದಿನ ವಿಶೇಷ ಕಾರ್ಯಕ್ರಮ ಕಲಾಭಾರತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಅವರಿಗೆ ನಮ್ಮ ನಿಮ್ಮೆಲ್ಲರ ಶುಭಾಶಯ.

ಬರೀ ನನ್ನ ಶುಭಾಶಯ ಅಲ್ಲ, ನಮ್ಮೆಲ್ಲರ ಶುಭಾಶಯ ಅಂತ ಕೇಳುಗರನ್ನು ಕೂಡ ಸೇರಿಸಿ ಹೇಳ್ತಾ ಇದ್ದೇವೆ. ಟಿ ಜಿ ಲಿಂಗಪ್ಪ ಅವರಿಗೆ ಅವರ 99ನೇ ಜನ್ಮದಿನವನ್ನು ಇಂದು ಅವರ 99ನೇ ಜನ್ಮದಿನ 100 ವರ್ಷದತ್ತ ಕಾಲಿಡ್ತಾ ಇದೆ. ಅವರ ಆ ಒಂದು ಪ್ರತಿಭೆಗೆ ನಮ್ಮೆಲ್ಲರ ಆ ಒಂದು ಸದ್ಭಾವನೆಯ ಒಂದು ಅವರ ಹಾಡುಗಳನ್ನ ಅವರ ಹಾಡುಗಳ ಮೂಲಕ ಅವರು ಸದಾ ಜೀವಂತ ಆಗಿರ್ತಾರಲ್ಲ, ಹಾಗಾಗಿ ನಮ್ಮೆಲ್ಲರ ಹಾರೈಕೆ ಹೊತ್ತಂತ ಅವರ ಹಾಡುಗಳಿಗೆ ಮತ್ತೊಮ್ಮೆ ನಾವು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಜನ್ಮದಿನದೊಂದು ಕುಣಿಯೋಣು ಬಾರ ಇದ್ರೆ ಚಂದ ಅಲ್ಲ.

0: ಟಿ ಜಿ ಲಿಂಗಪ್ಪ ಅವರು ಮೊದಲಿಗೆ ಚಿತ್ರರಂಗವನ್ನು ಪ್ರವೇಶ ಮಾಡಿದ್ದು ತಮಿಳು ಚಿತ್ರರಂಗದ ಮೂಲಕ. ಆನಂತರ ಇವರು ಕನ್ನಡಕ್ಕೆ ಆಗಮಿಸಲು ಕಾರಣವಾದಂತಹ ಆ ಚಿತ್ರ ಮೊದಲ ತೇದಿ. ಮೊದಲ ತೇದಿ ಚಿತ್ರ 1955 ಬಿಡುಗಡೆಯಾಯಿತು. ಪದ್ಮಿನಿ ಪಿಕ್ಚರ್ಸ್ ಈ ಒಂದು ಲಾಂಛನದಡಿಯಲ್ಲಿ ನಿರ್ಮಿಸಲ್ಪಟ್ಟಂತಹ ಈ ಒಂದು ಚಿತ್ರದ ಆ ಹಾಡುಗಳೆಲ್ಲವೂ ಕೂಡ ಆ ಸಾಹಿತ್ಯಕ್ಕೂ ಆ ಸಂಗೀತಕ್ಕೂ ಆ ಸರಳವಾದ ಒಂದು ಪರಿಕಲ್ಪನೆಗೆ ಬಹಳ ಯಶಸ್ವಿಯಾದವು ಅಂದರೆ ತಪ್ಪಾಗ್ಲಿಕ್ಕಿಲ್ಲ.
1: 1 to 20 ಹುಂಡಾಟ ಹುಂಡಾಟ ಹುಂಡಾಟ ತೇದಿ 1 ಕಂಬಳ ತೇದಿ 1 to 20 ಹುಂಡಾಟ ಹುಂಡಾಟ ಹುಂಡಾಟ 21 to 30

ದುಡಿದ ಕೆಲಸಕ್ಕೆ ಫಲವ ಪಡೆವರು ಒಂದಕ್ಕೆ ಕೇದಿ ಒಂದಕ್ಕೆ ಪಡಬಾರದ ಪಾಡಲು ಪಡುವರು ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದಕ್ಕೆ ಮೊದಲು ಮಾಡಿದ ಸಾಲ ತೀರಿಸುವರೊಂದಕ್ಕೆ ಕೇದಿ ಒಂದಕ್ಕೆ ಮತ್ತೆ ಚಿಲ್ಲರೆ ಕಾಸಿಗೆ ಹಲ್ಲಲ್ ಕಿರಿಯುತ್ತ ಎಲ್ಲರ ಬೇಡುವರಿ

ಪೌರಾಣಿಕ ಚಿತ್ರಗಳ ಮೂಲಕ ತಮ್ಮದೇ ಆದಂತಹ ಒಂದು ಪ್ರತಿಭೆ ಹೊಂದಿದ್ದಂತಹ ಟಿ ಜಿ ಲಿಂಗಪ್ಪ ಅವರು ಅನೇಕ ಪೌರಾಣಿಕ ಚಿತ್ರಗಳನ್ನು ಕೊಟ್ಟರು. ಹಾಗೂ ಆಗಿನ ಕಾಲದಲ್ಲಿ ಇನ್ನೊಂದು 1957 ರತ್ನಗಿರಿ ರಹಸ್ಯ, ಇವರು ಸಂಗೀತ ನಿರ್ದೇಶನ ಮಾಡಿದಂಥ ಒಂದು ವಿಶಿಷ್ಟ ಚಿತ್ರ ಅಂತಲೇ ಹೇಳ್ಬೋದು. ಪದ್ಮಿ ಪಿಕ್ಚರ್ಸ್ ಅವರ ಲಾಂಛನದಲ್ಲಿ ಮೂಡಿ ಬಂತು ಈ ಚಿತ್ರದಲ್ಲಿ ಪಿ ಸುಶೀಲಾ ಅವರು ಹಾಡಿರುವಂಥ ಆ ಒಂದು ಹಾಡು ಇದೆಯಲ್ಲ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮ. ರತ್ನಗಿರಿ ರಹಸ್ಯ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ರು ಪದ್ಮಿನಿ ಪಿಕ್ಚರ್ಸ್. ಲಾಂಛನದ ಅಡಿಯಲ್ಲಿ ಪದ್ಮಿನಿ ಪಿಕ್ಚರ್ಸ್ ಬಿ ಆರ್ ಪಂತುಲು ಅವರ ಕಂಪನಿ. ಈಗ ಬಿ ಆರ್ ಪಂತುಲು ಅವ್ರಿಗೆ ಹಾಗೂ ಟಿ ಜಿ ಲಿಂಗಪ್ಪ ಅವ್ರಿಗೆ ಒಂದು ಅವಿನಾಭಾವ ಸಂಬಂಧ ಆಯಿತು ಚಿತ್ರರಂಗದಲ್ಲಿ. ಹಾಗಿರುವಾಗ ರತ್ನಗಿರಿ ರಹಸ್ಯ ಬಹಳ ಯಶಸ್ಸನ್ನು ಕಾಣುತ್ತೆ. ಆ ಒಂದು ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸರಿಸುಮಾರು 25 ಸಂಭ್ರಮ. ಆ ವೇಳೆಯಲ್ಲಿ ಹೆಸರಾಂತ ಗಣ್ಯರು ಡಿ ವಿ ಜಿ ಅವರು ಹೇಳ್ತಾರೆ, ಈ ಒಂದು ಸಂಭ್ರಮದ ನೆನಪಿಗಾಗಿ ಒಂದು ಉತ್ತಮ ಚಿತ್ರವನ್ನು ಕೊಟ್ಟರೆ ಹೇಗಿರುತ್ತೆ ಅಂತ. ಆವಾಗ ಸಂತೋಷದಿಂದ ಸ್ವೀಕರಿಸಿದಂತಹ ಬಿ ಆರ್ ಪಂತುಲು ಅವರು, ನಾನು ತಯಾರಿದ್ದೇನೆ ಅದಕ್ಕೆ ಕೊಡೋಣ ಅಂತ ಹೇಳ್ತಾರೆ. ಆಗ ತಯಾರಾಗುತ್ತೆ ಸ್ಕೂಲ್ ಮಾಸ್ಟರ್ ಚಲನಚಿತ್ರ. ಸ್ಕೂಲ್ ಮಾಸ್ಟರ್ ಚಲನಚಿತ್ರದಲ್ಲಿ ನೀವು ಆರಂಭದಲ್ಲಿ ಕೇಳಿದಂತಹ ಆ ಹಾಡು ಸ್ವಾಮಿ ದೇವನೇ ಲೋಕಪಾಲನೆ, ಟಿ ಜಿ ಲಿಂಗಪ್ಪ ಅವರೇ ಹಾಡಿದ್ದಾರೆ ಆ ಒಂದು ಹಾಡನ್ನು. ಈ ರೀತಿ ಯಾರಿಗೇ ಆದರೂ ಕೂಡ ಟಿ ಜಿ ಲಿಂಗಪ್ಪ ಅವರ ಒಡನಾಟ ಯಾವುದೇ ಒಂದು ಸವಾಲಿಗೆ ಧೈರ್ಯವನ್ನ ಕೊಡ್ತಾ ಇತ್ತು. ಹಾಗಾಗಿ ಅವರೊಂದಿಗೆ ಕೆಲಸ ಮಾಡಿದಂತಹ ಪದ್ಮಿನಿ ಪಿಕ್ಚರ್ಸ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಕೆಲವೊಂದು ಚಿತ್ರಗಳಿಗೆ ಟಿ ಜಿ ಲಿಂಗಪ್ಪ ಅವರೇ ಇರಲಿ, ಇವರು ಸಂಗೀತ ಕೊಟ್ಟರೇನೆ ಇಂತಹ ಚಿತ್ರಗಳು ಸಾಧ್ಯ ಎನ್ನುವಂತೆ ಅವರದ್ದೇ ಆದಂತಹ ಒಂದು ಸಿಗ್ನೇಚರ್ ಸ್ಟೈಲ್ ಇತ್ತು ಅಂದರೆ ಸತ್ಯ.

ಇದೀಗ ನೀವು ಕೇಳ್ಕೊಂಡು ಬಂದ್ರಿ ಪುರಂದರ ದಾಸರ ರಚನೆಯನ್ನ. ಈ ರೀತಿ ದಾಸರ ರಚನೆಗಳನ್ನ ವಚನಗಳನ್ನ ಸಂಗೀತದಲ್ಲಿ ಜೋಡಿಸುವ ಕಲೆ, ಜೋಡಿಸಿದ ಹಿರಿಮೆ ಕೂಡ ಟಿ ಜಿ ಲಿಂಗಪ್ಪ ಅವರಿಗೆ ಸಿಗುತ್ತೆ. ಆನಂತರ ಶ್ರೀಕೃಷ್ಣ ದೇವರಾಯಕ್ಕೆ ಸಂಗೀತ ನಿರ್ದೇಶನ ನೀಡಿದ್ದಾರೆ. 1970 ತೆರೆ ಕಂಡಂತಹ ಚಲನಚಿತ್ರ ಮತ್ತೊಮ್ಮೆ ಪದ್ಮಿನಿ ಪಿಕ್ಚರ್ ಸಹಯೋಗದಲ್ಲಿಯೇ ಮೂಡಿಬಂತು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿಗೆ ಕೂಡ ಭಾಜನವಾಯಿತು ಈ ಚಿತ್ರದ ಸಂಗೀತ.

ಕರ್ನಾಟಕ ಸಂಗೀತದ ಬಹುತೇಕ ರಾಗಗಳನ್ನು ಚಲನಚಿತ್ರ ಸಂಗೀತದಲ್ಲಿ ಅಳವಡಿಸಿ ಸಂಗೀತ ನೀಡಿದಂಥ ಹೆಗ್ಗಳಿಕೆಗೆ ಪಾತ್ರರಾದವರು ಟಿ ಜಿ ಲಿಂಗಪ್ಪ ಅವರು. ತಾವೇ ಹಾಡಬಲ್ಲ, ನುಡಿಸಬಲ್ಲ, ಸಂಯೋಜಿಸಬಲ್ಲ ಅಜಾನುಬಾಹು ಅಂಧಗಾರರು, ದಿಟ್ಟ ದಿಟ್ಟಿ

ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

ಸ್ನೇಹಿತರ ಕೇಳ್ತಾ ಇದ್ರೆ ಟಿ ಜಿ ಲಿಂಗಪ್ಪ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ನಾವು ಅವರ ಪತ್ನಿ ಶಾಂತಮ್ಮ ಅವರು ಅವರ ಬಗ್ಗೆ ಆನಂತರ ಹೇಳ್ತೀವಿ ಅಂತ ಹೇಳಿದ್ವಿ. ಟಿ ಜಿ ಲಿಂಗಪ್ಪ ಅವರಿಗೆ ಅವರ ಪತ್ನಿಯನ್ನು ಕೊಟ್ಟದ್ದು ಅವರ ಸಂಗೀತ ನಿರ್ದೇಶನ ಅಂತ ಅವರ ಸಂತೋಷದಿಂದ ಹೇಳ್ಕೊತಾರೆ. ಹೇಗೆ ಅಂತಂದರೆ, ಅನುರಾಗದ ಅದು ಭಾಮಿಯ ನೋಡಲು ತಾ ಬಂದ ಈ ಒಂದು ಹಾಡು ಅವರ ಪತ್ನಿಗೆ ಕೂಡ, ಆ ಹೊತ್ತಿನಲ್ಲಿ ಅವರ ಪತ್ನಿ ಆಗಿರಲಿಲ್ಲ, ಇವರು ಹೆಣ್ಣನ ಮೆಚ್ಚಿ ನೋಡೋಕೆ ಹೋದಾಗ ಆಕೆ ಆಡಿದ್ದು ಕೂಡ ಅದೇ ಹಾಡು, ಆಕೆಗೆ ಗೊತ್ತಿಲ್ಲ ಇವರೇ ಅದರ ಸಂಗೀತ ನಿರ್ದೇಶಕರು ಅಂತ. ಆನಂತರ ಮೆಚ್ಚಿ ಮದುವೆ ಆದರು. ಮದುವೆ ಆದ ನಂತರ ಟಿ ಜಿ ಲಿಂಗಪ್ಪ ಅವರಲ್ಲೇ ಅವರು ವೀಣೆಯನ್ನು ಕೂಡ ಕಲಿತರು. ಆನಂತರ ಪ್ರಖ್ಯಾತ ವೀಣಾ ವಾದಕರಾದರು ಶಾಂತಮ್ಮ ಅವರು. ಆ ರೀತಿ ಅವರು ವೀಣೆ ನುಡಿಸಿದಂತಹ ಆ ಒಂದು ಚಿತ್ರ ಗೀತೆ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ಚೆನ್ನಮ್ಮ ಚಿತ್ರಕ್ಕೆ ಶಾಂತಮ್ಮ ಅವರು ವೀಣೆ ನುಡಿಸಿದ್ದಾರೆ. ಆ ಹಾಡು ಇದು.

1956ರಿಂದ ಆರಂಭಿಸಿ 1988ರ ಶಿವ ಮೆಚ್ಚಿದ ಕಣ್ಣಪ್ಪ ಅವರಿಗೆ ಹತ್ತಾರು ಚಿತ್ರಗಳಿಗೆ ಸಂಗೀತವನ್ನು ನೀಡಿ ಕನ್ನಡ ಹಾಗೂ ದಕ್ಷಿಣ ಭಾರತದ ಚಿತ್ರರಸಿಕರ ಮನಗೆದ್ದಂತಹ ಟಿ ಜಿ ಲಿಂಗಪ್ಪ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ, ಬಿ ಆರ್ ಪಂತುಲು ಅವರ ಜೊತೆ, ಅನಂತರ ಕಾಲೇಜು ರಂಗ ಚಿತ್ರದ ಮೂಲಕ ಕೂಡ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಸಂಗೀತವನ್ನು ಮೆರೆಸಿದ್ದಾರೆ. ಹಾಗಿರುವಾಗ ಕೆ ಜಿ ಜೇಸುದಾಸ್ ಅವರನ್ನು 1964ರಲ್ಲಿ ಚಿತ್ರರಂಗದಿ ಕನ್ನಡ ಚಿತ್ರರಂಗದಿ ಒಂದು ಹಾಡನ್ನು ಹಾಡಿಸುವ ಮೂಲಕ ನಮಗೆ ಪರಿಚಯ ಮಾಡಿಕೊಟ್ರು ಟಿ ಜಿ ಲಿಂಗಪ್ಪ ಅವರು.

ಈ ಪ್ರತಿಯೊಂದು ಚಿತ್ರವನ್ನು ಕೂಡ ವಿಶಿಷ್ಟವಾಗಿ ತಮ್ಮ ಸಂಗೀತದ ಮೂಲಕ ಅದರ ಹಿರಿಮೆ ಗರಿಯನ್ನು ಹೆಚ್ಚಿಸಿದಂತಹ ಟಿ ಜಿ ಲಿಂಗಪ್ಪ ಅವರು 2002 February 5 ನಮ್ಮನ್ನೆಲ್ಲ ಅಗಲಿದ್ರು. ಸಂಗೀತವನ್ನೇ ಉಸಿರಾಗಿಸಿಕೊಂಡು ತಾವೇ ಹಾಡ್ತಾ ಇದ್ರು ಕೂಡ, ಸಂಗೀತವನ್ನು ನುಡಿಸ್ತಾ ಇದ್ರು, ಹಾಗೂ ಸರೋದ್ ಇವರ ಒಂದು ವಿಶಿಷ್ಟ ವಾದನ ಅಂತ ಹೇಳ್ಬೋದು. ಅನೇಕ ಚಿತ್ರ ನಿರ್ದೇಶಕರಿಗೆ, ಸಂಗೀತ ನಿರ್ದೇಶಕರಿಗೆ ಇವರು ಹೋಗಿ ಸರೋದನ್ನು ಕೂಡ ನುಡಿಸ್ತಾ ಇದ್ರು. ಹಿತಮಿತ ಮಾತಿನೊಂದಿಗೆ ತಮ್ಮದೇ ಆದಂತಹ ಒಂದು ಶಿಸ್ತಿನಿಂದ ಜೀವನ ನಡೆಸಿದಂತಹ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಪ್ರತಿಭೆ ನಮ್ಮೆಲ್ಲರಿಗೂ ಮಾದರಿ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಅನೇಕ ಕೇಳುಗರು ಸಂದೇಶವನ್ನು ಕಳಿಸಿದ್ದೀರಾ. ನಿಮ್ಮ ಸಂದೇಶಗಳನ್ನು ಕಾರ್ಯಕ್ರಮದ ಮುಂದಿನ ಅವಧಿಯಲ್ಲಿ ನೋಡಲಾಗುತ್ತದೆ.

0: ಸ್ನೇಹಿತರೆ, ಈವರೆಗೆ ಕಲಾಭಾರತಿ ಕಾರ್ಯಕ್ರಮದ ಮೂಲಕ ನಿಮ್ಮೊಡನಿದ್ದಂತಹ ನಾನು ರೇಡಿಯೋ ಗೆಳತಿ ಎನ್ ರತ್ನಾ ರಮೇಶ್. ಸಮಯ 12 ಗಂಟೆ ಆಗ್ತಾ ಇದೆ. 12 ಗಂಟೆಗೆ ಸರಿಯಾಗಿ ಕೇಳ್ತೀರಾ ಪ್ರದೇಶ ಸಮಾಚಾರ. ಇಲ್ಲಿಗೆ ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ನೀತಿಯ ಕರಡು ಸೆಪ್ಟೆಂಬರ್ 7ರೊಳಗೆ ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರಸ್ತಾವಿತ ನೀತಿಯಲ್ಲಿ ಅಳವಡಿಸಬೇಕಾದ ಪ್ರಮುಖ ಅಂಶಗಳು ಪ್ರವಾಸೋದ್ಯಮ ಹೂಡಿಕೆಗೆ ಇರುವ ಅವಕಾಶಗಳು ಹಾಗೂ ಪ್ರಸ್ತುತ ಎದುರಾಗುತ್ತಿರುವ ನಿಯಂತ್ರಣಾತ್ಮಕ ಸಮಸ್ಯೆಗಳ ಕುರಿತು ಸಮಗ್ರವಾಗಿ ಚರ್ಚಿಸಲಾಯಿತು ಎಂದರು. ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳು ಕಡಲ ತೀರ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ತಾಣಗಳು, ಪ್ರಕೃತಿ ಪ್ರವಾಸೋದ್ಯಮ ಸೇರಿದಂತೆ ವೈವಿಧ್ಯಮಯ ಪ್ರವಾಸೋದ್ಯಮ ಸಂಪನ್ಮೂಲಗಳನ್ನು ಹೊಂದಿವೆ. ಈ ಸಾಮರ್ಥ್ಯವನ್ನು ಬಳಸಿಕೊಂಡು ಸ್ಥಳೀಯ ಆರ್ಥಿಕತೆ, ಹೂಡಿಕೆ ಹಾಗೂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಸಂಬಂಧ ಸಮಗ್ರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೀತಿ ರೂಪಿಸಲಾಗುವುದು ಎಂದು ಸಚಿವರು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ರಾಜ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ 178,600 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 79,134 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಹರೀಶ್ ಪೂಂಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜೀವ ಗಾಂಧಿ ವಸತಿ ನಿಗಮದಲ್ಲಿ 2023-24 ಸಾಲಿನಿಂದ 2025-26 ಸಾಲಿನವರೆಗೆ ವಿವಿಧ ವಸತಿ ಯೋಜನೆಗಳಡಿ 3,63,002 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 23,334 ಮನೆಗಳು ಪೂರ್ಣಗೊಂಡಿವೆ. 63,317 ಮನೆಗಳ ಕಾಮಗಾರಿ ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿದ್ದು, 2,75,869 ಮನೆಗಳ ಕಾಮಗಾರಿ ಆರಂಭವಾಗಬೇಕಾಗಿದೆ ಎಂದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 2023-24 ಸಾಲಿನಿಂದ ಇಲ್ಲಿಯವರೆಗೆ 92,882 ಮನೆಗಳಿಗೆ ಅನುಮೋದನೆ ದೊರೆತಿದ್ದು, 34,437 ಮನೆಗಳು ಪೂರ್ಣಗೊಂಡಿವೆ. 51,621 ಮನೆಗಳು ಪ್ರಗತಿಯಲ್ಲಿದ್ದು, 9,533 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಹೇಳಿದರು. ರೈತರಿಗೆ ಸೂಕ್ತ ರೀತಿಯಲ್ಲಿ ನೀರಾವರಿ ಒದಗಿಸಲು, ಡೀಸೆಲ್ ಬಳಕೆ ಕಡಿಮೆ ಮಾಡಲು ಮತ್ತು ಸೌರ ವಿದ್ಯುತ್ ಉತ್ಪಾದನೆಯ ಮೂಲಕ ಹೆಚ್ಚುವರಿ ಆದಾಯ ಗಳಿಸಲು ಸಹಾಯ ಮಾಡುವ ಕೇಂದ್ರ ಸರ್ಕಾರದ ಪಿಎಂ ಕುಸುಮ್ ಯೋಜನೆಯ ಮುಂದಿನ ಹಂತದ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ದೇಶದಲ್ಲಿ ಇಲ್ಲಿಯವರೆಗೆ ಪಿಎಂ ಕುಸುಮ್ ಮೂಲಕ 27 ಲಕ್ಷಕ್ಕೂ ಹೆಚ್ಚು ಪಂಪ್ಗಳನ್ನು ಸೌರೀಕರಣಗೊಳಿಸಿದೆ ಮತ್ತು ಈ ಕಾರ್ಯಕ್ರಮ 15.8 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಸೇರಿಸಿದೆ. ಇದು ಪ್ರತಿ ವರ್ಷ ಸುಮಾರು 806 ಮಿಲಿಯನ್ ಲೀಟರ್ ಡೀಸೆಲ್ ಅನ್ನು ಉಳಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಸಂಯೋಜಿತ

0: ದೇಶೀಯ ಸೌರ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಕ್ರಮಗಳ ಬಗ್ಗೆಯೂ ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು ಎಂದು ಮಾಹಿತಿ ನೀಡಿದ್ದಾರೆ. ಯುವ ಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಆಯೋಜಿತ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಒಟ್ಟು ಜನಸಂಖ್ಯೆಯ ಶೇಕಡಾ 1% ಜನರಿಗೆ ಮಾತ್ರ ಸರ್ಕಾರಿ ಉದ್ಯೋಗ ನೀಡಲು ಸಾಧ್ಯ. ಇಂಥ ಸಂದರ್ಭದಲ್ಲಿ ಶೇಕಡಾ 99% ಜನರು ಖಾಸಗಿ ಅಥವಾ ಸ್ವಂತ ಉದ್ಯೋಗಾವಕಾಶ ಸೃಷ್ಟಿಸಿಕೊಳ್ಳಬೇಕು. ಯುವ ಜನತೆ ಸ್ವ ಉದ್ಯೋಗದತ್ತ ಆಸಕ್ತಿ ವಹಿಸಬೇಕು ಎಂದರು. ಭಾರತ 68 ರಾಷ್ಟಗಳಿಗೆ ಸಾಲ ಕೊಡುವ ಹಂತಕ್ಕೆ ಬೆಳೆದಿದೆ. ವಿದ್ಯುತ್ ಹಾಗೂ ಶೌಚಾಲಯಗಳು ಇಲ್ಲದ ಊರುಗಳಿದ್ದ ಭಾರತದಲ್ಲಿ ಇಂದು ಎಲ್ಲ ಮನೆಗಳಿಗೂ ವಿದ್ಯುತ್ ಹಾಗೂ ಶೌಚಾಲಯ ಕಲ್ಪಿಸಲಾಗಿದೆ ಎಂದರು. ಗದಗ ಜಿಲ್ಲೆಯಲ್ಲಿ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಮಳೆಯ ವ್ಯತ್ಯಯ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆಗಳು ಎದುರಿಸುತ್ತಿರುವ ಹಿನ್ನಡೆಯನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಮಧ್ಯ ಋತು ಸಂಕಷ್ಟ ನಿಯಮಾವಳಿಗಳನ್ನು ಜಾರಿಗೊಳಿಸುವ ಕುರಿತು ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ಒದಗಿಸಲು ಉಪಗ್ರಹ ದತ್ತಾಂಶ ಹಾಗೂ ಜಂಟಿ ಕ್ಷೇತ್ರ ಸಮೀಕ್ಷೆಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಂಚೆ ಇಲಾಖೆ ಗ್ರಾಹಕರಿಗೆ ತ್ವರಿತ ಹಾಗೂ ವಿಶ್ವಾಸಾರ್ಹ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ನೂತನ ಅಂಚೆ ಸೇವಾ ಕೇಂದ್ರವನ್ನು ಆರಂಭಿಸಿದೆ. ಈ ಕೇಂದ್ರದ ಮೂಲಕ ಗ್ರಾಹಕರಿಗೆ ಅಗತ್ಯ ಅಂಚೆ ಸೇವೆಗಳು ಮತ್ತಷ್ಟು ಸುಲಭವಾಗಿ ಮತ್ತು ವೇಗವಾಗಿ ದೊರೆಯಲು ಸಹಕಾರಿಯಾಗಿವೆ ಎಂದು ಗದಗ ವಿಭಾಗೀಯ ಅಂಚೆ ಅಧೀಕ್ಷಕ ಎಸ್ಎಸ್ ಶಿರಹಟ್ಟಿ ಹೇಳಿದ್ದಾರೆ. ಗದಗ ನಗರದ ಕುಮಾರವ್ಯಾಸ ವ್ಯಾಪಾರ ಮಳಿಗೆ ಸಂಕೀರ್ಣದಲ್ಲಿ ನೂತನ ಅಂಚೆ ಸೇವಾ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಅಂಚೆ ಇಲಾಖೆ ಇಂದು ಕೇವಲ ಪತ್ರಗಳನ್ನು ತಲುಪಿಸುವ ಸಂಸ್ಥೆಯಾಗಿರದೆ ಜನರ ಅಗತ್ಯಗಳಿಗೆ ಸ್ಪಂದಿಸುವ ಸಮಗ್ರ ಸೇವಾ ಸಂಸ್ಥೆಯಾಗಿ ರೂಪಾಂತರಗೊಂಡಿದೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಪಾಯಿಂಟ್ 9

ಸ್ನೇಹಿತರೆ, ರೇಡಿಯೋ ಸಮಯವಾಗಿದೆ 12:06. ಕೇಳ್ತಾ ಇದ್ರ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇಂದಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಸಂದೇಶವನ್ನು ಕಳಿಸಿದ್ರಿ. ಈ ಒಂದು ವಾರ್ತಾ ಪ್ರಸಾರದ ನಂತರ ನಾವು ಓದ್ತೀವಿ ಅಂತ ಹೇಳಿದ್ವಿ. ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ನಾವು ಸಂಗೀತ ನಿರ್ದೇಶಕರು ಯಾರಿರಬಹುದು ಗುರುತಿಸಿ ಅಂತ ಕೇಳಿದ್ವಿ. ಆ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕಳಿಸಿದವರು ನೇತ್ರ ಕೆಂಗೇರಿಯಿಂದ, ಹಾಗೆ ವಿಲ್ಸನ್ ಗಾರ್ಡನ್ನ ವಿಜಯ್ ಅವರು ಸಂಗೀತ ಸರಿಯಾಗಿ ಟಿ ಜಿ ಲಿಂಗಪ್ಪ ಅವರು ಅಂತ ಗುರುತಿಸಿದ್ರು. ಹಾಗೆ ಕೆಲವೊಬ್ರು ಸತ್ಯಂ ಅಂತ ಹೇಳ್ತಾ ಇದ್ದಾರೆ, ಗೀತಾ ನಾಗಪ್ಪ ಗೋಪಾಲಗೌಡ ಅವರು, ಹಾಗೆ ಗಾಯತ್ರಿ ಚಂದ್ರಶೇಖರ್ ಸಾಗರಯಿಂದ ಸರಿಯಾಗಿ ಗುರುತಿಸಿದ್ದಾರೆ, ಅಮರಾವತಿ ಹರಿಕುಮಾರ್ ಬೆಂಗಳೂರಿನಿಂದ, ಹಾಗೆ ಟಿ ಜಿ ಲಿಂಗಪ್ಪ ಅವರೇ ಇರಬಹುದಾ ಅಂತ ಹೇಳ್ತಾ ಇದ್ದಾರೆ ಹೊನ್ನೂರಲ್ಲಿ ಅವರು ಹನುಮಂತಪುರದಿಂದ. ಈ ರೀತಿ ಬಹಳಷ್ಟು ಜನ ಗುರುತಿಸಿದ್ದೀರಾ. ಲಕ್ಷ್ಮೀನಾರಾಯಣ ಬಸವನಗುಡಿ ಬೆಂಗಳೂರಿನಿಂದ ಸರಿಯಾಗಿ ಗುರುತಿಸಿದ್ರೆ. ಆನಂತರ ಟಿ ಜಿ ಲಿಂಗಪ್ಪ ಅವರು ಸೂಪರ್ ಮ್ಯೂಸಿಕ್ ಡೈರೆಕ್ಟರ್, ಎಸ್ಪೆಷಲಿ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ಪ್ರವೀಣಿತರು ಅಂತ ಹೇಳ್ತಾ ಇದ್ದಾರೆ ಶೈಲಿನಿ ಮುರಳೀಧರ್ ಅವರು. ಹಾಗೆ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಂದ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಇಂದಿನ ಕಲಾಭಾರತಿ ಸ್ಪೆಷಲ್ ಆಗಿದೆ, ಬಬ್ರುವಾಹನ ನನ್ನ ಫೇವ್ರೆಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಂಜುರಾಣಿ ಅಮೃತ ವರ್ಷಿಣಿ ಮೈಸೂರಿನಿಂದ ಕಲಾಭಾರತಿಗೆ ಸ್ವಾಗತ ಹೇಳೋದ್ರ ಜೊತೆಗೆ ಟಿ ಜಿ ಲಿಂಗಪ್ಪ ಅವರಿಗೆ ಹುಟ್ಟ ಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಕನ್ನಡದ ಜನಪ್ರಿಯ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರ ಮಾಡಿದಂಥ ಬಬ್ರುವಾಹನ ಚಿತ್ರದ ಸಂಗೀತ ನಿರ್ದೇಶಕರು ಕೂಡ ಅಂತ ಹೇಳಿದ್ದಾರೆ. ಹಾಗೆ ಕಲಾಭಾರತಿ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಮಲ್ಲೇಶ್ವರದಿಂದ. ಹಾಗೆ ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಅವರು ಹೇಳ್ತಾ ಇದ್ದಾರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಟಿ ಜಿ ಲಿಂಗಪ್ಪ ಅವರ ಬಗ್ಗೆ ಮಾಹಿತಿ ಮತ್ತು ಹಾಡುಗಳು ಸೂಪರ್, ಪ್ರಸಾರ ಮಾಡಿದ ವಿವಿಧ ಭಾರತಿಗೆ ಹಾಗೂ ನಿರೂಪಕರಿಗೆ ಧನ್ಯವಾದಗಳು ಅಂತ. ಹಾಗೆ ಸೊಗಸಾದ ಹಾಡುಗಳು, ಕಾರ್ಯಕ್ರಮ ಮತ್ತು ಹಾಡು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಿರ್ಮಲಾ ಅವರು. ಹಾಗೆ ಟಿ ಜಿ ಲಿಂಗಪ್ಪ ಅವರಿಗೆ ನಮ್ಮ ನಮನಗಳು. ಬಬ್ರುವಾಹನ ಚಿತ್ರದ ಹಾಡುಗಳು

ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನವೀನ್ ಕಾವ್ಯ ವೀವರ್ಸ್ ಕಾಲೋನಿಯಿಂದ. ಟಿಜಿ ಲಿಂಗಪ್ಪ ಅವರ ಮಾಹಿತಿ ತುಂಬಾ ಅರ್ಥಪೂರ್ಣ ಸೂಪರ್ ಆಗಿದೆ ಅಂತ ಪುಣೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇವರ ನಂಬರ್ ಕೊನೆ ಆಗತ್ತೆ 1710. ಹಾಗೆ ಎನ್ ಜಿ ಬಸವರಾಜು ಅನ್ನಪೂರ್ಣ ಚಿತ್ರದುರ್ಗ ಇಂದ ಹೇಳ್ತಾ ಇದ್ದಾರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಮಾಹಿತಿ ಹಾಗೂ ತುಂಬಾ ಚೆನ್ನಾಗಿದೆ, ಉಪಯುಕ್ತವಾಗಿದೆ, ವಿಶೇಷವಾಗಿ ಪೌರಾಣಿಕ ಚಿತ್ರಗಳಿಗೆ ಇವರ ಸಂಗೀತವೇ ಬೇಕಾಗಿತ್ತು, ಅವರ ಹಾಡುಗಳಂತೂ ತುಂಬಾ ಸೊಗಸಾಗಿರುತ್ತಿದ್ದವು, ಇವರ ಬಗ್ಗೆ ತಿಳಿಸಿದ ಮಾಹಿತಿಯಂತೂ ನಮಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗ ಇಂದ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನೈಜ ನಿರೂಪಣೆ ಹಾಗೂ ಅವರ ಮಾಹಿತಿ, ಈ ಒಂದು ಕಾರ್ಯಕ್ರಮದ ಶೈಲಿ ನಮ್ಗೆ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆಯಿಂದ. ಹಾಗೆ ಕಲಾಭಾರತಿ ಕಾರ್ಯಕ್ರಮ ಮೆಚ್ಚಿ ಸಂದೇಶವನ್ನ ಕಳಿಸಿದ್ದಾರೆ ವೀಣಾ ನ್ಯಾಮತಿಯಿಂದ. ಹಾಗೆ ನಿಮ್ಮ ಬಹಳಷ್ಟು ಜನ ಮೆಚ್ಚಿ ಸಂದೇಶವನ್ನ ಕಳಿಸಿದ್ದೀರಾ, ಧನ್ಯವಾದಗಳು. ಎಲ್ಲ ಅನ್ಕೊಂತಾ ಇದ್ದೀರಾ ಇದು ಕರೆಗೊಂದು ಹಾಡು ಕಾರ್ಯಕ್ರಮದ ಸಮಯ, ನಾವು ಕರೆ ಮಾಡಬೇಕು ಅಂತ ಕಾದಿರ್ತೀರಾ. ಹೌದು, ನಮ್ಮ ಇಂದಿನ ಶನಿವಾರ ಮಧ್ಯಾಹ್ನದ 12 ಗಂಟೆಯ ವಿಶೇಷ ಕಾರ್ಯಕ್ರಮಕ್ಕೆ ಕರೆಗೊಂದು ಹಾಡು ಕಾರ್ಯಕ್ರಮ ಇದೀಗ ಆರಂಭ ಮಾಡ್ತೀವಿ. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 0802237870 ಹಾಗೆ ಮತ್ತೊಂದು ಸಂಖ್ಯೆ 0802237779. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಗಳನ್ನ ಹೇಳ್ತಾ ಇದ್ದೀವಿ, ನೋಟ್ ಮಾಡಿ 0802237078 ಹಾಗೂ ಮತ್ತೊಂದು 0802237079. ಕರೆಗೊಂದು ಹಾಡು ಕಾರ್ಯಕ್ರಮದ ಪ್ರಥಮ ಮೊದಲ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ.

0: ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದ ಮೊದಲ ಕಾಲರ್ ಲೈನ್ ಅಲ್ಲಿದ್ದಾರೆ. ನಮಸ್ಕಾರ ವಿವಿಧ ಭಾರತಿ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್. ನಮಸ್ತೆ, ಪ್ರಕಾಶ್ ಅಂತ ಹೇಳಿ ಮೇಡಮ್.
0: ಪ್ರಕಾಶ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಮೇಡಮ್
0: ಪ್ರಕಾಶ್ ಅವರು ಮೊಳಕಾಲ್ಮೂರು.
1: ಚಳ್ಳಕೆರೆ ತಾಲೂಕು.
0: ಮೊಳಕಾಲ್ಮೂರು ಸೀರೆಗಳಿಗೆ ಪ್ರಸಿದ್ಧವಾದದ
1: ಮೇಡಮ್?
0: ಮೊಳಕಾಲ್ಮೂರು ಸೀರೆಗಳು ಅಂತ ಕೇಳಿದ್ದೀವಿ.
1: ಸೀರೆಗಳಿಗೆ ಪ್ರಸಿದ್ಧವಾದ ಊರು ಮೇಡಮ್ ಇದು.
0: ಯಾವ ಹಾಡನ್ನ ಪ್ರಸಾರ ಮಾಡೋಣ
1: ಮೇಡಮ್? ಅವನೇ ನನ್ನ ಗಂಡಯಿಂದ ಇದು ಹಸಿರು ಗಾಜಿನ ಬಳೆಗಳ ಸಾಂಗ್ ಇದೆ ಮೇಡಮ್, ಅದು
0: ಪ್ರಸಾರ ಮಾಡ್ತೀವಿ. ಏನ್ ಮಾಡ್ಕೊಂಡಿದ್ರೆ ಇವ್ರೆ
1: ಮೇಡಮ್? ನಾವು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಮೇಡಮ್.
0: ರೈಲ್ವೆ ಡಿಪಾರ್ಟ್ಮೆಂಟ್ ಹೇಗಿದೆ ಕೆಲಸ?
1: ಸ್ವಲ್ಪ ನಮ್ದು ಏನ್ಲೇ ಹಾರ್ಡ್ ವರ್ಕ್ ಮೇಡಮ್ ನಮ್ದು, ಯಾಕಂದ್ರೆ ಡೈಲಿ ಅಪ್ ಅಂಡ್ ಡೌನ್ ಲೈನ್ ಚೆಕಿಂಗ್ ಮಾಡ್ಬೇಕಲ್ಲ. 6 ಕಿಲೋಮೀಟರ್ ಡೈಲಿ, ಅಪ್ ಅಂಡ್ ಡೌನ್ 13 ಕಿಲೋಮೀಟರ್ ಆಗುತ್ತೆ ಮೇಡಮ್.
0: ಅಂದ್ರೆ ನೀವು ನಡ್ಕೊಂಡು ಟ್ರ್ಯಾಕ್ ಚೆಕ್ ಮಾಡ್ತೀರಾ?
1: ಹಾ ಮೇಡಮ್, ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರ್ಬೇಕು 6 ಕಿಲೋಮೀಟರ್.
0: ಕೆಲಸ ಇಷ್ಟ ಆಗುತ್ತೆ?
1: ಹಾ ಪರವಾಗಿಲ್ಲ ಮೇಡಮ್, ಯಾಕಂದ್ರೆ ಈ ಸರ್ವಿಸ್ ಆಗ್ತಾ ಬಂತು, 15 ವರ್ಷ ಸರ್ವಿಸ್ ಆಗಿದೆ ಮೇಡಮ್ ಈಗ. ನಮ್ ಸ್ವಂತ ಊರು ಮೇಡಮ್, ರಾಯಚೂರ್ ಡಿಸ್ಟಿಕ್, ಇಲ್ಲಿಗೆ ವರ್ಕ್ ಮಾಡ್ತಾ ಇದ್ದೀವಿ.
0: ಮೊಳಕಾಲ್ಮೂರು ಈ ಕಡೆ ವರ್ಕ್ ಮಾಡ್ತೀರಾ? ಅಂದ್ರೆ ನಾವು ದಿನಕ್ಕೆ ಇಷ್ಟು ನಡಿಬೇಕು ಅಂತ ಒಂದು ಟಾರ್ಗೆಟ್ ಹಾಕೊಂಡು ನಡೀತೀವಿ. ನಿಮ್ಗೆ ಕೆಲಸನೇ ನಿಮ್ಗೆ ನಡಿಗೆ ವಾಕಿಂಗ್ ಕೂಡ
1: ಮೇಡಮ್. ಹೌದು ಮೇಡಮ್, ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಮೇಡಮ್ ಬೆಳಗ್ಗೆ.
0: ಅಂದ್ರೆ ಲಾಂಗ್ ಅಂದ್ರೆ ಬಹಳ ದೂರ ಅಂದ್ರೆ ದೀರ್ಘವಾದ ವಾಕ್ ನಡಿಗೆ ಇರೋದ್ರಿಂದ ನೀವು ಅದಕ್ಕೊಂದ್ ಸ್ವಲ್ಪ ತಯಾರಾಗಿ ಹೊರಟು ಕೆಲಸ
1: ಮುಗಿಸ್ಕೊಂಡು ಬೆಳಗ್ಗೆನೆ ಊಟ ಮಾಡ್ಕೊಂಡ್ಬಿಟ್ಟು ಮೇಡಮ್ ಬಿಟ್ಟು ಹೋಗ್ಬಿಡ್ತೀವಿ ಮೇಡಮ್ ಬೆಳಗ್ಗೆನೆ. ಇಲ್ಲಾದ್ರೆ ನಡೆಯಕ್ಕೆ ಆಸಕ್ತಿ ಇರಬೇಕಲ್ಲ ಮೇಡಮ್ ಅದಕ್ಕೆ.
0: ಒಂದ್ ರೀತಿ ಉತ್ತಮ ಚೆನ್ನಾಗೂ ಅನ್ಸುತ್ತೆ ಕೆಲ್ಸ, ಜವಾಬ್ದಾರಿಯುತವಾದ ಕೆಲ್ಸವೂ ಹೌದು.
1: ಪ್ರತಿಯೊಂದು
0: ಸೇಫ್ಟಿ ಅಂದ್ರೆ ಸುರಕ್ಷತೆ ಅನ್ನೋದನ್ನ ಅನುದಿನ ಟ್ರ್ಯಾಕ್ ನೀವೇ ಅಶ್ಯೂರ್ ಮಾಡೋದು. ಮಾತಾಡಿ, ಸಂತೋಷ ಆಯ್ತು ಪ್ರಕಾಶ್ ಅವರೇ. ನಿಮ್ ಇಷ್ಟದ ಪ್ರಸಾರ ಆಗುತ್ತೆ.
1: ಧನ್ಯವಾದಗಳು.
0: ಇದೀಗ ಅವನೇ ನನ್ನ ಗಂಡ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಹಂಸಲೇಖ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ರ, ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ನಿಮ್ ಹೆಸರು?
1: ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳಿಗೇರಿಯಿಂದ ಮಲ್ಲಪ್ಪ ಶೆಟ್ರ ಮೇಡಮ್ ಮಾತಾಡೋಣ. ನಾನು
0: ಮಲ್ಲಪ್ಪ ಶೆಟ್ರ ಅವರ, ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ನಮ್ಗೆ ಇವತ್ತು ಮಂಜನ ತೆರೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರು ಹಾಡಿದ್ರು ಮೇಡಮ್.
0: ಯಾವ ಹಾಡು?
1: ಬಳಸಿರುವ ಈ ತೋಳಿನಲ್ಲಿ ನನ್ನ ಜೀವ ಅಡಗಿದೆ.
0: ಎಸ್ ಪಿ ಬಿ ಅಲ್ಲ, ಕೆ ಜೆ ಜೇಸುದಾಸ್ ಅಂತ ಬರ್ತಾ ಇದೆ ಮಾಹಿತಿ.
1: ಹೌದ್ರಿ?
0: ಓಕೆ. ನಿಮ್ ಇಷ್ಟ ಏನ್ ಮಾಡ್ಕೊಂಡಿದ್ರ ಇವ್ರೆ?
1: ನಾವು ರೈತರು ಮೇಡಮ್.
0: ರೈತರು? ಈ ಬಾರಿ ಯಾವ ಬೆಳೆ ಹಾಕಿದ್ದೀರಾ?
1: ಈ ಬಾರಿ ಹತ್ತಿ ಹಾಕಿವ್ರಿ ಮೇಡಮ್. ಸ್ವಲ್ಪ ದಾಳಿಂಬೆ ಹಾಕಿವ್ರಿ.
0: ದಾಳಿಂಬೆ ಅಲ್ಲೇ ಕೊಯ್ಲಿಗೆ ಬಂದಿದ್ಯಾ ಅಲ್ಲೇನ ದೂರ?
1: ದಾಳಿಂಬ್ರಿ ಇನ್ನು ಇಲ್ರಿ, ಇಲ್ರಿ, ಇನ್ನು ಹಣ್ಣಿ ಬಿಟ್ಟಿಲ್ರಿ ಮೇಡಮ್. ನೀರಾವರಿ ದಾಳಿಂಬ್ರಿ ಇದ್ರಿ.
0: ನೀರಾವರಿ ದಾಳಿಂಬೆ ನಮ್ಗೆ ಗೊತ್ತಿಲ್ಲ ಅಂದ್ರೆ, ನೀರಾವರಿಗೂ ನೀರಾವರಿ ಇಲ್ಲದಕ್ಕೂ ಅದು ಸೀಸನ್ ಯಾವ್ದು ಬರುತ್ತೆ ಹೇಳಿ ದಾಳಿಂಬೆದು? ನಿಜವಾದ ಸೀಸನ್ ಅಂದ್ರೆ
1: ಸೀಸನ್ ಅಂದ್ರಿ ನೋಡ್ರಿ ಮೇಡಮ್, ಇದು ನೀರಾವರಿ ದಾಳಿಂಬ್ರಿ ಮೇಡಮ್. ಪರವಲ ಇದ್ದ ಇದಲ್ರಿ ಮೇಡಮ್, ಆರು ತಿಂಗಳಿಗೊಮ್ಮೆ ಪೀಕ್ ಬರ್ತೀರಿ ಮೇಡಮ್.
0: ಓಕೆ.
1: ಒಂದು ಜೂನ್ ಜುಲೈ ಆಗಸ್ಟ್ ತಿಂಗಳದಾಗ ಪೀಕ್ ಬರ್ತೀರಿ. ಇನ್ನು ನಾವು ಹಣ್ಣಿಗೆ ಬಿಟ್ಟಿಲ್ರಿ ಮೇಡಮ್. ಈಗ ಒಂದೂವರೆ ವರ್ಷ ಆಯ್ತುರಿ ಮೇಡಮ್ ಹಾಕಿದನ್ನ ಸಸಿ ನಟ್ಟು.
0: ಓಕೆ. ಇನ್ನ ಅದು ಫಲಕ್ಕೆ ಶುರು ಮಾಡಿಲ್ಲ? ಸಂತೋಷ. ಯಾಕಂದ್ರೆ ಈಗ ನಾವು ಈ ಶ್ರಾವಣ ಶುರು ಆಯ್ತು ಅಂದ್ರೆ ಹಬ್ಬ ಹಣ್ಣುಗಳು ಹೂಗಳು ಒಟ್ಟೊಟ್ಟಿಗೆ ಮಾರ್ಕೆಟ್ ಗೆ ಧಾವಿಸ್ತಾವಲ್ಲ, ಹಾಗಾಗಿ ಭಾವಿಸಿದ್ವಿ. ನಿಮಗೆ ಹೇಳಿ, ನಿಮಿಷದ ಹಾಡು ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ಕಾರ. ಮಂಜಿನ ತೆರೆ ಚಿತ್ರದ ಹಾಡನ್ನು ಹಾಡಿದ್ದಾರೆ ಕೆ ಜೆ ಜೇಸುದಾಸ್ ಹಾಗೂ ವಾಣಿ ಜಯರಾಮ್. ಶಿವಜಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕಾಲರ್ ಯಾರಿದ್ದಾರೆ ಕೇಳೋಣ. ನಮಸ್ತೆ ವಿವಿಧ ಭಾರತಿ.
1: ನಮಸ್ತೆ ಮೇಡಮ್.
0: ನಮಸ್ತೆ. ನಿಮ್ಮ ಹೆಸರು ಹಾಗೂ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಮೇಡಮ್, ನಮ್ಮ ಹೆಸರು ಶೀಲಾ ಮೋಹನ್ ರಾಜ್ ಅಂತ, ತಿಪ್ಟೂರಿಂದ ಕಾಲ್ ಮಾಡ್ತಿದೀವಿ.
0: ತಿಪ್ಟೂರಿಂದ ಯಾವ ಹೆಸರು ಮಾಡೋಣ ಶೀಲಾ ಅವರೇ?
1: ಮೇಡಮ್, ಇದು ನಾಗದೇವತೆ ಚಿತ್ರದಿಂದ ಊರ ಕಾಯೋ ಮುತ್ತೈದೆ ಅಂತ ಸಾಂಗ್ ಇದೆ ಮೇಡಮ್, ದೇವರ ಹಾಡು.
0: ಯಾರಿಗೋಸ್ಕರ? ನಿಮಗೋಸ್ಕರನಾ ಅಥವಾ ಬೇರೆ ಯಾರಿಗೋಸ್ಕರ ಈ ಸಂದರ್ಭದಲ್ಲಿ?
1: ನಮಗೋಸ್ಕರನೇ. ಇನ್ನೇನು, ದೇವರ ಹಾಡು ಅಂದ್ರೆ ಬಹಳ ಇಷ್ಟ ನಮ್ಗೆ. ಹಾಗಾಗಿ ಇನ್ನ ನಿನ್ನೆ ಹಬ್ಬ ಆಗಿದೆ ವರಮಹಾಲಕ್ಷ್ಮಿ.
0: ಹೌದೌದು,
1: ಹಾಗಾಗಿ ನಿನ್ನೆ ಫ್ರೀ ಆಗ್ಲಿಲ್ಲ.
0: ಹಾ, ಇದೇ ವಾರದಲ್ಲಿ ನಾಗರಪಂಚಮಿ ಆಗಿದೆ. ಕೇಳ್ತಾ ಇದ್ದೀರಾ, ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು?
1: ಅದೇ, ಬಹಳ ಸಾಕಾಗುತ್ತೆ ಮೇಡಮ್, ಓಡಾಡಿ ಓಡಾಡಿನೇ ಸಾಕಾಗುತ್ತೆ ಎಲ್ಲಾರ ಮನೆಗೂನು.
0: ಸಾಕಾದ್ರಿ?
1: ಹೌದು, ಎಲ್ಲಾರ ಮನೆಗೂ ಹೋಗ್ಬೇಕು, ಪ್ರತಿ ಮನೆಗೂನು. ಹಿಂಗ್ ಮನೇಲಿ ಮಾಡೋ ಅಷ್ಟೊತ್ತಿಗೆ ಆಗೋಗಿರುತ್ತೆ ಟೈಮು, ಮತ್ತೆ ಓಡಾಡಿ ಸಾಯಂಕಾಲ 10 ಗಂಟೆ ಆದ್ರೂ ಓಡಾಡೋದೇ ಆಗೋಗುತ್ತೆ.
0: ಹಾಗಾಗಿ ಒಂದೊಂದ್ ದಿನಕ್ಕೆ ಅಂದ್ರೆ ಈಗಿನ ಕಾಲದಲ್ಲಿ ಕೆಲಸನ ಪ್ಲಾನ್ ಅಂದ್ರೆ ಎಲ್ಲವನ್ನು ಒಂಥರ ಪ್ಲಾನ್ ಮಾಡ್ಕೊಂತೀವಿ ಅಲ್ಲ. ಒಬ್ಬೊಬ್ರು ಲಕ್ಷ್ಮಿನ 3 ದಿನ ಕೂಡ ಇಡ್ತಾರಲ್ಲ.
1: ಹೌದೌದು, ಇಡ್ತಾರೆ ಮೇಡಮ್. ಆದ್ರೆ ಜಾಗ ಇದ್ದ ಹಾಗೆ ಜಾಗ ಇದ್ರೆ ಇಟ್ಟಿರ್ಬೋದು, ನಾವಿರೋದು ಚಿಕ್ಕ ಜಾಗದಲ್ಲೇನೆ ಒಂದ್ ಸ್ವಲ್ಪ ನಾವು ವಿಸರ್ಜನೆ ಮಾಡ್ಬಿಡ್ತೀವಿ.
0: ಹೌದು, ಶ್ರಾವಣ ಶುಕ್ರವಾರ, ಇವತ್ತು ಶ್ರಾವಣ ಶನಿವಾರ ಮುಂದುವರಿಸ್ತಾರೆ.
1: ಹೌದು ಮೇಡಮ್.
0: ಏನ್ ಕೆಲಸ ಮಾಡ್ಕೊಂಡ್ರೆ ಶೀಲಾ ಅವರೇ?
1: ನಾವು ಮೇಡಮ್ ನೇಕಾರು, ಸೀರೆ ಪವರ್ ಲೂಮ್ ಇದೆ ಮನೇಲಿ.
0: ಇದಂತೂ ಸೀರೆಗಳು ಮಾರಾಟ ಆಗುವಂತ ಒಂದು ಬಹಳ ಹೈ ಪೀಕ್ ಹೋಗುತ್ತೆ ಸೀರೆಗಳ ಮಾರಾಟ.
1: ಮೇಡಮ್,
0: ನಿಮ್ಗೆ ಬೇಡಿಕೆ ಕೂಡ ಜಾಸ್ತಿ ಇರಬಹುದು, ಕೆಲಸನೂ ಜಾಸ್ತಿ ಇರಬಹುದು.
1: ಅಂದ್ರೆ ನಮಗೆ ಇರೋದೇ ಇಲ್ಲ ಮೇಡಮ್, ಯಾಕೆಂದ್ರೆ ನಮಗೆ ನಾವು ಬಿಡೋದು ಕೂಲಿ ಬಿಡ್ತೀವಿ, ಅವರು ಏನ್ ರೇಟ್ ಇಲ್ಲ, ಅಂಗಡಿಗೂ ಆಗ್ತಾರಲ್ವಾ ಸೌಕರ್ಯಗಳು, ಅದ್ರಿಂದ ಸಿಗಲ್ಲ ಅಂತ ಹೇಳ್ತಾರೆ ಅವರು. ಮಾತ್ರ ಅವ್ರಿಗೆ ಮಾತ್ರ ಲಾಭ ಇದ್ದೇ ಇರುತ್ತೆ, ಬೇರೆಯವರಿಗೆ
0: ಇರುತ್ತೆ.
1: ಈಗ ನಾವು ತಯಾರ್ ಮಾಡೋರಿಗೆ ಕಮ್ಮಿ ಕೊಡ್ತಾರೆ ಆ ತರ.
0: ಹಾಗೆ
1: ಅಂಗಡಿಲಿ ಎಲ್ಲ ಅವ್ರು ಸ್ಟಾಕ್ ಇಟ್ಕೊಂಡು ಮಾರ್ತಾರಲ್ಲ, ಅವ್ರಿಗೆ ಜಾಸ್ತಿ ಲಾಭ.
0: ಹೌದು, ಕಾಯ್ದು ಮಾರ್ತಾರಲ್ಲ, ವೇಟ್ ಮಾಡಿ.
1: ಹೌದೌದು, ಅದಕ್ಕಾಗಿ.
0: ಹಾಗಾಗಿ ನಿಮ್ಮ ಕೆಲಸವು ವಿಶಿಷ್ಟವಾಗಿದೆ, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ನಾಗದೇವತೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ಸಂಗಡಿಗರು ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ.

0: ಸ್ನೇಹಿತರ ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ನಮಸ್ಕಾರ ಮೇಡಮ್.
0: ಏಕೋ ಕೇಳಿಸ್ತಾ ಇದೆ.
1: ಮಂಜುನಾಥ್
0: ಅವರೇ, ಏಕೋ ಕೇಳಿಸ್ತಾ ಇದೆ. ರೇಡಿಯೋಯಿಂದ ಸ್ವಲ್ಪ ದೂರ ನಿಂತು ಮಾತಾಡಿ. ಏಕೋ ಬರ್ತಾ ಇದೆ. ಆಯ್ತು, ಹೇಗೆ ಮಂಜುನಾಥ್ ಅವರೇ, ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಅದೇ ನಾ ಬಿಡುವೆನೆ ಬೇಕಾಗಿತ್ತು ಮೇಡಮ್. ಅದು ನಾಮ ಪರಶುರಾಮ ಚಿತ್ರ.
0: ರಾಮ ಪರಶುರಾಮ. ನಾವು ನಿಮಗಾಗಿ ನೀವು ರವಿಚಂದ್ರನ್ ಅಭಿಮಾನಿಗಳು ಅಂತ ಹೇಳಿದ್ರಿ, ಅಂಜದ ಗಂಡು ಹಾಡನ್ನ ಕ್ಯೂ ಮಾಡಿದ್ದೇವೆ.
1: ಅಂದ್ರೆ ನೀವು ಅದು ಇಲ್ಲ ಅಂತ ಹೇಳಿದ್ರಲ್ಲ, ಅದರಿಂದ ನಾನು ಅಸಲ ಕೇಳಿದ್ದು. ಇದನ್ನ ಪ್ರಸಾರ ಮಾಡಿ ಮೇಡಮ್. ಆದ್ರೆ
0: ಆಯ್ತು, ಪ್ರಸಾರ ಮಾಡ್ತೀವಿ. ತಿಂಡಿ ಆಯ್ತಾ?
1: ಮೇಡಮ್ ನಮ್ ಕಡೆ ಏನ್ ಅಂದ್ರೆ ಮನವಿ ಅಂತ್ಯಾಕ್ಷರಿ ಪ್ರಸಾರ ಮಾಡಿ ಮೇಡಮ್. 3 ಗಂಟೆಗೆ ಅದು ಭಾಗವಹಿಸ್ತಾ ಇದ್ರೆ ನಾವು ಅದರಲ್ಲಿ.
0: ಅಂದ್ರೆ ಮಧ್ಯಾಹ್ನದ ಹೊತ್ತು ಅಂತ್ಯಾಕ್ಷರಿನಲ್ಲಿ ಭಾಗವಹಿಸ್ತಾ ಇದ್ರ?
1: ಮೇಡಮ್ 3 ಗಂಟೆಗೆ. 3 ಗಂಟೆಗೆ ಪ್ರಸಾರ ಮಾಡಿ ಅಂತ ಮೇಡಮ್.
0: 3 ಗಂಟೆಗೆ ನಿಮ್ಗೆ ಅಂತ್ಯಾಕ್ಷರಿ ಪ್ರಸಾರ ಆದ್ರೆ ಒಳ್ಳೇದು ಅಂದ್ರ?
1: ಹೌದು ಮೇಡಮ್.
0: ನೋಡೋಣ.
1: ಸ್ಪಂದನದಲ್ಲಿ ಭಾಗವಹಿಸಕ್ ಆಗೋದಿಲ್ಲ, ನಿಮ್ಗೂ ಗೊತ್ತಲ್ವಾ. ನಾ ಬಟನ್ ಫೋನ್ ಏನ ಯೂಸ್ ಮಾಡೋ ಬ್ಲೈಂಡ್ ಇಲ್ಲ ಅಂತ ನಿಮ್ಗೂ ಗೊತ್ತು. ಆದ್ರಿಂದ ನಮ್ಮ ಇದು ಕರೆ ಮುಖಾಂತರ ನಾವು ನಿಮ್ಗೆ ಕಳ್ಸಿಕೊಡ್ತಾ ಇದ್ರಿ
0: ಕರೆ ಮುಖಾಂತರ.
1: ಅದರಿಂದ ಅಂತ್ಯಾಕ್ಷರಿ ಪ್ರಸಾರ ಮಾಡೋಣ.
0: ಸಂಬಂಧಪಟ್ಟವರಿಗೆ ತಿಳಿಸಲಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಇಷ್ಟದ ಹಾಡು ನಮಸ್ಕಾರ. ರಾಮ ಪರಶುರಾಮ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನಾಗೇಂದ್ರ ಅವರ ಸಂಗೀತವಿದೆ.

0: ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮ ಮುಂದಿನ ಗೀತೆ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವೇದ್ ಭಾರತಿ.
1: ಮೇಡಮ್ ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರು?
1: ಗಂಗಾವತಿ ತಾಲೂಕು ಮೇಡಮ್, ಏರೂರು ಗ್ರಾಮದಿಂದ ಗಂಗಪ್ಪ ಬರ್ಗೇರ್ ಅಂತ.
0: ಗಂಗಾವತಿಯಿಂದ ಗಂಗಪ್ಪ
1: ಗಂಗಾವತಿ ಗಂಗಾವತಿ ತಾಲೂಕು ಏರೂರು ಗ್ರಾಮದಿಂದ.
0: ಏನ್ ಮಾಡ್ತಿದ್ರ ಗಂಗಪ್ಪ ಅವ್ರೆ?
1: ಟೈಲರಿಂಗ್ ಮಾಡ್ತೀನಿ ಮೇಡಮ್.
0: ಟೈಲರಿಂಗ್ ಮಾಡ್ತೀರ, ಕೆಲಸ ಹೇಗ್ ನಡೀತಾ ಇದೆ?
1: ನಡೀತಾ ಇದ್ರಿ ಮೇಡಮ್. ಇನ್ನೂ ಯಾವ ಹಬ್ಬ ಚಾಲು ಆಗಿರಲ್ಲರಿ?
0: ಹಬ್ಬ ಚಾಲು ಆಗಿಲ್ಲ.
1: ದೀಪಾವಳಿ ದಸರಾ ಈ ತರ ಬರ್ಬೇಕ್ರಿ ಮೇಡಮ್, ಅವಾಗಲಿಂದ ಚಾಲು ಆಗ್ತಾವ್ರಿ. ಏನ್ ಹಂಗ ಸುಮ್ಮನೆ ಸಾಲಿ ಹುಡುಗರು ಇನ್ನೂ ಬರಂಬದ ನೋಡ್ರಿ ಮೇಡಮ್. ಹ್ಮ್ರಿ ಮೇಡಮ್.
0: ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಗರುಡರೇ ಚಿತ್ರದೊಳಗಿಂದ್ರಿ ಮೇಡಮ್. ರವಿ ಜಾರಿದ ಅಂತ ಒಂದು ಹಾಡಿದೆ ಅಂತ ಪ್ರಸಾರ ಮಾಡಿ ಮೇಡಮ್.
0: ಈ ಹಾಡ ಇಷ್ಟ ಯಾಕೆ? ಈ ಹಾಡ ಯಾಕೆ ಇಷ್ಟ ಅಂತ ಹೇಳ್ಬೋದಾ? ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ಕಾರ. ಇದೀಗ ಗರುಡ ರೇಖೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು. ಶಿವದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

0: ಸ್ನೇಹಿತರ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಹೆಸರು ಹೇಳಿ.
1: ಮಂಜುರಾಣಿ ಅಂತ ಮೇಡಮ್.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಮೈಸೂರಿಂದ.
0: ಮೈಸೂರಿಂದ ಯಾವ ಹಾಡನ್ನು ಪ್ರಸಾರ ಮಾಡೋಣ?
1: ಮೇಡಮ್, ಅದೇ ಬಲಯ ದೃಷ್ಟ ವದೃಷ್ಟ ಚಿತ್ರದಿಂದ ಮೆಲ್ಲಕ್ಕೆ ಮೇಲೆ ಗೆಲ್ಲುವೆ ನಾಳೆ ನೀನೆ.
0: ಓಕೆ, ಪ್ರಸಾರ ಮಾಡ್ತೀವಿ. ಯಾರ್ಯಾರಿದ್ದೀರಾ ಮನೆಯಲ್ಲಿ?
1: ನಾನು ನನ್ನ ಮಗಳು ಇದ್ದೀವಿ ಮೇಡಮ್.
0: ಹೌದಾ, ಏನ್ ಮಾಡ್ಕೊಂಡಿದ್ರೆ ಮಂಜುರಾಣಿ ಅವರೇ?
1: ಮೇಡಮ್, ನಾನು ಕಮರ್ಷಿಯಲ್ ಟೆಕ್ಸ್ ಆಫೀಸರ್ ಆಗಿ ಗವರ್ನಮೆಂಟ್ ಎಂಪ್ಲಾಯಿ ಮೇಡಮ್, ವರ್ಕ್ ಮಾಡ್ತಾ ಇದ್ದೇನೆ ಮೈಸೂರಲ್ಲಿ.
0: ಈಗಲೂ ಕೂಡ ನೀವು ಸೇವೆನಲ್ಲಿ ಇದ್ದೀರಾ? ಅಲ್ಲ.
1: ಹೌದು ಮೇಡಮ್, ಇವತ್ತಿದ್ರೆ ರಜಾ ಇತ್ತು ಫೋರ್ತ್ ಸಾಟರ್ಡೇ ಅಂತ ಹೇಳಿ, ಹಾಗಾಗಿ ಮನೇಲಿದ್ದೆ. ಇನ್ನು 3 ಇಯರ್ಸ್ ಸರ್ವಿಸ್ ಇದೆ ಮೇಡಮ್.
0: ವಿವಿಧ ಭಾರತಿ ಯಾವ ಪ್ರತಿದಿನ ಯಾವ ಸ್ಲಾಟ್ ಅಥವಾ ಯಾವ ಸಮಯದಲ್ಲಿ ಕೇಳ್ತೀರಾ?
1: ಅಂದ್ರೆ ಇವತ್ತು ರಜಾ ಇರೋದ್ರಿಂದ ಈ ಕಾರ್ಯಕ್ರಮ ಮೇಡಮ್, ಪ್ರೇಮನೀನಾದ ರಾತ್ರಿ ಟೈಮ್ ಕೇಳ್ತೀನಿ. ಬೆಳಿಗ್ಗೆ 9 ಗಂಟೆಗೆ ಬರುತ್ತಲ್ಲ ಮೆಚ್ಚಿನ ಚಿತ್ರಗೀತೆಗಳು ಮತ್ತೆ ಮಾಮೂಲಿ ಚಿತ್ರಗೀತೆಗಳು, ಅದನ್ನಷ್ಟೇ ಕೇಳಕ್ ಸಾಧ್ಯ ಮೇಡಮ್. ಪ್ರೇಮನೀನಾದ ತಪ್ಪದೇ ಕೇಳ್ತಾ ಇದೀವಿ ಮೇಡಮ್.
0: ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ನೀವು ಕೇಳುಗರಿಗೆ ಹಾಗೂ ನಿಮ್ಮ ಅಂದ್ರೆ ಬಹಳಷ್ಟು ಜನ ಈ ಒಂದು ಕೆಲವೊಂದು ಅಂದ್ರೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಶಿಸ್ತು ನೀವು ತರೋಕೆ ಪ್ರಯತ್ನ ಪಡ್ತೀರಾ ಸರ್ಕಾರದ ಪರವಾಗಿ. ಯಾವ ಶಿಸ್ತು ಪ್ರತಿಯೊಬ್ಬರಿಗೆ ಇದ್ರೆ ಒಳ್ಳೇದು ಅಂತ ಹೇಳ್ತೀರಾ? ನಾವು ಅನುದಿನದಲ್ಲಿ ಈಗ ನಾವು ಒಂದು ಮಾಡಿ ಅಂದ್ರೆ ಪಡೆದುಕೊಂಡಂತಹ ವಸ್ತುಗೆ ತಪ್ಪದೆ ಬಿಲ್ ಕಲೆಕ್ಟ್ ಮಾಡಿ ಅನ್ನೋದು ಕೂಡ ಒಂದು ಕಿವಿ ಮಾತು.
1: ಹೌದು ಮೇಡಮ್, 200 ರೂಪಾಯಿಗಿಂತ ಹೆಚ್ಚಾಗಿ ಏನನ್ನೇ ನಾವು ಖರೀದಿ ಮಾಡಿದ್ರು ಕೊಡಬೇಕಾಗಿರೋದು ಅವ್ರದ್ದು ವರ್ತಕರದು ಕರ್ತವ್ಯ ಮೇಡಮ್. ಮತ್ತೆ ಅದು ನಮ್ಗೆ ಸಾರ್ವಜನಿಕರಿಗೆ ಅದು ಅದರದ್ದು ಅವೇರ್ನೆಸ್ ಇರಲ್ಲ, ಹಂಗಾಗಿ ಅವರು 200 ರೂಪಾಯಿ ನಂತರ ನಾವ್ ಏನೇ ಖರೀದಿ ಮಾಡೋದು ಬಿಲ್ ಕೊಡ್ಬೇಕಾಗಿರೋದು ಅವ್ರದ್ದು ಜವಾಬ್ದಾರಿ ಮೇಡಮ್. ಅದನ್ನ ಕೊಟ್ಟಿಲ್ಲ ಅಂತ ಅಂದಾಗ ಇಲಾಖೆಯವರು ಆತರ ಏನಾದ್ರು ಅವರಿಂದ ಅದನ್ನ ಖರೀದಿ ಮಾಡಿ ಅವರು ಬಿಲ್ ಕೊಟ್ಟಿಲ್ಲ ಅಂದ್ರೆ 20,000 ತನಕ ದಂಡ ಹಾಕಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ ಮೇಡಮ್.
0: ಇದೊಂದು

0: ಧನ್ಯವಾದಗಳು ಕರೆ ಮಾಡಿದಕ್ಕೆ ಮಂಜುರಾಣಿ ಅವರೇ. ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ. ನಮಸ್ಕಾರ.
1: ನಮಸ್ಕಾರ.
0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇದೀಗ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಗೀತೆ ಹಾಡಿದ್ದಾರೆ ಎಲ್ ಆರ್ ಅಂಜಲಿ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
0: ನಿನಗೆ ಬೇರೆ ಹೆಸರು ಬೇಕೆ?
3: ಸ್ನೇಹಿತರೆ, ಕೇಳ್ತಾ ಇದ್ರ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
4: ನಮಸ್ತೆ ಮೇಡಮ್.
3: ನಮಸ್ತೆ
4: ಮೇಡಮ್. ಹಗರಿ ಬಂದ್ಮಳೆ ತಾಲೂಕು ಹಂಪ ಸಾಗರ, ಸುಭಾನ್ ಕೋರಿ ಮೇಡಮ್.
3: ಸುಭಾನ್ ಕೋರಿ ಅವರೇ, ಯಾವ ಹಾಡನ್ನ ಪ್ರಸಾರ ಮಾಡೋಣ
4: ಮೇಡಮ್? ಚಿತ್ರದ ಹೆಸರು ರಾಜೇಶ್ವರಿ ಮೇಡಮ್. ಅದರಲ್ಲಿ ಬಾಳ ನಂದನದಲ್ಲಿ ಅಂತ ಒಂದು ಹಾಡಿದೆ.
3: ಬಾಳ ನಂದನದಲ್ಲಿ
4: ಮೇಡಮ್.
3: ಕಾರಣಾಂತರಗಳಿಂದ ಯಾಕೋ ಈ ಹಾಡು ಮುನಿಸ್ಕೊಂಡಂತೆ ಭಾಸವಾಗ್ತಾ ಇದೆ. ಬೇರೆ ಯಾವ ಹಾಡನ್ನ ಪ್ರಸಾರ ಮಾಡೋಣ ಹೇಳಿ?
4: ಮನೆ ಅಳಿಯ ಇದೆ ಮೇಡಮ್.
3: ಮನೆ ಅಳಿಯ?
4: ಹಾ ಮೇಡಮ್.
3: ಯಾವ ಹಾಡು ಮನೆ ಅಳಿಯಿಂದ?
4: ಅದರಲ್ಲಿ ಪ್ರೀತಿಯ ಹೂಗಳ ಮುಡಿದೋಳೆ ಅಂತ ಒಂದು ಹಾಡಿದೆ ಮೇಡಮ್.
3: ಪ್ರಸಾರ ಮಾಡ್ತೇವೆ.

0: ನಂತರ ನಂತರ ಮುನಿಸ್ಕೊಂಡಾಗ ಅನ್ನಿಸ್ತಿದೆ ಕಂಪ್ಯೂಟರ್ ಮಹಾಶಯ ಸದ್ಯಕ್ಕೆ ಪ್ರಸಾರ ಮಾಡೋಕೆ ತಯಾರಿದೆ, ನಿಮ್ಮಿಷ್ಟದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಆಯ್ತು, ನಮಸ್ತೆ.
0: ನಮಸ್ತೆ.

ಸ್ನೇಹಿತರೆ, ಮನೆ ಅಳಿಯ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹ ಸ್ವಾಮಿಯವರ ಸಾಹಿತ್ಯ, ಟಿ ಚಲಪತಿರಾವ್ ಅವರ ಸಂಗೀತವಿದೆ.

ಕೇಳುಗರೆ, ಈ ಒಂದು ಹಾಡಿನೊಂದಿಗೆ ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಬಹಳಷ್ಟು ಜನ ನಮಗೆ ಕರೆ ಮಾಡಲಿಕ್ಕೆ ಲೈನ್ ಸಿಗಲಿಲ್ಲ, ಆದರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಆದ ಎಲ್ಲ ಹಾಡುಗಳು ಇಷ್ಟ ಆದವು ಅಂತ ಹೇಳ್ತಾ ಇದ್ರ. ಎನ್ ಜಿ ಬಸವರಾಜ್ ಹಾಗೆ ಹೇಳ್ತಾ ಇದ್ದೀರಾ, ಹಾಗೆ ನಿರ್ಮಲಾ ಅವರು ಪ್ರಸಾರ ಆದಂಥ ಹಾಡುಗಳನ್ನ ಮೆಚ್ಕೊಂಡಿದ್ದೀರಾ, ಹಾಗೆ ಚಂದ್ರಮುಖಿ ಐ ಟಿ ಐ ಲೇಔಟ್ ಮಲ್ಲತ್ತಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ನಾನು ಎಂದೆಂದೂ ಮರೆಯದ ಹಾಡು, ಸದಾ ನೆನಪಿನಲ್ಲಿ ನನ್ನನ್ನು ಕಾಡುವ ಹಾಡು, ರವಿ ಮೂಡಿದವ, ಈ ಒಂದು ಹಾಡಿಗಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀರಾ. ಹಾಗೆ ಬಹಳಷ್ಟು ಜನ ಈ ರೀತಿ ಸಂದೇಶದ ಮೂಲಕ ಕೂಡ ನಮ್ಮ ಹಾಡು ಪ್ರಸಾರ ಮಾಡಬಹುದಾ ಅಂತ ಕೇಳ್ತೀರಾ. ಹೌದಲ್ವಾ, ಇಂದು ಶನಿವಾರ, ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಒಂದು ಸ್ಲಾಟ್ನಲ್ಲಿ ಮಧ್ಯಾಹ್ನ 1:20 ಸಂದೇಶ ಆಧಾರಿತ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತೀವಿ. ಆ ವೇಳೆಯಲ್ಲಿ ಸಂದೇಶಗಳ ಮೂಲಕ ಬರುವಂತಹ ನಿಮ್ಮ ಹಾಡುಗಳನ್ನ ಪ್ರಸಾರ ಮಾಡಲಾಗುತ್ತೆ. ಹಸಿರು ಗಾಜಿನ ಬಳೆಗಳು ಮೂಡಿವಂತಲ್ಲ ಆರಂಭದಲ್ಲಿ, ಆ ಹಾಡಿಗೆ ಅನುಷಾ ಅವರು ಕಳಿಸಿದ್ದಾರೆ. ನಿನ್ನೆ ಎಲ್ಲ ಹೆಂಗಳೆಯರ ಕೈಯಲ್ಲಿ ಹಸಿರು ಗಾಜಿನ ಬಳೆಗಳು ಗಲ್ಲೆನ್ನುತ್ತಿದ್ವು. ಆ ಹಬ್ಬವನ್ನ ನಿನ್ನೆಗೆ ಎಲ್ಲದಿಂದಲೂ ಎಲ್ಲ ಹೊತ್ತಲ್ಲೂ ಸಾಧ್ಯವಾದಷ್ಟು ಆ ಒಂದು ಗಲ್ಲೆನಿಸುವಿಕೆಯನ್ನು ನಮ್ಮೊಂದಿಗೆ ಇರಿಸಿಕೊಳ್ಳೋಣ ಅಲ್ವಾ. ಹಾಗೆ ಬಹಳಷ್ಟು ಜನ ಮೆಚ್ಚಿದ್ದೀರಾ, ಕರೆ ಮಾಡಿದ್ದೀರಾ, ಕರೆ ಸಿಗಲಿಲ್ಲ ಅಂತ ಹೇಳಿದ್ದೀರಾ. ನಿಮ್ಮೆಲ್ಲರ ಈ ಒಂದು ಸ್ಪಂದನೆಗೆ ಧನ್ಯವಾದಗಳು.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರೇಡಿಯೋ ಸಮಯ 1 ಗಂಟೆ. ಇದೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಿನ್ನೆಲೆಯಲ್ಲಿ ಕೃತಕ ಅನಲಾಗ್ ಪನ್ನೀರ್ ಬಳಕೆಯನ್ನು 1 ವರ್ಷದ ಅವಧಿಗೆ ನಿಷೇಧ ಹೊರಡಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ ನೀಡಿದೆ. 4 ವರ್ಷಗಳಲ್ಲಿನ ಮಕ್ಕಳಿಗೆ ಕ್ಲೋರೋಫೆನ್ರಮಿನ್ ಮ್ಯಾಲಿಯೇಟ್ ಮತ್ತು ಫಿನೈಲ್ಫ್ರಿನ್ ಒಳಗೊಂಡ ಔಷಧಗಳ ಉತ್ಪಾದನೆ ಹಾಗೂ ಮಾರಾಟಕ್ಕೆ ಸರ್ಕಾರ ಇಂದು ನಿರ್ಬಂಧಗಳನ್ನು ಹೇರಿದೆ. 4 ವರ್ಷದೊಳಗಿನ ಮಕ್ಕಳಿಗೆ ಈ ಔಷಧಗಳನ್ನು ಬಳಸುವಂತಿಲ್ಲ ಎಂದು ಆರೋಗ್ಯ ಸಚಿವಾಲಯ ಅಧಿಸೂಚನೆಯಲ್ಲಿ ಸ್ಪಷ್ಟ ಎಚ್ಚರಿಕೆ ನೀಡಿದೆ. ಚುನಾವಣಾ ತಂತ್ರ ಮತ್ತು ಪಕ್ಷವನ್ನು ಬಲಪಡಿಸುವ ಕುರಿತಂತೆ ಚರ್ಚಿಸಲು ನವದೆಹಲಿಯಲ್ಲಿ ನೂತನ ಪದಾಧಿಕಾರಿಗಳ ಜೊತೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸಭೆ ನಡೆಸುತ್ತಿದ್ದಾರೆ. ಇಂದು ರಾಜ್ಯ ಸರ್ಕಾರ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ನೀಡಲಾಗುತ್ತಿರುವ 2026-27 ಸಾಲಿನ ದೀಪಿಕಾ ವಿದ್ಯಾರ್ಥಿ ವೇತನಕ್ಕೆ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಚಾಲನೆ ನೀಡಲಿದ್ದಾರೆ. ಸಾಮಾಜಿಕ ಭದ್ರತಾ ವ್ಯಾಪ್ತಿಯಿಂದ ಹೊರಗಿರುವ ಉದ್ಯೋಗಿಗಳನ್ನು ನೋಂದಾಯಿಸುವಂತೆ ದೇಶದಾದ್ಯಂತ ನೌಕರರ ದಾಖಲಾತಿ ಅಭಿಯಾನದ ಮೂಲಕ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯನ್ನು ಒತ್ತಾಯಿಸಲಾಗುತ್ತದೆ. ಮಕ್ಕಳ ಆನ್ಲೈನ್ ಗೌಪ್ಯತೆ ಸಂರಕ್ಷಣಾ ಕಾಯ್ದೆಯನ್ನು ಉಲ್ಲಂಘಿಸಿ ಮಕ್ಕಳ ಡೇಟಾ ಸಂಗ್ರಹಿಸಿದ್ದಕ್ಕಾಗಿ ಅಮೆರಿಕ ನ್ಯಾಯಾಂಗ ಇಲಾಖೆಯ ಮೊಕದ್ದಮೆಯನ್ನು ಇತ್ಯರ್ಥಪಡಿಸಲು ಟಿಕ್ಟಾಕ್ ಮತ್ತು ಬೈಟ್ಡ್ಯಾನ್ಸ್ ಕಂಪನಿ $400 ಮಿಲಿಯನ್ ಪಾವತಿಸಲು ಒಪ್ಪಿಕೊಂಡಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಸಮಿತಿಯು ದೆಹಲಿಯಲ್ಲಿಂದು ದೀನದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಕೃಷಿಯೇತರ ಜೀವನೋಪಾಯ ಘಟಕದ ಅಡಿಯ ಪ್ರಸ್ತಾವನೆಗಳನ್ನು ಪರಿಶೀಲಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದ್ವಿತೀಯ ಟೆಸ್ಟ್ ಪಂದ್ಯ ನಾಳೆಯಿಂದ ಕೊಲಂಬೋದ ಸಿಂಹಳಿ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ಆರಂಭವಾಗಲಿದೆ. ಈ ಸರಣಿಯಲ್ಲಿ ಭಾರತ 1-0 ಅಂತರದಿಂದ ಮುನ್ನಡೆಯಲ್ಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ರೆಸರ್ವ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
1: ಬಿಲ್ ತುಂಬಿಸೋ ಮೊದ್ಲು ಬರ್ಬೋದಲ್ವಾ?
2: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
3: ಬಿಲ್ ಮಾಡ್ತಿದ್ದಾರೆ.
0: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
4: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ

0: ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ರೇಡಿಯೋ. ಸಮಯ 1:04:42.

0: ಮಾನವ ದುಡಿವನ್ನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕೇಳುಗಡೆ, ರೇಡಿಯೋ ಸಮಯ ಇನ್ನೇನು 1:10 ಆಗಲಿದೆ. 1:10 ಸರಿಯಾಗಿ ಕೇಳ್ತೀರಾ. ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ದೇಶೀಯ ಬೇಡಿಕೆ ಪೂರೈಸಲು ದೇಶದಲ್ಲಿ ಅಗತ್ಯ ಸಕ್ಕರೆ ದಾಸ್ತಾನು ಲಭ್ಯ, ಕೇಂದ್ರ ಸರ್ಕಾರ. ಡಾರ್ಜಿಲಿಂಗ್ನಲ್ಲಿ ಗೂರ್ಖಾ ನಾಯಕರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ. ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಅಧ್ಯಕ್ಷತೆಯಲ್ಲಿ 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಸಿದ್ಧತೆಗಳ ಪರಿಶೀಲನೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ 2ನೇ ಹಂತದಲ್ಲಿ ಭಾರತ ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸು. ವಾರ್ತೆಗಳ ವಿವರ: ಅಂದಾಜಿಗಿಂತ ಕಡಿಮೆ ಉತ್ಪಾದನೆ ಹೊರತಾಗಿಯೂ ದೇಶೀಯ ಬೇಡಿಕೆಯನ್ನು ಪೂರೈಸಲು ದೇಶದಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇತ್ತೀಚಿನ ಸಕ್ಕರೆ ಬೆಲೆ ಏರಿಕೆ ಗಮನದಲ್ಲಿಟ್ಟುಕೊಂಡು ಅಗತ್ಯ ಸಕ್ಕರೆ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಾಹಕರಿಗೆ ಸ್ಥಿರ ಬೆಲೆ ಕಾಯ್ದುಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚಿನ ವಾರಗಳಲ್ಲಿ ಸಕ್ಕರೆ ಬೆಲೆಗಳು ಏರಿಕೆಯಾಗಿದ್ದು, ಕಳೆದ ತಿಂಗಳು 20ರಂದು ಪ್ರತಿ ಕೆಜಿಗೆ 48 ರೂಪಾಯಿಯಿಂದ ಸುಮಾರು 55 ರೂಪಾಯಿಗೆ ಏರಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನ ಸುಪ್ನಾದಲ್ಲಿ ಗೂರ್ಖಾ ನಾಯಕರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಮುಖ್ಯ ಕಾರ್ಯದರ್ಶಿ ಮನೋಜ್ ಅಗರ್ವಾಲ್, ಪರ್ವತ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿಶಾಲ್ ಲಾಮಾ, ಗೂರ್ಖಾ ನಾಯಕರಾದ ಬಿಮಲ್ ಗುರುಂಗ್, ಮಾನ್ ಘೀಶಿಂಗ್, ಲೋಕಸಭಾ ಸದಸ್ಯ ರಾಜು ಬಿಸ್ತ್ ಮತ್ತು ಇತರ 4 ಗೂರ್ಖಾ ಶಾಸಕರು ಸಭೆಯಲ್ಲಿ ಭಾಗವಹಿಸಿದ್ದರು. ದೀರ್ಘಕಾಲದಿಂದ ಬಾಕಿ ಇರುವ ಬೇಡಿಕೆಗೆ ಸಂಬಂಧಿಸಿದಂತೆ ಶಾಶ್ವತ ರಾಜಕೀಯ ಪರಿಹಾರ ಒದಗಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಗೂರ್ಖಾ ಜನಮುಕ್ತಿ ಮೋರ್ಚಾ ಅಧ್ಯಕ್ಷ ಬಿಮಲ್ ಗುರುಂಗ್ ತಿಳಿಸಿದ್ದಾರೆ. ಇಂದು ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಬಿಎಸ್ಎಫ್, ಎಸ್ಎಸ್ಬಿ, ಐಬಿ, ಪೊಲೀಸ್ ಮತ್ತು ಇತರ ರಾಜ್ಯ ಹಾಗೂ ಕೇಂದ್ರ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಿಲಿಗುರಿ ಕಾರಿಡಾರ್ ಸಭೆ ನಡೆಯಲಿದೆ. 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಐಎಫ್ಎಫ್ಐನ ಸಿದ್ದತೆಗಳಿಗಾಗಿ ದೆಹಲಿಯಲ್ಲಿ ನಿನ್ನೆ ನಡೆದ ಮೊದಲ ಸ್ಟೀರಿಂಗ್ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ವಹಿಸಿದ್ದರು. ಚಿತ್ರೋತ್ಸವವನ್ನು ವಿಶ್ವದರ್ಜೆಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವವಾಗಿ ಮತ್ತಷ್ಟು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚಿಸಲಾಯಿತು. ಚಲನಚಿತ್ರೋತ್ಸವವು ಈ ವರ್ಷದ ನವೆಂಬರ್ 20ರಿಂದ 28ರವರೆಗೆ ಗೋವಾದಲ್ಲಿ ನಡೆಯಲಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಮುರುಗನ್, ಈ ಚಿತ್ರೋತ್ಸವ ಯುವ ವಿದ್ಯಾರ್ಥಿಗಳು, ಉದಯೋನ್ಮುಖ ಚಲನಚಿತ್ರ ನಿರ್ಮಾಣಕಾರರು ಮತ್ತು ಭಾರತೀಯ ಚಲನಚಿತ್ರೋದ್ಯಮದ ಬೆಳಕಿಗೆ ಬಾರದ ನಾಯಕರಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆ ಪ್ರದರ್ಶಿಸಲು, ಸ್ಥಾಪಿತ ಚಲನಚಿತ್ರ ನಿರ್ಮಾಪಕರಿಂದ ಕಲಿಯಲು ಮತ್ತು ಜಾಗತಿಕ ಚಲನಚಿತ್ರ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸಲು ಚಿತ್ರೋತ್ಸವವು ವೇದಿಕೆಯನ್ನು ಒದಗಿಸಬೇಕು ಮತ್ತು ಅತ್ಯುತ್ತಮ ಚಲನಚಿತ್ರಗಳನ್ನು ತರುವ ಮೂಲಕ ಪ್ರಪಂಚದಾದ್ಯಂತದ ಸೃಜನಶೀಲ ಪ್ರತಿಭೆಗಳನ್ನು ಭಾರತಕ್ಕೆ ಪರಿಚಯಿಸುವ ಮೂಲಕ ತನ್ನ ಅಂತಾರಾಷ್ಟೀಯ ಪ್ರಭಾವವನ್ನು ಬಲಪಡಿಸಬೇಕು ಎಂದು ಸಚಿವರು ಹೇಳಿದರು. 4 ಮಕ್ಕಳಿಗೆ ಬಳಸಲಾಗುತ್ತಿರುವ ಕ್ಲೋರ್ ಫೆನಿರಮಿನ್ ಮ್ಯಾಲಿಯೇಟ್ ಮತ್ತು ಫಿನೈಲ್ ಪ್ರಿನ್ ಒಳಗೊಂಡ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಸರ್ಕಾರ ಇಂದು ನಿರ್ಬಂಧಗಳನ್ನು ಹೇರಿದೆ. 4 ಮಕ್ಕಳಿಗೆ ಈ ಔಷಧಗಳನ್ನು ಬಳಸುವಂತಿಲ್ಲ ಎಂದು ಆರೋಗ್ಯ ಸಚಿವಾಲಯದ ಅಧಿಸೂಚನೆಯಲ್ಲಿ ಸ್ಪಷ್ಟ ಎಚ್ಚರಿಕೆ ನೀಡಿದೆ. ಈ ಔಷಧಿಗಳ ಬಳಕೆಯು 4 ಮಕ್ಕಳಿಗೆ ತೊಂದರೆಗಳನ್ನೊಡ್ಡುವ ಸಾಧ್ಯತೆ ಇದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜನವರಿಯಲ್ಲಿ ಇಂತಹ 16 ಔಷಧಗಳ ಉತ್ಪಾದನೆ, ಮಾರಾಟ ಮತ್ತು ವಿತರಣೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಷೇಧಿಸಿದೆ.

0: ಇತ್ತು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಸಮಿತಿ ದೆಹಲಿಯಲ್ಲಿಂದು ದೀನದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಕೃಷಿಯೇತರ ಜೀವನೋಪಾಯ ಘಟಕದಡಿಯ ಪ್ರಸ್ತಾವನೆಗಳನ್ನು ಪರಿಶೀಲಿಸಿತು. ಮಹಿಳಾ ನೇತೃತ್ವದ ಗ್ರಾಮೀಣ ಉದ್ಯಮಗಳನ್ನು ಬಲಪಡಿಸುವುದು ಮತ್ತು ಹೆಚ್ಚಿಸುವುದು ಹಾಗೂ ಸಣ್ಣ ಪ್ರಮಾಣದ ಸ್ವಸಹಾಯ ಗುಂಪು ಉದ್ಯಮಗಳನ್ನು ಉನ್ನತ ಶ್ರೇಣಿಯ ಬೆಳವಣಿಗೆ ಆಧಾರಿತ ವ್ಯವಹಾರಗಳಿಗಾಗಿ ಉತ್ತೇಜಿಸುವ ಉದ್ದೇಶದೊಂದಿಗೆ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮೀಣಾಭಿವೃದ್ಧಿ ಕಾರ್ಯದರ್ಶಿ ರೋಹಿತ್ ಕನ್ಸಾಲ್ ವಹಿಸಿದ್ದರು. ಗ್ರಾಮೀಣ ಮಹಿಳೆಯರಿಗೆ ಉದ್ಯಮಶೀಲತೆ, ನೇತೃತ್ವದ ಜೀವನೋಪಾಯದ ಅವಕಾಶಗಳನ್ನು ವೇಗಗೊಳಿಸುವುದು ಮತ್ತು 6 ಕೋಟಿ ಲಖ್ಪತಿ ದೀದಿಗಳನ್ನು ಮಾಡುವ ರಾಷ್ಟೀಯ ಗುರಿಗೆ ಕೊಡುಗೆ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆಗಳು ನಡೆದವು. ದೆಹಲಿಯಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರ ಅಧ್ಯಕ್ಷತೆಯಲ್ಲಿ ಹೊಸದಾಗಿ ನೇಮಕಗೊಂಡಿರುವ ಪಕ್ಷದ ಪದಾಧಿಕಾರಿಗಳ ಸಭೆ ಪ್ರಗತಿಯಲ್ಲಿದೆ. ಸಭೆಯಲ್ಲಿ ಪಕ್ಷದ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಲವಂತ ಹಣಸುಲಿಗೆ, ಕಾನೂನುಬಾಹಿರ ರಸ್ತೆ ಮತ್ತು ಟೋಲ್ ತೆರಿಗೆ ಸಂಗ್ರಹ, ಅಕ್ರಮ ಮದ್ಯ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿ ಪಶ್ಚಿಮ ಬಂಗಾಳದ ಜನತೆ ರಾಜ್ಯ ಸರ್ಕಾರ ಆರಂಭಿಸಿರುವ 4 ಉಚಿತ ಸಹಾಯವಾಣಿಗಳ ಮೂಲಕ ನೇರವಾಗಿ ದೂರು ದಾಖಲಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. 3 ದಿನಗಳ ಪಶ್ಚಿಮ ಬಂಗಾಳ ಭೇಟಿಯಲ್ಲಿರುವ ಸಚಿವರು ನಿನ್ನೆ ಸಿಲಿಗುರಿಯಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಹಾಯವಾಣಿಗಳ ಕಾರ್ಯನಿರ್ವಹಣೆ ಕುರಿತು ಸಭೆ ನಡೆಸಿದರು. ಸಹಾಯವಾಣಿಯಲ್ಲಿ ದಾಖಲಾಗುವ ಎಲ್ಲಾ ದೂರುಗಳ ಕುರಿತಂತೆ ತ್ವರಿತ ಕ್ರಮ ತೆಗೆದುಕೊಳ್ಳಲಾಗುವುದು. ಬಲವಂತ ಹಣಸುಲಿಗೆ, ಸಿಂಡಿಕೇಟ್ ಚಟುವಟಿಕೆಗಳು ಮತ್ತು ಅಕ್ರಮ ಹಣ ಸಂಗ್ರಹದಿಂದ ಪಶ್ಚಿಮ ಬಂಗಾಳ ಜನತೆ ಅನೇಕ ವರ್ಷಗಳಿಂದ ನೊಂದಿದ್ದಾರೆ. ಈ ವ್ಯವಸ್ಥೆಯನ್ನು ಅಂತ್ಯಗೊಳಿಸುವ ನಿಟ್ಟನಲ್ಲಿ ಬಿಜೆಪಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಅಮಿತ್ ಶಾ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮಿರ್ಟಲ್ ಬೀಚ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ಕೊಡುವುದಿಲ್ಲ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಪಡೆಯುವುದನ್ನು ಅಮೆರಿಕ ತಡೆದಿದೆ ಎಂದು ಹೇಳಿದರು. ಆದರೆ ಟ್ರಂಪ್ ಅವರ ಹೇಳಿಕೆಯನ್ನು ಇರಾನ್ ನಿರಾಕರಿಸಿದೆ. ಇರಾನ್ನ ಬೇಡಿಕೆಗಳನ್ನು ಅಮೆರಿಕ ಈಡೇರಿಸುವ ತನಕ ಹೊರ್ಮುಸ್ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಇರಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತ ಮತ್ತು ನೇಪಾಳ ದ್ವಿಪಕ್ಷೀಯ ಸಹಕಾರದ ಎಲ್ಲಾ ಆಯಾಮಗಳನ್ನು ಪರಿಶೀಲಿಸಿದ್ದು, ಗಡಿ ನಿರ್ವಹಣಾ ಮತ್ತು ಭದ್ರತೆ ಕುರಿತ ಸಹಕಾರ ಬಲವರ್ಧನೆಯ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿವೆ. ದೆಹ್ರಾಡೂನ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 14ನೇ ಭಾರತ ನೇಪಾಳ ಜಂಟಿ ಕಾರ್ಯಕಾರಿ ತಂಡದ ಸಭೆಯಲ್ಲಿ ಈ ಕುರಿತ ಚರ್ಚೆ ನಡೆದಿದೆ. 2 ದಿನಗಳ ಸಭೆಯಲ್ಲಿ ಗಡಿ ಮೂಲಕ ನಡೆಯುವ ಅಪರಾಧ ಮತ್ತು ಕ್ರಿಮಿನಲ್ ಚಟುವಟಿಕೆಗಳು, ಗಡಿ ಮೂಲಸೌಕರ್ಯವನ್ನು ಬಲಪಡಿಸುವುದು ಮತ್ತು ಸೂಕ್ತ ಬಳಕೆ, ರಸ್ತೆಗಳು ಹಾಗೂ ರೈಲ್ವೆ ಜಾಲಗಳು, ಅತಿಕ್ರಮಣ ತೆರವು ಸೇರಿದಂತೆ ಅನೇಕ ವಿಷಯಗಳ ಕುರಿತು ಚರ್ಚಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಅಲ್ಲದೆ ವಿವಿಧ ವಲಯಗಳಲ್ಲಿ ಸಾಂಸ್ಥಿಕ ಸಮನ್ವಯ ಬಲಪಡಿಸುವಿಕೆ ಮತ್ತು ಸಾಮರ್ಥ್ಯ ವೃದ್ಧಿ ಕುರಿತಂತೆಯೂ ಸಭೆಯಲ್ಲಿ ಚರ್ಚಿಸಲಾಗಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತದ ಪುರುಷರ ತಂಡ ಆತಿಥೇಯ ನೆದರ್ಲ್ಯಾಂಡ್ಸ್ ವಿರುದ್ಧ ತನ್ನ 2ನೇ ಹಂತದ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30 ಆರಂಭವಾಗಲಿದೆ. ಪಾಕಿಸ್ತಾನ ವಿರುದ್ಧ 5-3 ಗೋಲುಗಳಿಂದ ಗೆಲ್ಲುವ ಮೂಲಕ ಭಾರತ ಪೂಲ್ ಡಿಯಲ್ಲಿ ಸ್ಥಾನ ಪಡೆದಿದೆ. 2ನೇ ಹಂತಕ್ಕೆ ಯಾವುದೇ ಅಂಕದೊಂದಿಗೆ ಪ್ರವೇಶಿಸದಿರುವ ಭಾರತಕ್ಕೆ ಇಂದಿನ ಪಂದ್ಯ ನಿರ್ಣಾಯಕವಾಗಿದೆ. ಮತ್ತೊಂದೆಡೆ ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ವನಿತೆಯರ ತಂಡ ನೆದರ್ಲ್ಯಾಂಡ್ಸ್ ವಿರುದ್ಧ 0-2 ಗೋಲಿನಿಂದ ಪರಾಭವಗೊಂಡಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಡಬಲ್ಸ್ ಜೋಡಿ ತ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೆಮಿಫೈನಲ್ಸ್ನಲ್ಲಿಂದು ಸೆಣಸಲಿದ್ದಾರೆ. ದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯದಲ್ಲಿ ಚೀನಾದ ಲಿಯು ಶೆಂಗ್ ಶು ಮತ್ತು ಟಾನ್ ನಿಂಗ್ ಅವರನ್ನು ಎದುರಿಸಲಿದ್ದಾರೆ. ಕೇರಳದ ಅಳಪ್ಪುಳದಲ್ಲಿರುವ ಪುನ್ನಮಾದ ಸರೋವರದಲ್ಲಿ 72ನೇ ನೆಹರು ಟ್ರೋಫಿ ದೋಣಿ ಸ್ಪರ್ಧೆ ಇಂದು ಆರಂಭವಾಗಿದೆ. ಪ್ರತಿಷ್ಠಿತ ಈ ವಾರ್ಷಿಕ ಸ್ಪರ್ಧೆಯಲ್ಲಿ ಸಾಂಪ್ರದಾಯಿಕ 22 ಸ್ನೇಕ್ ಬೋಟ್ಗಳು ಸೇರಿದಂತೆ 71 ದೋಣಿಗಳು ಭಾಗವಹಿಸಿವೆ. ನೆಹರು ಟ್ರೋಫಿಯು ಕೇರಳಂನ ಪ್ರಮುಖ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ದೇಶ ವಿದೇಶಗಳಿಂದ ವೀಕ್ಷಕರನ್ನು ಆಕರ್ಷಿಸುತ್ತದೆ. ಸ್ಪರ್ಧೆಯ ಹಿನ್ನೆಲೆಯಲ್ಲಿ ಅಳಪುಳ ಜಿಲ್ಲೆಯಲ್ಲಿಂದು ಸರ್ಕಾರಿ ಕಚೇರಿಗಳು

ಶೈಕ್ಷಣಿಕ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶೀಯ ಬೇಡಿಕೆ ಪೂರೈಸಲು ದೇಶದಲ್ಲಿ ಅಗತ್ಯ ಸಕ್ಕರೆ ದಾಸ್ತಾನು ಲಭ್ಯ, ಕೇಂದ್ರ ಸರ್ಕಾರ. ಡಾರ್ಜಿಲಿಂಗ್ನಲ್ಲಿ ಗೋರ್ಖಾ ನಾಯಕರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ. ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಅಧ್ಯಕ್ಷತೆಯಲ್ಲಿ 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಸಿದ್ಧತೆಗಳ ಪರಿಶೀಲನೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಎರಡನೇ ಹಂತದಲ್ಲಿ ಭಾರತ ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಕೇಳುಗರೆ, ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ರೇಡಿಯೋ. ಸಮಯ 1:22:30. ಈ ಹೊತ್ತಿನಲ್ಲಿ ಇಂದಿನ ಶನಿವಾರ ಮಧ್ಯಾಹ್ನದ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವು ವಾಟ್ಸಪ್ ಸಂದೇಶದ ಮೂಲಕ ನಿಮಿಷದ ಹಾಡುಗಳನ್ನ ನಮಗೆ ತಲುಪಿಸಬಹುದು. ಮೆಸೇಜ್ನ ಮೂಲಕ ಆ ಹಾಡನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆಯನ್ನ ಹೇಳ್ತಾ ಇದ್ದೇವೆ, ನೋಟ್ ಮಾಡಿ. 9480910129. 9483091029. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮಿಷ್ಟದ ಹಾಡನ್ನ ಟೈಪ್ ಮಾಡಿ. ಮೊದಲಿಗೆ ನಿಮ್ಮ ಹೆಸರು, ಸ್ಥಳ, ನಿಮ್ಮಿಷ್ಟದ ಹಾಡು ಹಾಗೂ ಚಿತ್ರದ ಹೆಸರನ್ನ ಟೈಪ್ ಮಾಡಿ ಕಳಿಸಿ.

ಕೇಳುಗರೆ, ಬೊಂಬಾಟ್ ಚಿತ್ರದ ಹಾಡೊಂದನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿದ್ರೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತವಿದೆ. ಈ ಹಾಡನ್ನು ನಮಗೆ ಪ್ರಸಾರಿಸಿ ಎಂದು ಸಂದೇಶ ಕಳಿಸಿದವರು ಬೆಂಗಳೂರಿನ ವಿಜಯನಗರದಿಂದ ಪ್ರಗತಿಯವರು.

ಇದೀಗ ದೇವರ ದುಡ್ಡು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ ಎಸ್ ಜಾನಕಿ ಅವರು ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಯಲ್ಲಿ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜ ನಾಗೇಂದ್ರ ಅವರ ಸಂಗೀತವಿದೆ.

ಇದೀಗ ದೇವರ ದುಡ್ಡು ಚಿತ್ರದ ಗೀತೆಯನ್ನ ಕೇಳಿದ್ರೆ ಈ ಹಾಡಿಗಾಗಿ ಸಂದೇಶವನ್ನ ಕಳಿಸ್ತೋರು ಲಿಂಗನ ಮಕ್ಕಿಯಿಂದ ರಘುನಾಥ್ ಮಾಧವರಾವ್ ಅವರು.

ಇದೀಗ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಹಾಡನ್ನ ಕೇಳಿದ್ರೆ ಈ ಹಾಡಿಗಾಗಿ ಸಂದೇಶವನ್ನ ಕಳಿಸ್ತೋರು ಸ್ವಾತಿ ಭಟ್ ವಿದ್ಯಾ ಭಟ್ ಗೌರಿ ಬಿದನೂರಿನಿಂದ. ಇನ್ನು ಮುಂದೆ ಪ್ರಸಾರ ಮಾಡ್ತಾ ಇದ್ದೇವೆ ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನ. ಈ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ದಾರೆ ಸುರೇಶ್ ಅವರು ವಿದ್ಯಾನಗರ ತುಮಕೂರಿನಿಂದ.

ಮುಸ್ಸಂಜೆ ಮಾತು ಚಿತ್ರದ ಹಾಡಿಗಾಗಿ ಮೆಚ್ಚಿ ಮತ್ತೊಂದು ಸಂದೇಶ ಬಂದಿದೆ ಅಥಣಿ ಚಂದ್ರಕಾಂತ್ ಅವರಿಂದ, ಅಥಣಿಯಿಂದ ಅನಿತಾ ಚಂದ್ರಕಾಂತ್ ಅವರಿಂದ. ಹಾಗೆ ನಾವು ಮುಂದಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ ತೂಗುದೀಪ ಚಿತ್ರದಿಂದ. ಈ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿಯಿಂದ.

ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆಗೆ ಪಿ ವಿ ನಂಜರಾಜ್ ಅರಸ್ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತವಿದೆ.

ಇದೀಗ ತೂಗುದೀಪ ಚಿತ್ರದ ಗೀತೆಯನ್ನ ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರ ಕೋರಿಕೆಯಂತೆ ಕೇಳಿದ್ರೆ ಇದೀಗ ಕೇಳಿ ಚೂರಿ ಚಿಕ್ಕಣ್ಣ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಸತ್ಯಂ ಅವರ ಸಂಗೀತ.

ಇದೀಗ ಚೋರಿ ಚಿಕ್ಕಣದಿಂದ ಆಯ್ದಂತಹ ಗೀತೆಯನ್ನ ಕೇಳಿದ್ರೆ, ಈ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ರು ಸೌಮ್ಯ ಅಜಯ್ ಜೋಗುಪಾಳ್ಯದಿಂದ. ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ ಇಂದ್ರಜಿತ್ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರ ಧ್ವನಿಗಳಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

ಸ್ನೇಹಿತರೆ, ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ ಕೇಳ್ತಾ ಇದ್ರ. ಈ ಒಂದು ಹಾಡನ್ನ ಕೇಳಿದ್ರೆ ಇಂದ್ರಜಿತ್ ಚಿತ್ರದಿಂದ ಈ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ರು ರಾಜಾಜಿನಗರದ ಸೌಮ್ಯ ಅವರು.

0: on $20 billion worth of Canadian products after trade talks with U.S. fail. Canada says it will retaliate. IMD issues orange alert for very heavy rainfall over East Madhya Pradesh today. And in BWF Badminton World Championships, Indian women's doubles pair of Teresa Jolly and Gayatri Gopi Chand to be up against China's Liu Shengshu and Tan Ning in semi-finals this afternoon. And with that, we end the midday news.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
3: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
5: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
6: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ.
7: ಸ್ನೇಹಿತರೆ, ರೇಡಿಯೋ ಸಮಯವಾಗಿದೆ 2:15:42. ಈ ಹೊತ್ತಿನಲ್ಲಿ ತಮ್ಮೆಲ್ಲರಿಗೂ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಿಮ್ಮೊಂದಿಗಿದ್ದೇನೆ ಎನ್ ರತ್ನಾ ರಮೇಶ್. ಇದೀಗ ಮೊದಲಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಸಿಪಾಯಿ ಚಿತ್ರದಿಂದ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

ಸಿಬಿಐ ಶಂಕರ್ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ. ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ಈ ಹಾಡಿನೊಂದಿಗೆ ಮುಕ್ತಾಯವಾಗಲಿದೆ. 2:30 ಸರಿಯಾಗಿ ಕೇಳ್ತೀರಾ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಅನಲಾಗ್ ಪನ್ನೀರ್ ಮಾರಾಟ ಬಳಕೆ ನಿಷೇಧ, ಆಹಾರ ಸುರಕ್ಷತಾ ಇಲಾಖೆ ಆದೇಶ. ರಾಜ್ಯದ ಕಾರಾಗೃಹಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಧಾರ. ಆಹಾರ ಸುರಕ್ಷತೆ ಪರಿಶೀಲನೆಗೆ ವಾಚ್ ಟೀಂ, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ನೈರುತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಪ್ರದೇಶ ಸೇರ್ಪಡೆ ಮಾಡಿ ರೈಲ್ವೆ ಮಂಡಳಿಯಿಂದ ಆದೇಶ. ರಾಜ್ಯಾದ್ಯಂತ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಿನ್ನೆಲೆಯಲ್ಲಿ ಕೃತಕ ಅನಲಾಗ್ ಪನ್ನೀರ್ ಬಳಕೆಯನ್ನು ಒಂದು ವರ್ಷದ ಅವಧಿಗೆ ನಿಷೇಧ ಹೊರಡಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ ನೀಡಿದೆ. ಹಾಲಿನ ಕೊಬ್ಬಿನ ಬದಲಿಗೆ ಸಸ್ಯಜನ್ಯ ಎಣ್ಣೆ, ಸಸ್ಯಜನ್ಯ ಕೊಬ್ಬು ಅಥವಾ ಇತರ ಅಂಶಗಳನ್ನು ಬಳಸಿ ತಯಾರಿಸಿದ ಉತ್ಪನ್ನಗಳನ್ನು ಪನ್ನೀರ್ ಎಂದು ಲೇಬಲ್ ಮಾಡಿ ಮಾರಾಟ ಮಾಡುವಂತಿಲ್ಲ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಹೋಟೆಲ್, ರೆಸ್ಟೋರೆಂಟ್ಗಳು ಕೃತಕ ಪನ್ನೀರನ್ನು ಆಹಾರ ಉತ್ಪನ್ನ ತಯಾರಿಕೆಯಲ್ಲಿ ಬಳಸುವುದು, ಸಂಗ್ರಹಿಸುವುದು, ಪೂರೈಸುವುದು ಹಾಗೂ ಮಾರಾಟ ಮಾಡುವಂತಿಲ್ಲ ಎಂದು ಇಲಾಖೆ ಸ್ಪಷ್ಟಪಡಿಸಿದೆ. ಕಾರಾಗೃಹ ಇಲಾಖೆಯ ಆಧುನೀಕರಣ ಹಾಗೂ ಬಲವರ್ಧನೆ ಉದ್ದೇಶದಿಂದ ಜೈಲುಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾಗಳು ಸೇರಿದಂತೆ ಅತ್ಯಾಧುನಿಕ ತಾಂತ್ರಿಕ ಉಪಕರಣಗಳ ಖರೀದಿಗೆ 20 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಸಿಸಿಟಿವಿ ಇರಬೇಕು ಎಂದು ನ್ಯಾಯಾಲಯ ಈಗಾಗಲೇ ನಿರ್ದೇಶನ ನೀಡಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಠಾಣೆಯಲ್ಲೂ ಸಿಸಿಟಿವಿ 24 ಗಂಟೆ ಕಾರ್ಯನಿರ್ವಹಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಜಾ ಕುರಿತಂತೆ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಸಚಿವ ನಾಗೇಂದ್ರ ಪ್ರಾಸಿಕ್ಯೂಷನ್ಗೆ ಸಿಬಿಐ ಅನುಮತಿ ಕೇಳಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಈವರೆಗೆ ಕೇಂದ್ರದಿಂದ ಯಾವುದೇ ಅನುಮತಿ ಕೋರಿಕೆ ಬಂದಿಲ್ಲ, ರಾಜ್ಯಪಾಲರಿಗೆ ಸಿಬಿಐ ಪತ್ರ ನೀಡಿರುವ ವಿಚಾರ ತಿಳಿದಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಹಾಗೂ ನಕಲಿ ಔಷಧಗಳ ವಿರುದ್ದ ನಿಗಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ವಾಚ್ ಟೀಂ ರಚಿಸಲು ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಸುರಕ್ಷಿತ ಆಹಾರ ಹಾಗೂ ನಕಲಿ ಔಷಧಗಳ ಕುರಿತು ಸಾರ್ವಜನಿಕರು ಸುಲಭವಾಗಿ ದೂರು ಸಲ್ಲಿಸಲು ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಪ್ರತಿ ಹೋಟೆಲ್ ಮತ್ತು ಔಷಧ ಮಳಿಗೆಗಳ ಮುಂಭಾಗದಲ್ಲಿ ಕ್ಯೂಆರ್ ಕೋಡ್ ಅಳವಡಿಸಲು ಸೂಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕ್ಯೂಆರ್ ಕೋಡ್ ವ್ಯವಸ್ಥೆ ಆರಂಭಿಸಿದ ಕೇವಲ 2 ದಿನದಲ್ಲೇ 400ಕ್ಕೂ ಅಧಿಕ ದೂರುಗಳು ಬಂದಿವೆ. ದೂರುಗಳು ಬಂದ ಸ್ಥಳಗಳಿಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ಇರುವ ಅಧಿಕಾರಿಗಳೇ ತಮ್ಮ ವ್ಯಾಪ್ತಿಯಲ್ಲಿ ಆಹಾರ ಸುರಕ್ಷತೆ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವ ಮೂಲಕ ಗಣೇಶ ಚತುರ್ಥಿಯನ್ನು ಆಚರಿಸಬೇಕು ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ 90%-95% ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸಿ ಪೂಜಿಸಿ ಪರಿಸರ ಸ್ನೇಹಿ ಗಣೇಶೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ಪಿಒಪಿ ಗಣಪತಿ ಮೂರ್ತಿಗಳ ಪ್ರತಿಷ್ಠಾಪನೆ ವಿಸರ್ಜನೆಗೆ ಅವಕಾಶ ಮಾಡಿಕೊಡಬಾರದೆಂದು ಮನವಿ ಮಾಡಿದ್ದಾರೆ. ಪಿಒಪಿ ಗಣಪತಿ ಮೂರ್ತಿಗಳಿಂದ ಜಲಮೂಲಗಳು ಕಲುಷಿತವಾಗಿ ಜನ ಜಾನುವಾರುಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಗೆ ಸಹಕರಿಸಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಶಕಗಳ ಬೇಡಿಕೆಯಂತೆ ಮಂಗಳೂರು ಸೇರಿದಂತೆ ಉಳ್ಳಾಳದವರೆಗಿನ ರೈಲ್ವೆ ವ್ಯಾಪ್ತಿಯನ್ನು ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗದಿಂದ ನೈರುತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ವರ್ಗಾಯಿಸಿ ರೈಲ್ವೆ ಮಂಡಳಿ ಅಧಿಕೃತ ಆದೇಶ ಹೊರಡಿಸಿದೆ. 3 ವಲಯಗಳಲ್ಲಿ ಹಂಚಿ ಹೋಗಿದ್ದ ಮಂಗಳೂರು ರೈಲ್ವೆ ಪ್ರದೇಶ ಇನ್ನು ಮುಂದೆ ನೈರುತ್ಯ ರೈಲ್ವೆಯ ಭಾಗವಾಗಲಿದೆ. ರಾಜ್ಯದ ಆರ್ಥಿಕ ಅಭಿವೃದ್ಧಿಯ ಅವಿಭಾಜ್ಯ ಅಂಗವಾಗಿರುವ ಮಂಗಳೂರು ರೈಲ್ವೆ ಪ್ರದೇಶಕ್ಕೆ ಈ ಮೂಲಕ ಮತ್ತಷ್ಟು ಹೆಚ್ಚಿನ ಶಕ್ತಿ ದೊರೆತಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ, ಮಂಗಳೂರು ಭಾಗದ ಜನತೆಯ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಕರಾವಳಿ ಬೆಂಗಳೂರು ನಡುವೆ ಹೊಸ ರೈಲುಗಳ ಆರಂಭ, ವೇಳಾಪಟ್ಟಿ ಸುಧಾರಣೆ ಹಾಗೂ ಮಂಗಳೂರು ಸೆಂಟ್ರಲ್ ಮತ್ತು ಜಂಕ್ಷನ್ ನಿಲ್ದಾಣಗಳ ಅಭಿವೃದ್ಧಿಗೆ ವೇಗ ಸಿಗಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು, ಚಿಂತಾಮಣಿ ತಾಲೂಕು ಪಂಚಾಯಿತಿ ಭವನದಲ್ಲಿ ಅತ್ಯಾಧುನಿಕ ಹವಾನಿಯಂತ್ರಿತ 300 ಆಸನಗಳ ಸಾಮರ್ಥ್ಯ ಸೌಧ ಸಭಾಂಗಣ ಮತ್ತು 150 ಆಸನಗಳ ಸಭಾಭವನ ಹಾಗೂ ಆಜಾದ್ ಚೌಕ್ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ, ಚಿಂತಾಮಣಿ ಶಾಸಕ ಡಾ ಎಂಸಿ ಸುಧಾಕರ್, ವಿಧಾನ ಪರಿಷತ್ ಸದಸ್ಯ ಅನಿಲ್, ಜಿಲ್ಲಾಧಿಕಾರಿ ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮೊದಲಾದವರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ನಡೆದ ಶೂಟೌಟ್ ಪ್ರಕರಣದ ಮ್ಯಾಜಿಸ್ಟ್ರೇಟ್ ತನಿಖೆ ಬಹುಪಾಲು ಅಂತ್ಯಗೊಂಡಿದ್ದು, ಸೋಮವಾರ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರು ತಾಲೂಕಿನ ಕಾಡಿನೊಳಗೆ ಹೆಚ್ಚು ಜನವಸತಿ ಗ್ರಾಮಗಳಿದ್ದು, ಈ ಬಗ್ಗೆ ಅರಣ್ಯ ಇಲಾಖೆ ನಿಯಮಗಳಲ್ಲಿ ಜನರ ಸಂಚಾರಕ್ಕೆ ಸಡಿಲಿಕೆ ಬೇಕೆಂದು ಸದನದಲ್ಲಿ ಪ್ರಸ್ತಾಪಿಸುವುದಾಗಿ ತಿಳಿಸಿದ್ದಾರೆ. ಶೂಟೌಟ್ ಬಳಿಕ ದುಷ್ಕರ್ಮಿಗಳು ತೋಮಿಯಾರ್ಪಾಳ್ಯ, ಕಾರಗ್ಯನಗುಡ್ಡ ಹಾಗೂ ಬೇಟೆಗಾರನ ಗುಡ್ಡ ಕಳ್ಳಬೇಟೆ ತಡೆ ಶಿಬಿರಗಳ ಸೋಲಾರ್ ತಂತಿ ಬೇಲಿ ಗೇಟ್ಗಳನ್ನು ಧ್ವಂಸ ಮಾಡಿದ್ದಾರೆ. ಇದು ಈ ಭಾಗದಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಮತ್ತೆ ಎಡೆಮಾಡಿಕೊಟ್ಟಿದೆ. ಇಂದು ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರು ಧ್ವಂಸ ಮಾಡಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕ್ಯಾನ್ಸರ್ ನಿಯಂತ್ರಣ ಮತ್ತು ಆರೈಕೆಯಲ್ಲಿ ಆರಂಭಿಕ ಹಂತದ ರೋಗ ನಿರ್ಣಯ ಹಾಗೂ ಸೂಕ್ತ ರೆಫರಲ್ ವ್ಯವಸ್ಥೆ ಅತ್ಯಂತ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಏಮ್ಸ್ ಮಾದರಿಯ ಉನ್ನತ ಆರೋಗ್ಯ ಸಂಸ್ಥೆಗಳು ಟೆಲಿಮೆಡಿಸಿನ್ ಮತ್ತು ತಜ್ಞರ ಮಾರ್ಗದರ್ಶನದ ಮೂಲಕ ಪ್ರಾಥಮಿಕ ಹಾಗೂ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ನೆರವಾಗಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಒತ್ತಾಯಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸಮಿತಿಯ ಅಧ್ಯಯನ ಪ್ರವಾಸದ ಅಂಗವಾಗಿ ಹೈದರಾಬಾದ್ನಲ್ಲಿ ನಡೆದ ವಿವಿಧ ಉನ್ನತ ಮಟ್ಟದ ಸಭೆಗಳಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕ್ಯಾನ್ಸರ್ ಪತ್ತೆಯಾದ ತಕ್ಷಣವೇ ರೋಗಿಯ ಸಂಪೂರ್ಣ ಚಿಕಿತ್ಸಾ ಪಯಣಕ್ಕೆ ಆದ್ಯತೆ ನೀಡಬೇಕಿದೆ. ದೊಡ್ಡ ಸಂಸ್ಥೆಗಳು ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ತಂತ್ರಜ್ಞಾನದ ಮೂಲಕ ತಜ್ಞರ ಸಲಹೆ ನೀಡಿದರೆ ಸ್ಥಳೀಯವಾಗಿಯೇ ವಿಕೇಂದ್ರೀಕೃತ ಮತ್ತು ಗುಣಮಟ್ಟದ ಚಿಕಿತ್ಸೆ ಸಿಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಾಗತಿಕ ಆರೋಗ್ಯ ಸಂಶೋಧನೆಗಳು ಕೇವಲ ಒಪ್ಪಂದಗಳಾಗಿ ಉಳಿಯದೆ ಸಾಮಾನ್ಯ ರೋಗಿಗಳಿಗೆ ಕೈಗೆಟುಕುವ ತಂತ್ರಜ್ಞಾನಗಳಾಗಬೇಕು ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಕೇರವಾಡದಲ್ಲಿರುವ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯ ಅಭಿವೃದ್ಧಿ ಹಾಗೂ ದುರಸ್ತಿ ಕಾಮಗಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಧರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಯೋಜನೆಯಡಿ 75 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದಿಂದ ಬಿಡುಗಡೆಯಾಗಿರುವ ಈ ಅನುದಾನದ ಮೂಲಕ ಶಾಲೆಯ ತರಗತಿ ಕೊಠಡಿಗಳು, ಶೌಚಾಲಯಗಳು ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿಯ ವಸತಿ ಗೃಹಗಳ ಬೃಹತ್ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸುಸಜ್ಜಿತ ವಸತಿ ಸೌಲಭ್ಯ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಉಸ್ತುವಾರಿಯಲ್ಲಿ ಈ ಕಾಮಗಾರಿಯನ್ನು 4 ತಿಂಗಳೊಳಗೆ ಪಾರದರ್ಶಕತೆ ಮತ್ತು ಉನ್ನತ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಿರ್ಮಾಣ ಏಜೆನ್ಸಿಗೆ ಸೂಚಿಸಲಾಗಿದೆ ಎಂದು ಸಂಸದರ ಕಾರ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೇಂದ್ರ ಸರ್ಕಾರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಧೀನದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ನ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾಗಿ ಕೋಲಾರ ತಾಲೂಕು ಕಲಂಡೂರು ಗ್ರಾಮದ ಡಾ ಕೆ

0: ನಾಗರಾಜ್ರನ್ನು ನೇಮಕ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಅನಲಾಗ್ ಪನ್ನೀರ್ ಮಾರಾಟ ಬಳಕೆ ನಿಷೇಧ, ಆಹಾರ ಸುರಕ್ಷತಾ ಇಲಾಖೆ ಆದೇಶ. ರಾಜ್ಯದ ಕಾರಾಗೃಹಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಧಾರ. ಆಹಾರ ಸುರಕ್ಷತೆ ಪರಿಶೀಲನೆಗೆ ವಾಚ್ ಟೀಮ್, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ನೈರುತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಪ್ರದೇಶ ಸೇರ್ಪಡೆ ಮಾಡಿ ರೈಲ್ವೆ ಮಂಡಳಿಯಿಂದ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
3: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
2: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
3: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗು.
4: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರೇಡಿಯೋ. ಸಮಯ 2:41:20. ಇದೀಗ ಕಾರ್ಯಕ್ರಮ ಚಿತ್ರತಾಣ.

ಕೇಳುಗರೆ, ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ 1990ರಲ್ಲಿ ಚಿನ್ನಿ ಚಿತ್ರ ಬ್ಯಾನರ್ನ ವತಿಯಿಂದ ನಿರ್ಮಾಣಗೊಂಡ ಬಹು ತಾರಾಗಣ ಚಿತ್ರ ಹಬ್ಬ ಈ ಒಂದು ಚಲನಚಿತ್ರದಿಂದ ಆಯ್ದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶಿಸಿದ ಈ ಚಿತ್ರದಲ್ಲಿ ವಿಷ್ಣುವರ್ಧನ್, ಅಂಬರೀಷ್, ದೇವರಾಜ್, ಶಶಿಕುಮಾರ್ ಹಾಗೂ ರಾಮ್ ಕುಮಾರ್ ಸೋದರರಾಗಿ ಅಭಿನಯಿಸಿದ್ದಾರೆ. ಮಹಾಭಾರತದ ವಿರಾಟ ಪರ್ವದಲ್ಲಿ ಪಾಂಡವರು ಅಜ್ಞಾತವಾಸವನ್ನ ಅನುಭವಿಸ್ತಾರೆ. ಆ ಒಂದು ಕಥೆಯ ಎಳೆಯನ್ನ ಆಧರಿಸಿ ಈ ಚಿತ್ರದ ಚಿತ್ರಕಥೆಯನ್ನ ಎಣೆಯಲಾಗಿದೆ.

ಈ ಚಿತ್ರದಲ್ಲಿ ಹಬ್ಬ ಚಿತ್ರದಿಂದ ಆಯ್ದ ಹಾಡುಗಳನ್ನ ಕೇಳ್ತೀರಾ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಈ ಚಿತ್ರದ ಹಾಡುಗಳಿಗಿವೆ. ಹಾಡುವಗಳನ್ನ ಹಾಡಿರುವವರು ರಾಜೇಶ್ ಕೃಷ್ಣನ್, ನಂದಿತಾ, ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಮೊದಲಿಗೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು ಹಾಡಿರುವ ಈ ಹಾಡು

ಇದೀಗ ಪ್ರಸಾರವಾದಂತಹ ಚನ್ನಪ್ಪ ಚನ್ನಗೌಡ ಚಿತ್ರದ ಗೀತೆಯನ್ನು ಹಾಡಿದವರು ರಮೇಶ್ ಚಂದ್ರ, ವಿಷ್ಣು ಹಾಗೂ ಚಿತ್ರ ಅವರು. ಸ್ನೇಹಿತರೆ, ಈ ಹಾಡಿನೊಂದಿಗೆ ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಹಬ್ಬ ಚಿತ್ರಗಳನ್ನು ಪ್ರಸಾರ ಮಾಡಲಾಯಿತು. ಇಲ್ಲಿಗೆ ಚಿತ್ರತಾನ ಕಾರ್ಯಕ್ರಮ ಮುಕ್ತಾಯವಾಯಿತು.

ಸಮಯ ಇನ್ನೇನು 3 ಗಂಟೆಯಾಗಲಿದೆ. 3 ಗಂಟೆಯಿಂದ ನೀವು ಕೇಳ್ತೀರಾ ಹಿಂದಿ ಕಾರ್ಯಕ್ರಮಗಳನ್ನು. ಮತ್ತೊಮ್ಮೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದ ಮೂಲಕ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇಂದಿನ ಪರಿಮಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ.

ಕೇಳುಗರೆ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಛಾಯಾಚಿತ್ರಕಾರರು ನಿರ್ದೇಶನತ್ತ ಸಾಗಿ ಬಂದು ನಿರ್ದೇಶಕರಾದಂಥ ಚಿತ್ರಗಳಿಂದ ಆಯ್ದ ಗೀತೆಗಳನ್ನು ಪ್ರಸಾರ ಮಾಡ್ತೇವೆ.

ಕೇಳುಗರೆ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಛಾಯಾಚಿತ್ರಕಾರರು ನಿರ್ದೇಶನ ದತ್ತ ವಾಲಿ ನಿರ್ದೇಶನವನ್ನ ಆರಂಭಿಸಿದ್ದು, ಆ ರೀತಿ ನಿರ್ದೇಶಿಸಿದ ಹಾಡುಗಳನ್ನ ಪ್ರಸಾರ ಮಾಡ್ತೀವಿ ಅಂತ ಹೇಳಿದಾಗ, ಈ ಮಜಲಿನಲ್ಲಿ ಓರ್ವ ದೈತ್ಯ ಪ್ರತಿಭೆಯಾಗಿ ನಿಲ್ಲುವವರು, ಹೆಸರಾಂತ ಚಿತ್ರಕರ್ಮಿ ಇವರು ಅಂತ ಹೇಳ್ಬೋದು. ಇವರು ಬಿಂಡಿಗನವಿಲೆ ಶ್ರೀನಿವಾಸ ಅಯ್ಯಂಗಾರ್ ರಂಗ ಅವರು. ನಾವು ಇವರನ್ನ BS ರಂಗ ಅಂತ ಗುರುತಿಸ್ತೀವಿ. ಇವರು ವಿಕ್ರಮ್ ಸ್ಟುಡಿಯೋಸ್ನ ಮಾಲೀಕರು, ನಟ, ಬರಹಗಾರರು, ಛಾಯಾಚಿತ್ರಕಾರರು, ನಿರ್ಮಾಪಕರು, ನಿರ್ದೇಶಕರು. ಹಿಂದಿ, ತಮಿಳು, ತೆಲುಗು, ಕನ್ನಡ ಈ ಎಲ್ಲ ಭಾಷೆಗಳಲ್ಲಿ ಚಿತ್ರವನ್ನು ಮಾಡಿರುವಂಥವರು. ಇವರಿಗೆ 2 ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಹೀಗಿರುವಾಗ ಇವರು ಕನ್ನಡದಲ್ಲಿ ಛಾಯಾಗ್ರಹಣ ಹಾಗೂ ನಿರ್ದೇಶನ ಈ ಎರಡು ವಿಭಾಗಗಳಲ್ಲಿ ಕೆಲಸ ಮಾಡಿರುವಂತಹ ಚಿತ್ರಗಳೆಂದರೆ ಮಹಿಷಾಸುರ ಮರ್ದಿನಿ ಹಾಗೂ ಪ್ರತಿಜ್ಞೆ. ಆನಂತರ ಭಾಗ್ಯವಂತ, ಹಾಸ್ಯರತ್ನ, ರಾಮಕೃಷ್ಣ ಇತ್ಯಾದಿ ಚಿತ್ರಗಳನ್ನು ನಿರ್ದೇಶಿಸಿ ನಾವೆಲ್ಲರೂ ಮೆಚ್ಚುವಂತಹ ಚಿತ್ರಗಳನ್ನು ನೀಡಿದಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೀಗ ಅವರೇ ನಿರ್ದೇಶಿಸಿರುವಂತಹ ಚಿತ್ರದ ಗೀತೆ ನಿಮಗಾಗಿ.

ಇದೀಗ ಭಾಗ್ಯವಂತ ಚಿತ್ರದ ಗೀತೆಯನ್ನ ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿ ಕೇಳ್ಕೊಂಡು ಬಂದ್ರಿ. ಚಿವುದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ. ಆನಂತರ ನಾವು ಸಾಗಿ ಬರ್ತಾ ಇದ್ದೇವೆ ಆರ್ ಎನ್ ಕೆ ಪ್ರಸಾದ್ ಅವರು ಅವರತ್ತ. ಇವರು ಮೂಲತಃ ಛಾಯಾಗ್ರಾಹಕರು, ಆನಂತರ ನಟರಾದರು, ಅಷ್ಟೇ ಅಲ್ಲ ನಿರ್ದೇಶನ ಕೂಡ ಮಾಡಿದ್ದಾರೆ. ಕನ್ನಡದಲ್ಲಿ ನಗುವ ಹೂವು ಎಂಬ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಈ ನಗುವ ಹೂವಿನ ಹೂವು ಚಿತ್ರದ ನಟ ನಾಯಕ ನಟ ಮತ್ತಿನ್ಯಾರೂ ಅಲ್ಲ ಆರ್ ಎನ್ ಸುದರ್ಶನ್, ಇವರು ಆರ್ ಎನ್ ಕೆ ಪ್ರಸಾದ್ ಅವರ ತಮ್ಮ. ಹಾಗಾಗಿ ನಿಮಗೆ ಗೊತ್ತಾಗಿರುತ್ತೆ ಆರ್ ನಾಗೇಂದ್ರ ರಾವ್ ಅವರ ಹಿರಿಯ ಪುತ್ರ ಆರ್ ಎನ್ ಕೆ ಪ್ರಸಾದ್ ಮೂರು ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರೇಮದ ಪುತ್ರಿ, ಬೆಳ್ಳಿಮೋಡ, ಹೃದಯ ಪಲ್ಲವಿ, ಹೀಗೆ ಹತ್ತಾರು ಚಿತ್ರಗಳ ಛಾಯಾಗ್ರಹಣದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿರುವಂತಹ ಇವರು ನಿರ್ದೇಶಿಸಿರುವಂಥ ನಗುವ ಹೂವು ಚಿತ್ರದ ಹಾಡು ಇದೀಗ.

0: ಕಾಲ ಸಾಗಿದಂತೆಲ್ಲ ಸಾಗತಾ ಹೋಗಬೇಕು, ಅದು ಇಟ್ಟಂತೆ ಇರಬೇಕು, ಕೊಟ್ಟದ್ದ ಉಣಬೇಕು ಎನ್ನುವಂತಹ ಒಳಾರ್ಥ ಇರುವಂತಹ ಗೀತೆ. ಬರೆದವ್ರು ಯಾರು ಅಂತೀರಾ? ಆರ್ ಎನ್ ಜೈಗೋಪಾಲ್, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ. ಆರ್ ಎನ್ ಸುದರ್ಶನ್ ಅವರು ಹಾಡಿದ್ದು ಚಿತ್ರ ನಗುವ ಹೂವು. ಆರ್ ಎನ್ ಕೆ ಪ್ರಸಾದ್ ಅವರ ಕುರಿತಾಗಿ ಮಾತಾಡುವಾಗ ಅವರೇ ನಿರ್ದೇಶಿಸಿದಂತಹ ಚಿತ್ರದ ಗೀತೆಯೊಂದನ್ನು ಈಗ ಕೇಳಿದ್ರೆ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ, ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
0: ಕೇಳ್ತಾ ಇದ್ರ ಪರಿಮಳ ಕಾರ್ಯಕ್ರಮ ರೇಡಿಯೋ. ಸಮಯವಾಗಿದೆ 4:13. ಸ್ನೇಹಿತರೆ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಛಾಯಾಗ್ರಾಹಕರಾಗಿ ಹೆಸರು ಮಾಡಿದವರು ಅಥವಾ ಛಾಯಾಗ್ರಾಹಕನದಲ್ಲಿ ಪರಿಣಿತಿ ಹೊಂದಿದವರು, ನಿರ್ದೇಶನದತ್ತ, ಬರಹದತ್ತ, ಕಥೆಯತ್ತ, ಚಿತ್ರಕಥೆಯತ್ತ ಹೊಳೆದಂತಹ ಆ ಒಂದು ಪ್ರತಿಭೆಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಿರ್ದೇಶಿಸಿದ ಚಿತ್ರದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಮೂರನೇದಾಗಿ ನಾವು ಹೇಳ್ತಾ ಇದ್ದೇವೆ ಸುಂದರನಾಥ ಸುವರ್ಣ ಅವರು. ಸುಂದರನಾಥ್ ಸುವರ್ಣ ಅವರು ಕನ್ನಡ ಮತ್ತು ತುಳು ಇವೆರಡೂ ಭಾಷೆಗಳಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದಾರೆ. ಆಪರೇಷನ್ ಅಂತ, ಅನುರಾಗ ಸಂಗಮ, ಲಾಕಪ್ ಡೆತ್, ಶ್ರೀ ಮಂಜುನಾಥ, ಹಾಗೆ ಮುಸ್ಸಂಜೆ ಮಾತು, ಇವರು ಛಾಯಾಗ್ರಹಣ ನೀಡಿದಂತಹ ಪ್ರಸಿದ್ಧ ಚಿತ್ರಗಳು. ಇವರು ನಿರ್ದೇಶಿಸಿರುವ ಚಲನಚಿತ್ರಗಳು ಅಗ್ನಿಪರ್ವ, ಆರಂಭ, ಕಿಲಾಡಿ ತಾತ, ಟೈಗರ್ ಗಂಗು, ಹೀಗೆ ಇವರು ನಿರ್ಮಾಣ ಕೂಡ ಮಾಡಿದ್ದಾರೆ. ಹಳ್ಳಿಯಾದರೇನು ಶಿವ ಈ ಚಿತ್ರಕ್ಕೆ ಕಥೆ ಬರೆದವರು ಇವರು, ಹಾಗೂ ಈ ಚಿತ್ರದ ನಿರ್ಮಾಣ ಮಾಡಿದವರು ಕೂಡ ಇವರೇ ಆಗಿದ್ದಾರೆ. ಸುಂದರನಾಥ್ ಸುವರ್ಣ ಅವರು ನಿರ್ಮಾಣ ಮಾಡಿರುವಂತಹ ಚಿತ್ರ ಹಳ್ಳಿಯಾದರೇನು ಶಿವ, ಈ ಚಿತ್ರದ ಹಾಡೊಂದನ್ನು ಕೇಳೋಣ. ಚಿತ್ರ ಅವರು ಹಾಡಿದ್ದಾರೆ, ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈವರೆಗೆ ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಿ ಎಸ್ ರಂಗ ಅವರನ್ನ ನೆನಪು ಮಾಡಿಕೊಂಡ್ವಿ, ಆರ್ ಎನ್ ಕೆ ಪ್ರಸಾದ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ಸುಂದರ್ನಾಥ ಸುವರ್ಣ ಅವರ ನಿರ್ಮಾಣ ಮಾಡಿದಂತಹ ಚಿತ್ರದ ಹಾಡೊಂದನ್ನು ಕೇಳ್ಕೊಂಡು ಬಂದ್ವಿ. ಹೀಗಿರುವಾಗ ಮುಂದೆ ನಾವು ಸಾಗಿ ಬರ್ತಾ ಇದ್ದೇವೆ ಬಿ ಸಿ ಗೌರಿಶಂಕರ್ ಅವರ ಚಿತ್ರಗಳೆಡೆಗೆ. ಬಿ ಸಿ ಗೌರಿಶಂಕರ್ ಅವರು ಕನ್ನಡದ ಹೆಸರಾಂತ ಛಾಯಾಚಿತ್ರಗ್ರಾಹಕರು. ಇವರು ಓಂ, ಜನುಮದ ಜೋಡಿ, ಮುಂಗಾರಿನ ಮಿಂಚು ಈ ಚಿತ್ರಗಳಿಗಾಗಿ ಕನ್ನಡದಲ್ಲಿ ಪ್ರಸಿದ್ಧರಾದರೆ ಕನ್ನಡವಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ಇವರು ಛಾಯಾಗ್ರಹಣ ವೃತ್ತಿಯನ್ನು ಮಾಡಿದ್ದಾರೆ. ಆಟ ಬೊಂಬಾಟ ಎನ್ನುವಂತಹ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಏಳು ಸುತ್ತಿನ ಕೋಟೆ ಈ ಚಿತ್ರದ ನಿರ್ದೇಶಕರು ಬಿ ಸಿ ಗೌರಿಶಂಕರ್ ಅವರೇ. ಆ ಒಂದು ಚಿತ್ರದಿಂದ ಆಯ್ದ ಹಾಡೊಂದನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರತ್ನಮಾಲಾ ಪ್ರಕಾಶ್ ಹಾಗೂ ಸಂಗಡಿಗರು, ವಿ ಮನೋಹರ್ ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತವಿದೆ.

ಏನಂತೀರಾ, ಹೇಗಿದೆ ಸಂಜೆ? ಇದು ತಂಪಾದ ಸಂಜೆ ಕಾಲ ಅಂತ ನೀವು ಹೇಳ್ತಾ ಇರಬಹುದಲ್ವಾ? ಇದೀಗ ನಾವು ಸಾಗಿ ಬರ್ತಾ ಇದ್ದೇವೆ ದಿನೇಶ್ ಬಾಬು ಅವರ ಕಡೆಗೆ. ದಿನೇಶ್ ಬಾಬು ಅವರು ಮೂಲತಃ ಅಥವಾ ಆರಂಭತಃ ಮಲಯಾಳಂ ಚಿತ್ರರಂಗದ ಛಾಯಾಗ್ರಾಹಕರಾಗಿ ತಮ್ಮ ಚಿತ್ರರಂಗದ ಜೀವನವನ್ನು ಆರಂಭಿಸ್ತಾರೆ 1980ರ ದಶಕದಲ್ಲಿ. ಆನಂತರ ಇವರು ಕನ್ನಡದಲ್ಲಿ ಸತ್ಯಜ್ಯೋತಿ ಎನ್ನುವಂತಹ ಒಂದು ಚಿತ್ರಕ್ಕೆ ಛಾಯಾಗ್ರಾಹಕರೇ ಆಗಿದ್ದಾರೆ. 1988ರಲ್ಲಿ ಸುಪ್ರಭಾತ ಚಿತ್ರದ ನಿರ್ದೇಶಕರಾಗಿ ಛಾಯಾಗ್ರಾಹಕರಾಗಿ ಕನ್ನಡ ಚಿತ್ರರಂಗದ ಮನೆ ಮಾತಾದಂಥವರು ದಿನೇಶ್ ಬಾಬು ಅವರು. ಇವರು ಕನ್ನಡದ ಕಟ್ಟಿಕೊಟ್ಟಂತಹ ಅತ್ಯದ್ಭುತ ಚಿತ್ರಗಳಾಗಿ ಇಂದಿಗೂ ನಾವು ನೆನೆಯುವಂತಹ ಲಾಲಿ, ಅಮೃತವರ್ಷಿಣಿ, ಅಭಿ, ನಿಶ್ಯಬ್ದ, ಪ್ರೇಮೋತ್ಸವ ಹಾಗೂ ದಿ ಪೇಂಟರ್, ಹೀಗೆ 40ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಇದೀಗ ಇವರೇ ನಿರ್ದೇಶಿಸಿರುವ ಲಾಲಿ ಚಿತ್ರದ ಗೀತೆಯೊಂದನ್ನು ಕೇಳೋಣ. ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತವಿದೆ.

0: ಇದೀಗ ದಿನೇಶ್ ಬಾಬು ಅವರು ನಿರ್ದೇಶಿಸಿದ ಲಾಲಿ ಹಾಗೂ ಸುಪ್ರಭಾತ ಚಿತ್ರದ ಹಾಡುಗಳನ್ನ ಕೇಳಿದ್ರೆ.
1: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.

ಸ್ನೇಹಿತರೆ, ಮುಂಗಾರು ಮಳೆ ಚಲನಚಿತ್ರ ತನ್ನ ಕಥೆ ನಿರೂಪಣೆ ಕಥಾ ಹಂದರ ಚಿತ್ರಕಥೆಗಷ್ಟೇ ಅಲ್ಲ, ತನ್ನ ಛಾಯಾಗ್ರಹಣಕ್ಕೆ ಕೂಡ ತನ್ನದೇ ಆದಂತಹ ಹೆಸರು ಮಾಡಿತು. ಹಸಿರು ಸಿರಿಯ ನಡುವೆ ಆ ಮಳೆಯಲ್ಲಿ ಆ ಒಂದು ಜೋಗದ ಜಲಪಾತ ಜೋಗ್ ಫಾಲ್ಸ್ನ ಸೆರೆ ಹಿಡಿದಂತಹ ಪರಿ ಜೋಗ್ ಫಾಲ್ಸ್ ಅದಕ್ಕೂ ಮುನ್ನವೂ ಕೂಡ ವಿಶ್ವ ಪ್ರಸಿದ್ಧ ಏನೋ ಹೌದು, ಆದರೆ ಈ ರೀತಿ ಆ ಒಂದು ದೃಶ್ಯ ವೈಭವವನ್ನು ತೆರೆ ಮೇಲೆ ತಂದಂತಹ ಖ್ಯಾತಿ ಎಸ್ ಕೃಷ್ಣ ಎನ್ನುವಂತಹ ಛಾಯಾಗ್ರಾಹಕರಿಗೆ ಸಲ್ಲುತ್ತೆ. ಇವರು ಆನಂತರ ಕನ್ನಡದಲ್ಲಿ ಹೆಬ್ಬುಳಿ, ಮತ್ತೊಮ್ಮೆ ಕೇಳಿ, ಹೆಬ್ಬುಲಿ, ಪೈಲ್ವಾನ್ ಹಾಗೂ ಗಜಕೇಸರಿ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರು. ಇದೀಗ ಹೆಬ್ಬುಲಿ ಚಿತ್ರದಿಂದ ಆಯ್ದಂತಹ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ವಿಜಯಪ್ರಕಾಶ್, ಅನುರಾಧ ಭಟ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸಂತೋಷ್ ನಾಯಕ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಎಸ್ ಡಿ ಮಿಲ್ಟನ್ ಅವರು ಅತ್ಯದ್ಭುತ ಛಾಯಾಗ್ರಾಹಕರು. ಇವರ ಛಾಯಾಗ್ರಹಣ ನಮಗೆ ಕನ್ನಡದ ಅಟ್ಟಹಾಸ ಹಾಗೂ ಪೊಗರು ಚಲನಚಿತ್ರಗಳಲ್ಲಿ ನೋಡೋಕೆ ಸಿಗುತ್ತೆ. ಹಾಗಿದ್ರೆ ಇವರು ಕನ್ನಡದಿ ನಿರ್ದೇಶಿಸಿದ ಆ ಚಲನಚಿತ್ರ ಅಂದರೆ ಅದು ಶಿವರಾಜ್ ಕುಮಾರ್ ಅವರ ಅಭಿನಯದ ಬೈರಾಗಿ. ಬೈರಾಗಿ ಚಿತ್ರವನ್ನ ನಿರ್ದೇಶಿಸುವ ಮೂಲಕ ವಿಜಯ್ ಮಿಲ್ಟನ್ ಅವರು ನಿರ್ದೇಶನದ ಹತ್ರ ವಾಲಿದ್ರು. ಈ ಅವರೇ ನಿರ್ದೇಶಿಸಿರುವಂತಹ ಅದೇ ಚಿತ್ರದಿಂದ ಆಯ್ದಂತಹ ಗೀತೆ ಈ ಹಾಡನ್ನ ಹಾಡಿದ್ದಾರೆ ಶರಣ್ ಹಾಗೂ ಶಿವರಾಜ್ ಕುಮಾರ್. ಅನೂಪ್ ಸಿಳಿನ್ ಅವರ ಸಾಹಿತ್ಯಕ್ಕೆ ಪ್ರಮೋದ್ ಮರವಂತೆ ಅವರ ಸಾಹಿತ್ಯವಿದೆ. ಮತ್ತೊಮ್ಮೆ, ಅನೂಪ್ ಸಿಳಿನ್ ಅವರ ಸಂಗೀತಕ್ಕೆ ಪ್ರಮೋದ್ ಮರವಂತೆ ಅವರ ಸಾಹಿತ್ಯವಿದೆ.

0: ಮಂಡೇ ಎವ್ರಿ ಡೇ ಲವ್ವಿಗಿಲ್ಲ ಹಾಲಿಡೇ.
1: ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮ ನಿಜವಾಗ್ಲೂ ಪರಿಮಳ ಬೀರ್ತಾ ಇದೆ, ಸೂಪರ್ ಸಾಂಗ್ಸ್ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ ಮೀನಾ ಆರ್ ಶೆಟ್ಟಿ ಹಾಸನದಿಂದ. ಹಾಗೆ ಈ ಕಾರ್ಯಕ್ರಮದ ಹಾಡುಗಳೆಲ್ಲ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ ನಿರ್ಮಲಾ ಅವರು. ಅಷ್ಟೇ ಅಲ್ಲ, ಆರ್ ಎನ್ ಕೆ ಪ್ರಸಾದ್ ಅವರ ಕುರಿತಾಗಿ ಮುರಾರಿ ಕುಲಕರ್ಣಿ ರಾಯಚೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಕುಟುಂಬವನ್ನೇ ಚಿತ್ರರಂಗಕ್ಕೆ ಮುಡುಪಾಗಿಟ್ಟ ಆರ್ ನಾಗೇಂದ್ರ ರಾಯರ ಮನೆ ಅಂಗಳದ ಎಲ್ಲ ಕುಸುಮಗಳು ಧ್ರುವ ತಾರೆಗಳೇ ಅಂತ. ಹೌದು, ಈ ರೀತಿ ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಹೆಜ್ಜೆ ಹಾಕ್ತಾ ಇರುವ ನಿಮ್ಮ ಸಂದೇಶಗಳಿಗೂ ಕೂಡ ಧನ್ಯವಾದಗಳು. ನಾವೀಗ ಸಾಕ್ತಾ ಇದ್ದೀವಿ ಕರ್ಮ್ ಚಾವ್ಲಾ ಎನ್ನುವಂತಹ ಛಾಯಾಗ್ರಾಹಕ ಹಾಗೂ ನಿರ್ದೇಶಕರೆಡೆಗೆ. ಇವರೊಬ್ಬ ಉದಯೋನ್ಮುಖ ಪ್ರತಿಭೆ, ಉಳಿದವರು ಕಂಡಂತೆ ಕಿರಿಕ್ ಪಾರ್ಟಿ ಚಿತ್ರಗಳಿಗೆ ಛಾಯಾಗ್ರಹಣ ಮಾಡಿದ್ದಾರೆ. ಇವರ ಡೆಬ್ಯೂಟ್ ಅಂದರೆ ಪ್ರಪ್ರಥಮ ನಿರ್ದೇಶನ ಹತ್ತು ಎನ್ನುವಂತಹ ಶೀರ್ಷಿಕೆ ಉಳ್ಳಂತಹ ಚಿತ್ರ. ಈ ಚಿತ್ರದ ಹೆಸರೇ ಹತ್ತು ಅಥವಾ ಟೆನ್ ಎಂಬುದಾಗಿದೆ. ಈ ಚಿತ್ರದಲ್ಲಿ ವಿನಯ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದಾರೆ.

ಕತ್ತಲು ಬೆಳಕಿನ ಆಟ ಛಾಯಾಗ್ರಹಣ ಒಂದು ಚಿತ್ರವನ್ನು ಸೆರೆ ಹಿಡಿಯುವಲ್ಲಿ ಆ ಒಂದು ಭಾವವನ್ನು ಕೂಡ ಬದಲಾಯಿಸುವಂತಹ ಶಕ್ತಿ ಇರುತ್ತೆ. ನಿರ್ದೇಶಕನ ತಲೆಯಲ್ಲಿ ಒಂದು ಕಥೆ ಎಳೆ ಹುಟ್ಟುಕೊಳ್ಳುತ್ತೆ, ಅದನ್ನು ಆತ ಚಿತ್ರಕಥೆಗೆ ವರ್ಗಾವಣೆ ಮಾಡ್ತಾರೆ. ಅವರ ತಲೆಯಲ್ಲಿ ಇರುವಂತಹ ಆ ಚಿತ್ರಕ್ಕೆ, ಆ ಚಿತ್ರಕಥೆಯ ಚೌಕಟ್ಟಿನೊಳಗೆ ಈ ಒಂದು ಕ್ಯಾಮ್ರಾಮನ್ ಅಥವಾ ಛಾಯಾಗ್ರಾಹಕ ಎನ್ನುವಂಥವರು ಅದನ್ನು ದೃಶ್ಯಕ್ಕೆ ಪರಿವರ್ತನೆ ಮಾಡುವಂತಹ ಓರ್ವ ಆ ಒಂದು ಛಾಯಾಗ್ರಹಣದ ನಿರ್ದೇಶಕರೆಂದರೆ ಅವರು ಛಾಯಾಗ್ರಾಹಕರು. ಹೀಗಿರುವಾಗ ಅವರು ಛಾಯಾಗ್ರಹಣದಿಂದ ನಿರ್ದೇಶನದತ್ತ ವಾಲಿ ಉತ್ತಮ ಚಿತ್ರವನ್ನು ಕೊಡುವಂತಹ ಆ ಒಂದು ಪ್ರಯತ್ನ, ಆ ಒಂದು ತುಡಿತವನ್ನು, ಆ ಒಂದು ಪ್ರಯತ್ನ ಮಾಡಿದಂತಹ ಅನೇಕ ಪ್ರತಿಭೆಗಳಿದ್ದಾರೆ, ಆ ಅದರತ್ತ ಬೆಳಕು ಚೆಲ್ಲುವ ಪ್ರಯತ್ನವಾಗಿತ್ತು ಇಂದಿನ ಪರಿಮಳ ಕಾರ್ಯಕ್ರಮ. ಇಂದಿನ ಪರಿಮಳ ಕಾರ್ಯಕ್ರಮದ ಚಲನಚಿತ್ರದ ಛಾಯಾಗ್ರಾಹಕರ ವಿಶೇಷತೆ ಹಾಗೂ ಅವರೇ ನಿರ್ದೇಶಿಸಿದ ಚಿತ್ರದ ಗೀತೆಗಳು, ಅದರಲ್ಲೂ ನಗುವ ಹೂವು ಚಿತ್ರದ ಹಾಡು ಬಹಳ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿನಿಂದ. ಹಾಗೆಯೇ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರಾಗಿ ನಂತರ ನಿರ್ದೇಶಕರಾದ ಬಿ ಎಸ್ ರಂಗ, ಆರ್

ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ. ಇದೀಗ ಸವಾರಿ 2 ಚಿತ್ರದಿಂದ ಆಯ್ದ ಗೀತೆ ಜಯಂತ್ ಕಾಯ್ಕಿಣಿಯವರು ಬರೆದಿದ್ದಾರೆ. ಮಣಿಕಾಂತ್ ಕದ್ರಿಯವರ ಸಂಗೀತವಿದೆ. ಸಂತೋಷ್ ವೆಂಕಿ ಹಾಗೂ ಸುಪ್ರಿಯಾ ಲೋಹಿತ್ ಹಾಡಿದ್ದಾರೆ.

ಸವಾರಿ ಚಿತ್ರದ ಈ ಹಾಡಿನೊಂದಿಗೆ ಇಂದಿನ ಪರಿಮಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈವರೆಗೆ ಈ ಕಾರ್ಯಕ್ರಮದ ಮೂಲಕ ನಿಮ್ಮೊಡನಿದ್ದಂತಹ ನಾನು ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನ ರಮೇಶ್.

ಸೂಚಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವರದಿ ಬಂದ ಬಳಿಕ ಬರ ಪೀಡಿತ ಪ್ರದೇಶಗಳನ್ನು ಘೋಷಿಸಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ. ಕಬಿನಿ ಮತ್ತು ಕೃಷ್ಣರಾಜಸಾಗರ ಜಲಾಶಯಗಳಿಂದ ನಿರಂತರವಾಗಿ ನೀರು ಬಿಡುತ್ತಿರುವುದರಿಂದ ತಮಿಳುನಾಡಿನ ಹೊಗೇನಕಲ್ನಲ್ಲಿಂದು ಕಾವೇರಿ ನದಿಯ ಒಳಹರಿವು 12,000 ಕ್ಯೂಸೆಕ್ಗೆ ಏರಿದೆ. ಕೇಂದ್ರ ಸಚಿವರಾಗಿ ಎಚ್ಡಿ ಕುಮಾರಸ್ವಾಮಿ ಅವರು ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ ಎಂದು ಜನರಿಗೆ ಪ್ರಚೋದನೆ ನೀಡುವುದು ಸರಿಯಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ಹನೂರಿನಲ್ಲಿ ನಡೆದ ಶೂಟೌಟ್ ಪ್ರಕರಣದ ಮ್ಯಾಜಿಸ್ಟ್ರೇಟ್ ತನಿಖೆ ಬಹುಪಾಲು ಅಂತ್ಯಗೊಂಡಿದ್ದು ಸೋಮವಾರ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಫ್ರಾನ್ಸ್ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಪ್ರಮುಖ ಹಿಂದೂ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಪ್ಯಾರಿಸ್ ಸಮೀಪದ ಬುಸ್ಸಿ ಸೆಂಟ್ ಚಾರ್ಜಸ್ನಲ್ಲಿರುವ ಸ್ವಾಮಿ ನಾರಾಯಣ ಹಿಂದೂ ಮಂದಿರವನ್ನು ಸೆಪ್ಟೆಂಬರ್ನಲ್ಲಿ ಉದ್ಘಾಟಿಸಲು ನಿರ್ಧರಿಸಲಾಗಿದೆ. ವಂದೇ ಮಾತರಂನ ಐತಿಹಾಸಿಕ ಪರಂಪರೆಯ ಗೌರವ ಮತ್ತು ರಕ್ಷಣೆಗೆ ಸಂಬಂಧಿಸಿದಂತೆ ಬಿಜೆಪಿ ಇಂದು ನಿರ್ಣಯ ಅಂಗೀಕರಿಸಿದೆ. ಇದೇ ವೇಳೆ ವಂದೇ ಮಾತರಂನ ಮೊದಲೆರಡು ಚರಣಗಳನ್ನು ಮಾತ್ರ ಹಾಡುವ ಕಾಂಗ್ರೆಸ್ ನಿರ್ಧಾರವನ್ನು ಖಂಡಿಸಿದೆ. ಆಗಸ್ಟ್ 21ರವರೆಗೆ ಬ್ಯಾಂಕ್ಗಳು $72.8 billion ಫಾರೆಕ್ಸ್ ಒಳಹರಿವು ಸಂಗ್ರಹಿಸಿವೆ. ಎಫ್ಸಿಎನ್ಆರ್ಬಿ ಠೇವಣಿಗಳಿಂದ $65.4 billion ಹಣ ಬಂದಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತಿಳಿಸಿದೆ. ಕೇರಳಂನ ಅಲಪೋಳದಲ್ಲಿ 72ನೇ ನೆಹರು ಟ್ರೋಫಿ ದೋಣಿ ಸ್ಪರ್ಧೆಗೆ ಮುಖ್ಯಮಂತ್ರಿ ವಿಡಿ ಸತೀಶನ್ ಚಾಲನೆ ನೀಡಿದರು. ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀಲಂಕಾ ವಿರುದ್ದ ನಡೆಯುತ್ತಿರುವ ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ಗೆಲುವು ಸಾಧಿಸುವುದೇ ತಂಡದ ಪ್ರಮುಖ ಗುರಿ ಎಂದು ಭಾರತದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ತಿಳಿಸಿದ್ದಾರೆ. ನಾಳೆ ಭಾರತ ಶ್ರೀಲಂಕಾ ತಂಡವನ್ನು 2ನೇ ಟೆಸ್ಟ್ ಪಂದ್ಯದಲ್ಲಿ ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಈಗಾಗಲೇ 102 ತಾಲೂಕುಗಳಲ್ಲಿ ಬರಪೀಡಿತ ಪ್ರದೇಶಗಳ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಬಯಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು
2: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಸಂಜೆಯ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದೀಗ ಸಂಜೆಯ ಪ್ರಸಾರದಲ್ಲಿ ನೀವು ಕೇಳಲಿದ್ದೀರಿ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. ಸೇಫ್ ಡ್ರೈವ್ ಗಾನಭಜನ ಪ್ರಸಾರವಾಗುವುದು 6:02, 7:22 ಕಗ್ಗದ ಸಿರಿ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 8:02 ಜಗಜ್ಯೋತಿ ಬಸವೇಶ್ವರ ಕನ್ನಡ ಚಲನಚಿತ್ರ ಧ್ವನಿವಾಹಿನಿಯನ್ನು ಆಲಿಸಲಿದ್ದೀರಿ. ಎಂದಿನಂತೆ 9:15 ಹಿಂದಿ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು: ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, ಕನ್ನಡ ರತ್ನ ಭಂಡಾರ ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ಶುಭೋದಯ ಕರ್ನಾಟಕದಲ್ಲಿ, 9:00 ಇಂದಿನ ವಿಶೇಷ ಪ್ರಸಾರವಾಗುವುದು, 10:02

ನಿಮಿಷಕ್ಕೆ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:02 ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು ಮಕ್ಕಳಿಗಾಗಿ ಮಾತ್ರ, 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರತಾನ, 2:40 ಪರಿಮಳ, 4:05, 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 6:02 ಸೇಫ್ ಡ್ರೈವ್ ಗಾನ ಭಜನ, ಕಗ್ಗದ ಸಿರಿ 7:22, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, ಬೆಳ್ಳಿ ಬದುಕು ಪ್ರಸಾರವಾಗುವುದು ಭಾನುವಾರಗಳಂದು ರಾತ್ರಿ 8:02. ನಾಳೆ ಶ್ರೀನಗರ ಕಿಟ್ಟಿ ಅವರ ಜೊತೆ ಸಂದರ್ಶನವನ್ನ ಕೇಳಲಿದ್ದೀರಿ. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ್ದು. ಇವರನ್ನು ಮಾತನಾಡಿಸಿದ್ದಾರೆ ಲಲಿತಾ ಸತ್ಯಮೂರ್ತಿ. 10:02 ಪ್ರೇಮ ನಿನಾದ, ಎಂದಿನಂತೆ 9:15 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುತ್ತವೆ. ನಮ್ಮ ನಿಲಯದಿಂದ ಈ ದಿನ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಆತ್ಮೀಯರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಿನ್ನೆ ನಮ್ಮನ್ನು ಅಗಲಿದ ಬಹುಭಾಷಾ ಕಲಾವಿದೆ ಸಾಹುಕಾರ್ ಜಾನಕಿ ಅವರು ನಟಿಸಿರುವ ಚಿತ್ರಗಳಿಂದ ಆರಿಸಿದ ಹಾಡುಗಳನ್ನು ಕೇಳಲಿದ್ದೀರಿ. ಕೇಳಿ ಓಲ್ಡ್ ಇಸ್ ಗೋಲ್ಡ್.

50-60 ದಶಕದಲ್ಲಿ ನಾಯಕಿಯಾಗಿ, ನಂತರದ ದಿನಗಳಲ್ಲಿ ಪೋಷಕ ನಟಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಇರಬಹುದು, ವಿಷ್ಣುವರ್ಧನ್, ಶಂಕರ್ ನಾಗ್, ಹಾಗೆ ಅಂದಿನ ನಾಯಕರಾದ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಎಲ್ಲರ ಜೊತೆ ನಟಿಸ್ತಾ ಹಲವು ಭಾಷೆಗಳಲ್ಲಿ ನಟಿಸಿ ಇತ್ತೀಚಿನ ಪುನೀತ್ ರಾಜ್ಕುಮಾರ್ ಅವರ ಅಭಿ ಚಿತ್ರದವರೆಗೆ ಅಭಿನಯಿಸಿದ ಹಿರಿಯ ಕಲಾವಿದೆ ಸಾಹುಕಾರ್ ಜಾನಕಿಯವರು ನಮ್ಮನ್ನು ಅಗಲಿದ್ದು ನಿನ್ನೆ ಚೆನ್ನೈನಲ್ಲಿ ಅವರು ಅಗಲಿದರು. 94 ವರ್ಷ ವಯಸ್ಸಾಗಿತ್ತು ಕಲಾವಿದೆ ಸಾಹುಕಾರ್ ಜಾನಕಿ ಅವರಿಗೆ. ಈ ದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಹುಕಾರ್ ಜಾನಕಿ ಅವರು ನಟಿಸಿದ್ದ ಚಿತ್ರಗಳಿಂದ, ಕನ್ನಡ ಚಿತ್ರಗಳಿಂದ ಆರಿಸಿದ ಹಾಡುಗಳನ್ನು ಕೇಳುತ್ತಿದ್ದೀರಿ.

ರತ್ನಗಿರಿ ರಹಸ್ಯ ಚಿತ್ರದ ಗೀತೆ ಕೇಳಿದಿರಿ ಪಿ ಸುಶೀಲಾ ಅವರ ಧ್ವನಿಯಲ್ಲಿ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಗೌರಿ ಚಿತ್ರದ್ದು, ಹಾಡಿದವರು ಎಸ್ ಜಾನಕಿ. ಈ ದಿನ ಬಹುಭಾಷಾ ಕಲಾವಿದೆ ಸಾಹುಕಾರ್ ಜಾನಕಿ ಅವರು ನಟಿಸಿದ ಚಿತ್ರಗಳಿಂದ ಆರಿಸಿದ ಗೀತೆಗಳನ್ನು ಕೇಳುತ್ತಿದ್ದೀರಿ. ಈಗ ಕೇಳೋಣ ರತ್ನಗಿರಿ ರಹಸ್ಯ ಚಿತ್ರದ ಮತ್ತೊಂದು ಹಾಡು.

ಮೂಲತಃ ಕನ್ನಡದವರಾದ ಸಾಹುಕಾರ್ ಜಾನಕಿಯವರು ಅನೇಕ ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ಚಲನಚಿತ್ರ ಕ್ಷೇತ್ರಕ್ಕೆ ಬರುವ ಮುನ್ನ ಆಕಾಶವಾಣಿ ಕಲಾವಿದೆ ಆಗಿದ್ದರು. ರಂಗಭೂಮಿಯಲ್ಲೂ ಕೂಡ ಅವರಿಗೆ ಪರಿಶ್ರಮವಿತ್ತು. ದೇವಕನ್ನಿಕ ಕನ್ನಡದಲ್ಲಿ ಅವರು ಅಭಿನಯಿಸಿದ ಮೊದಲ ಚಿತ್ರ. ನಂತರ ಸಾಹುಕಾರ್ ಚಿತ್ರದಲ್ಲಿನ ಅವಿಸ್ಮರಣೀಯ ಅಭಿನಯದಿಂದಾಗಿ ಅವರಿಗೆ ಸಾಹುಕಾರ್ ಅನ್ನುವ ನಾಮಧೇಯ ಹೆಸರಿನ ಜೊತೆ ಜೊತೆಗೆ ಅಂಟಿಕೊಂಡಿತು. ಅನೇಕ ಸಲ ನಾವು ಮುಖ್ಯಮಂತ್ರಿ ಚಂದ್ರು ಹೀಗೆ ಚಿತ್ರಗಳ ಜೊತೆಗೆ ನಟ ನಟಿಯರನ್ನು ಕಲಾವಿದೆಯರನ್ನು ಗುರುತಿಸೋದು, ಹಾಗೆ ಸಾಹುಕಾರ್ ಅನ್ನೋದು ಅವರು ನಟಿಸಿದ ಚಿತ್ರ. ಕನ್ನಡದಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಆದರ್ಶ ಸತಿ, ದೇವಕನ್ನಿಕ, ಭಾಗ್ಯಚಕ್ರ, ಭಾಗ್ಯೋದಯ, ರತ್ನಗಿರಿ ರಹಸ್ಯ, ಅದೇ ಹೃದಯ, ಅದೇ ಮಮತೆ, ನಿರಪರಾಧಿ, ಒಂದೇ ಗುರಿ, ಹೀಗೆ ಅನೇಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಆದರೆ ನಾವು ಕನ್ನಡಿಗರು ಅವರನ್ನು ಸಾಮಾನ್ಯವಾಗಿ ಆರದ ಗಾಯ, ತಾಯಿಗೆ ತಕ್ಕ ಮಗ, ಗೀತಾ ಈ ಚಿತ್ರಗಳ ಅಮೋಘ ಅಭಿನಯದಿಂದ ಗುರುತಿಸ್ತೇವೆ. ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಉದಯ್ ಕುಮಾರ್ ಅವರ ಜೊತೆಗಿನ ಅಭಿನಯ ಕೂಡ ಅಷ್ಟೇ ನೆನಪಿನಲ್ಲಿದೆ ಒಂದು ತಲೆಮಾರಿನ ಜನಕ್ಕೆ.

ರತ್ನಗಿರಿ ರಹಸ್ಯ ಚಿತ್ರದ ಗೀತೆಯ ನಂತರ ನೀವು ಕೇಳಿದ್ದು ಸ್ಕೂಲ್ ಮಾಸ್ಟರ್ ಚಿತ್ರದ ಹಾಡು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನವಿತ್ತು. ಪಿ ಸುಶೀಲಾ ಅವರೊಂದಿಗೆ ಟಿ ಜಿ ಲಿಂಗಪ್ಪ ಅವರು ಹಾಡಿದ ಈ ಗೀತೆಯ ರಚನಾಕಾರರು ಕಣಗಾಲ್ ಪ್ರಭಾಕರ ಶಾಸ್ತ್ರಿ.

ಕನ್ಯಾರತ್ನ ಚಿತ್ರದ ಗೀತೆ ಕೇಳಿದಿರಿ, ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ. ಜಿ ಸದಾಶಿವಯ್ಯ ಅವರ ರಚನೆ, ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್. ಕನ್ಯಾರತ್ನ ಚಿತ್ರದಲ್ಲಿ ಸಾಹುಕಾರ ಜಾನಕಿ ಅವರು ಅಭಿನಯಿಸಿದರು. 11ನೇ ವಯಸ್ಸಿನಲ್ಲಿ ಅವರು ತುಂಬ ಚೆನ್ನಾಗಿ ಹಾಡ್ತಾ ಇದ್ರು, ಆಕಾಶವಾಣಿ ಕಲಾವಿದೆಯಾಗಿದ್ದರು. ಅವರ ತಂದೆಗೆ ವರ್ಗಾವಣೆ ಆಗುವ ಕೆಲಸ, ಹಾಗಾಗಿ ಅವರು ಊರಿಂದ ಊರಿಗೆ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ರು. 1931ರಲ್ಲಿ ಅವರು ಜನಿಸಿದ್ದು 1947ರಲ್ಲಿ ಅವರಿಗೆ ವಿವಾಹವಾಯಿತು. ಅವರು ನಂತರದ ದಿನಗಳಲ್ಲಿ ಅನೇಕ ಸಂದರ್ಶನಗಳಲ್ಲಿ ಲಘುವಾಗಿ ಹಾಗೆ ಅಷ್ಟೇ ಗಾಂಭೀರ್ಯದಿಂದ ಹೇಳ್ತಾರೆ, 47ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಆದರೆ ನಾನು ಸ್ವಾತಂತ್ರ್ಯವನ್ನು ಕಳೆದುಕೊಂಡೆ ಅಂತ. 17ನೇ ವಯಸ್ಸಿನಲ್ಲೇ ಕಂಕುಳಲ್ಲಿ ಮಗು. ಹಲವು ಅನಿವಾರ್ಯತೆಗಳಿಂದ ಅವರು ಚಿತ್ರರಂಗಕ್ಕೆ ಬಂದರು. ಅವರ ತಂದೆ ತಾಯಿಗಳಿಗೆ ಅವರು ಚಿತ್ರದಲ್ಲಿ ಅಭಿನಯ ಮಾಡೋದು ಸ್ವಲ್ಪ ಸಹ ಇಷ್ಟ ಇರಲಿಲ್ಲ. ಆಗ ಅವರು ನಾಟಕಗಳಲ್ಲಿ ಅಥವಾ ಚಿತ್ರಗಳಲ್ಲಿ ಅಭಿನಯಿಸಿದರೆ ತಂದೆ ತಾಯಿ ಇಬ್ಬರೂ ಕೂಡ ತುಂಬ ಬೈದು, ನೀನು ಚಿತ್ರಗಳಿಗೆ ಹೋಗುವ ಹಾಗಿಲ್ಲ, ಅಭಿನಯ ಮಾಡಬೇಡ, ಅದು ನಮಗಲ್ಲ ಅನ್ನುವ ರೀತಿಯಲ್ಲಿ ಅವರಿಗೆ ಹೇಳ್ತಾ ಇದ್ರು. ಆದರೆ ಮದುವೆ ಆದ ಮೇಲೆ, ಮಗು ಹುಟ್ಟಿದ ಮೇಲೆ ಅನಿವಾರ್ಯತೆಗಳಿಂದ ಸಾಹುಕಾರ ಜಾನಕಿಯವರು ಚಲನಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು. ಅವರು ಮೊದಲು ನಟಿಸಿದ ಚಿತ್ರ ಸಾಹುಕಾರ್, ಎನ್ ಟಿ ರಾಮರಾವ್ ಅವರ ಜೊತೆ ಅಭಿನಯ ಮಾಡಿದರು ತೆಲುಗು ಚಿತ್ರ. ಆ ನಂತರ ಅವರನ್ನು ಸಾಹುಕಾರ್ ಜಾನಕಿ ಅಂತಲೇ ಎಲ್ಲರೂ ಗುರುತಿಸಿದ್ದರು.

ಸಾಕು ಮಗಳು ಚಿತ್ರದಿಂದ ಆರಿಸಿದ ಎರಡು ಗೀತೆಗಳನ್ನು ಕೇಳಿದಿರಿ. ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ, ಗೀತೆಗಳನ್ನು ಬರೆದವರು ಕಣಗಾಲ್ ಪ್ರಭಾಕರ ಶಾಸ್ತ್ರಿ, ಹಾಡಿದವರು ಪಿ ಸುಶೀಲ ಮತ್ತು ಎಸ್ ಜಾನಕಿ. ಪ್ರಭಾಕರ ಶಾಸ್ತ್ರಿಗಳು ಬರೆದಿರುವ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಚಿತ್ರ ಸತೀಶಕ್ತಿ.

ಕನ್ನಡ ಚಿತ್ರರಂಗದಲ್ಲಿ ಈಗ ನಾವೆಲ್ಲ ಅವರನ್ನು ಗುರುತಿಸುವುದು ಅಥವಾ ಈಗಿನ ಜನರೇಷನ್ ಅವರನ್ನು ಕಂಡಿರೋದು ಅವರನ್ನು ಪೋಷಕ ನಟಿಯಾಗಿ, ತಾಯಿಯಾಗಿ. ಆದರೆ ಅವರು ನಾಯಕಿಯಾಗಿ ಅನೇಕ ಚಿತ್ರಗಳಲ್ಲಿ, ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಎನ್ ಟಿ ರಾಮರಾವ್, ಶಿವಾಜಿ ಗಣೇಶನ್, ಎಂ ಜಿ ರಾಮಚಂದ್ರನ್, ಅಕ್ಕಿನೇನಿ ನಾಗೇಶ್ವರ ರಾವ್, ಡಾಕ್ಟರ್ ರಾಜ್ಕುಮಾರ್, ಉದಯಕುಮಾರ್, ಕಲ್ಯಾಣ್ ಕುಮಾರ್, ಹೀಗೆ ಅನೇಕ ನಾಯಕರ ಜೊತೆ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಸಾಹುಕಾರ್ ಜಾನಕಿಯವರು ರಾಜ್ಕುಮಾರ್ ಅವರ ಜೊತೆ 50ರ ದಶಕದಿಂದ ಹಿಡಿದು ಅವರ ಕೊನೆ ಚಿತ್ರ ಶಬ್ದವೇದಿಯವರೆಗೆ ಜೊತೆಗೆ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಅನ್ನೋದು ಕೂಡ ಗಮನಾರ್ಹ.

0: ಸಾಂಪ್ರದಾಯಿಕ ವಾತಾವರಣದಲ್ಲಿ ಬೆಳೆದರು, ಓದು ವಿದ್ಯೆ ಕಲಿತರು, ಒಳ್ಳೆಯ ಇಂಗ್ಲಿಷ್, ಕನ್ನಡ, ತಮಿಳು, ತೆಲುಗು ಭಾಷೆಗಳನ್ನು ಮಾತನಾಡ್ತಾ ಇದ್ದರು. ಸೂಕ್ಷ್ಮಗ್ರಾಹಿ. ಮೊದಲು ಅವರಿಗೆ ಅಷ್ಟಾಗಿ ಅವಕಾಶಗಳು ಸಿಗದೇ ಇದ್ದರೂ ನಂತರದ ದಿನಗಳಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಜನಪ್ರಿಯ ಕಲಾವಿದೆ ಅಂತ ಅನಿಸಿಕೊಂಡರು. ಎಲ್ಲ ಕಲಾವಿದರ ಜೊತೆ, ಕಲಾವಿದೆಯರ ಜೊತೆ ಕೆಲಸ ಮಾಡಿದರು. ಅವರ ತಂಗಿ ಕೂಡ ಕಲಾವಿದೆ, ಕೃಷ್ಣಕುಮಾರಿ. ಕೃಷ್ಣಕುಮಾರಿಯವರು ಕೂಡ ಕನ್ನಡದ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಲಾಯರಾಗಿ, ಜಡ್ಜಾಗಿ, ಗೃಹಿಣಿಯಾಗಿ, ಅಮ್ಮನಾಗಿ, ಅಜ್ಜಿಯಾಗಿ, ಅತ್ತೆಯಾಗಿ ಅವರು ಅಭಿನಯಿಸಿ ನಮ್ಮ ಮನ ಸೂರೆಗೊಂಡಿದ್ದಾರೆ. ಪದ್ಮಶ್ರೀ ಸೇರಿದ ಹಾಗೆ ಅನೇಕ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದರು. ಸಾಹುಕಾರ್ ಜಾನಕಿಯವರು ಆಗಸ್ಟ್ 21ನೇ ತಾರೀಕು, ಅಂದರೆ ನಿನ್ನೆ, ನಮ್ಮನ್ನು ಅಗಲಿದರು. 95ರ ಹೊಸ್ತಿಲಲ್ಲಿದ್ದ ಹಿರಿಯ ಕಲಾವಿದೆ ಸಾಹುಕಾರ್ ಜಾನಕಿ ಅವರಿಗೆ ನಮನಗಳು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕಲಾವಿದೆ ಸಾಹುಕಾರ್ ಜಾನಕಿ ಅವರು ನಟಿಸಿದ ಚಿತ್ರಗಳಿಂದ ಆರಿಸಿದ ಹಾಡುಗಳನ್ನು ಆಲಿಸಿದಿರಿ. ಈಗ ಸಮಯ 6 ಗಂಟೆ, ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೈಸ್ ರಸ್ತೆ ಯೋಜನೆ ದೇವೇಗೌಡರ ಕನಸಿನ ಕೂಸಾಗಿದ್ದು, ಬಳಿಕ ಬಂದ ಸರ್ಕಾರಗಳು ಕಂಪನಿ ಮಾಲೀಕರ ಮೂಲಕ ಭ್ರಷ್ಟಾಚಾರ ನಡೆಸಲು ಅವಕಾಶ ನೀಡಿವೆ ಎಂದು ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 12ನೇ ತರಗತಿ ಶಿಕ್ಷಣ ಪೂರ್ಣಗೊಳಿಸಿ ಉನ್ನತ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆ ಹಾಸನ ಜಿಲ್ಲೆಯಲ್ಲಿ ಪ್ರಕಟಿಸಲಾಗಿರುವ ಮೀಸಲಾತಿ ಪ್ರಕ್ರಿಯೆಯಲ್ಲಿ ಹಲವಾರು ಲೋಪಗಳಾಗಿದ್ದು, ನಿಯಮಗಳನ್ನು ಪಾಲಿಸದೇ ಮೀಸಲಾತಿ ನಿಗದಿಪಡಿಸಲಾಗಿದೆ ಎಂದು ಜೆಡಿಎಸ್ ನಾಯಕರು ಆರೋಪಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಸುಪ್ನಾದಲ್ಲಿ ಹಿರಿಯ ಗೋರ್ಖಾ ನಾಯಕರೊಂದಿಗೆ ಸಭೆ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ದಿಗೆ ಬದ್ದವಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭೆ

ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ 196 ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಯೋಜನೆಯ ಕುರಿತು ಜಾಗೃತಿ ಅಭಿಯಾನಕ್ಕೆ ಇಂದು ಜಿಲ್ಲಾಡಳಿತ ಚಾಲನೆ ನೀಡಿದೆ. ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಭಾರತೀಯ ನೌಕಾಪಡೆಗೆ 3ನೇ ಜಲಾಂತರ್ಗಾಮಿ ವಿರೋಧಿ ಆಳವಿಲ್ಲದ ನೀರಿನ ಯುದ್ದ ನೌಕೆ ಮ್ಯಾಂಗ್ರೋಲ್ ಹಸ್ತಾಂತರಿಸಿದೆ. ಈ ಹಡಗು 80%ಕ್ಕಿಂತ ಹೆಚ್ಚು ಸ್ಥಳೀಯ ತಂತ್ರಜ್ಞಾನವನ್ನು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತದ ಪುರುಷರ ತಂಡ ಆತಿಥೇಯ ನೆದರ್ಲ್ಯಾಂಡ್ಸ್ ವಿರುದ್ದ ತನ್ನ 2ನೇ ಹಂತದ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆಗೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು, ಕ್ಲೀನಿಂಗು ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ನಿನ್ನೆ ನಮ್ಮನ್ನು ಅಗಲಿದ ಸಾಹುಕಾರ ಜಾನಕಿ ಅವರು ನಟಿಸಿದ ಚಿತ್ರಗಳಿಂದ ಆರಿಸಿದ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು. ಗೀತೆಗಳನ್ನು ಕೇಳ್ತಾ ನಾವು ಅಂದಿನ ಕಾಲಕ್ಕೆ ಹೋದೆವು. ಹಾಗೆ ಹಳೆಯ ಚಿತ್ರಗೀತೆಗಳಿಗೆ ಎಷ್ಟೊಂದು ಶಕ್ತಿ ಇದೆ, ನಮ್ಮ ಮೈಮನ ಮರೆಸುತ್ತೆ. ಹೀಗೆ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಸಾಹುಕಾರ ಜಾನಕಿ ಅವರಿಗೆ ನಮ್ಮ ನಮನಗಳು ಅಂತ ಕೂಡ ಹೇಳಿದ್ದೀರಿ. ನಿಮ್ಮ ಜೊತೆ ಇದ್ದೀವಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ಮತ್ತಷ್ಟು ಮಾತು ಹಾಡುಗಳಿಗಾಗಿ ಕಾಯ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದೀರಿ. ಚಿತ್ರದುರ್ಗ ತಾಲೂಕು ಹಿರಿಯೂರಿನ ಅನಂತರಾಜು ಗೊರ್ಲಡ್ಕು ಅವರು ಸಂದೇಶವನ್ನು ಕಳಿಸಿದ್ದೀರಿ. ಕೌಸಲ್ಯ ಬನಶಂಕರಿಯಿಂದ, ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ನಾವು ಕಾತುರರಾಗಿದ್ದೀವಿ ಅಂತ ಹೇಳ್ತಾರೆ. 9226 ಕುಮಾರಿ ಬಂಗಾರಿ, ಕುಮಾರ್ ಬಂಗಾರಿ ಬೆಂಗಳೂರಿನಿಂದ, ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ ಪಾರ್ಕ್ನಿಂದ, ಬಂಗಾರದಂತಹ ಗೀತೆಗಳು ತುಂಬ ಇಷ್ಟ ಆಯಿತು, ಸಾಹುಕಾರ ಜಾನಕಿ ಅವರಿಗೆ ನಮನಗಳು ಅಂತಾರೆ ಹೆಬ್ಬಾಳದ ರಮೇಶ್. ಸಾವಿತ್ರಿ ಉಮೇಶ್ ಅವರು ದಾವಣಗೆರೆಯಿಂದ, ಹಲಸೂರಿನ ರಾಜೇಶ್ ಅವರು, ಮಂಗಳ ಮೈಸೂರಿನಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬದಿಂದ, ನಾಗರಾಜ್ ಕೊಡೇಕಲ್ ಗಂಗಾವತಿ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು, ಹುಸೇನ್ ಶಿವಮೊಗ್ಗದಿಂದ. ನಂಬರ್ 456, ಎಂತಹ ಹಳೆಯ ಗೀತೆಗಳು, ಒಳ್ಳೆಯ ಗೀತೆಗಳು ಮತ್ತು ಮಾಹಿತಿಗಳು ಕೂಡ ನಮಗೆ ಇಷ್ಟ ಆಯಿತು. ಕೇಳ್ತಾ ಕೇಳ್ತಾ ನಮಗೆ ಅವರನ್ನು ಕಳ್ಕೊಂಡ್ವಲ್ಲ ಅಂತ ದುಃಖ ಹೆಚ್ಚಾಯಿತು ಅಂತಾರೆ. ಅಕ್ಕ ಮಹಾದೇವಿ ಕೊಡೇಕಲ್ ಗಂಗಾವತಿಯಿಂದ, ನಾನು ಸುಳ್ಳು ಹೇಳಲ್ಲ, ಹಳೆ ಗೀತೆಗಳನ್ನು ಕೇಳುವಾಗ ನಮಗೆ ಒಂದು ರೋಮಾಂಚನ ಉಂಟಾಗೋದಂತೂ ಸತ್ಯ ಅಂತಾರೆ. ಹರೀಶ್ ಮಲ್ಲೇಶ್ವರದಿಂದ, ಹಳೆಯ ಹೊಸ

ಎರಡರ ಕೊಂಡಿಯಂತೆ ಇದ್ದರು ನಮ್ಮ ಸಾಹುಕಾರ ಜಾನಕಿಯವರು. ಇತ್ತೀಚಿನ ಕಲಾವಿದರವರೆಗೂ ಅವರು ಅಭಿನಯಿಸಿದ್ದಾರೆ, ಅವರಿಗೆ ನಮ್ಮ ನಮನಗಳು ಅಂತ ಹೇಳಿದ್ದಾರೆ. ಶೈಲಿನಿ ಮುರಳೀಧರ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ಬೋಪ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ಗೀತಾ ಚಿತ್ರದ ಹಾಡು ಕೇಳಿ ಕಣ್ಣೀರು ಬಂತು ಅಂತಾರೆ. ನಂಬರ್ 259 ವಾಣಿಶ್ರೀ ಧಾರವಾಡದಿಂದ, ಶಶಿ ಪದ್ಮನಾಭನಗರದಿಂದ. ಅವರ ಮುದ್ದು ಮುಖ ಹೇಗೋ ಹಾಗೆ ಅಚ್ಚುಕಟ್ಟಾದ ನಡೆ ನುಡಿ ಅವರದು, ನಮಗೆ ಬಹಳ ಇಷ್ಟ. ಆಡೋಣ ಬಾಬಾ ಗೋಪಾಲ ನನ್ನ ಇಷ್ಟವಾದ ಹಾಡು, ಅವರ ಅಭಿನಯ ಆ ಗೀತೆಯಲ್ಲಿತ್ತು ಅಂತಾರೆ ಶಶಿ ಪದ್ಮನಾಭನಗರದಿಂದ. ತಾಯಿ ಪಾತ್ರದಲ್ಲಿ ಹೃದಯ ತುಂಬಿ ಅವರು ನಟಿಸ್ತಾ ಇದ್ರು ಅಂತಾರೆ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ. ವಿಜಯಕುಮಾರ್ ಆರಾಧ್ಯ ಸಂದೇಶವನ್ನು ಕಳಿಸಿದಿರಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಅವರು ಅಭಿನಯಿಸಿದ ಚಿತ್ರಗಳಿಂದ ಬಂದಂತಹ ಗೀತೆಗಳನ್ನು ಕೇಳಿದ್ವಿ. ಮಹಿಷಾಸುರ ಮರ್ದಿನಿ ಚಿತ್ರದ ಗೀತೆಗೆ ಕಾಯ್ತಾ ಇದ್ವಿ ಅಂತಾರೆ. ಹೌದು, ನಾವು ಆ ಗೀತೆಯನ್ನು ಎತ್ತಿಟ್ಟುಕೊಂಡು ಪ್ರಸಾರ ಮಾಡಬೇಕು ಅಂತ ಇದ್ವಿ, ಆದರೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಇತ್ತು ಮತ್ತು ಸಮಯ ಆಯಿತು, ಆದ್ದರಿಂದ ಆ ಗೀತೆಯನ್ನು ಕೇಳಲು ಆಗಲಿಲ್ಲ. ಮತ್ತೊಮ್ಮೆ ಕೇಳೋಣ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ ಸಂದೇಶವನ್ನು ಕಳಿಸಿದಿರಿ. ಈ ಹೊತ್ತಿನಲ್ಲಿ ಪ್ರಸಾರವಾದ ಎಲ್ಲ ಗೀತೆ ಇಷ್ಟ ಆಯಿತು ಅಂತಾರೆ. ಮೈಸೂರಿನ ಅನಿತಾ ಗುರುಪ್ರಸಾದ್ ಅವರು. ಇನ್ನು ಸಾಕಷ್ಟು ಸಂದೇಶಗಳು ಬರ್ತಾನೇ ಇವೆ. ಸಾಹುಕಾರ್ ಜಾನಕಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಾರೆ ನಾಗರತ್ನ ರಾಜಾಜಿನಗರದಿಂದ. ಹಾಗೆ ನಮ್ಮ ಮತ್ತೊಬ್ಬರು ಶ್ರೋತೃ ಬೆಂಗಳೂರಿನ ವಸಂತ. ನಿಮ್ಮ ಎಲ್ಲ ಸಂದೇಶಗಳು ತಲುಪಿವೆ, ನಿಮ್ಮ ಸಂದೇಶಗಳಿಗಾಗಿ ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಎಂದಿನ ಹಾಗೆ ಕೌಸಲ್ಯ ಅವರು ಮತ್ತು ಇನ್ನು ಕವಿತಾ ಅವರು, ಇನ್ನು ಕೆಲವರು ಶ್ರೋತೃಗಳು ಕೇಳ್ತಾರೆ ಇವತ್ತಿನ ಸಮೀಕ್ಷೆ ವಿಷಯ ಏನು, ಸಮೀಕ್ಷೆ ಇದೆಯಾ ಅಂತ ನೋಡೋಣ. ಸಮೀಕ್ಷೆ ವಿಷಯ ಏನು ಅಂತ ಈಗ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ, ಒಂದೆರಡು ಗೀತೆಗಳನ್ನು ಕೇಳೋಣ, ಆಮೇಲೆ ಮಾತಾಡ್ತಾ ಸಾಗೋಣ. ಸಮೀಕ್ಷೆಯ ವಿಷಯ ಏನು, ಕಾಯ್ತಾ ಇರಿ, ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸೇಫ್ ಡ್ರೈವ್ ಗಾನ ಭಜನ ಫೇರ್ ಅಂಡ್ ಲವ್ಲಿ ಚಿತ್ರದ ಗೀತೆ ಕೇಳಿದಿರಿ. ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ ಕವಿರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಸರಿ, ಸಮೀಕ್ಷೆ ವಿಷಯ ಏನು ಕಾಯ್ತಾ ಇದ್ದೀರಲ್ಲ? ಗರಿಗರಿ ನೋಟು. ನಿನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ತಾಯಿ ಲಕ್ಷ್ಮೀದೇವಿ ಮನೆಗೆ ಬಾರಮ್ಮ ಅಂತ ಪ್ರಾರ್ಥನೆ ಮಾಡಿದಿರಿ. ಗರಿಗರಿ ನೋಟು ಜೋಬು ತುಂಬ ಇದ್ರೆ ಸಿರಿ ಅಂತ ಹೇಳ್ತಾ ಇದ್ವಿ. ಜೇಬಿನ ತುಂಬ ದುಡ್ಡಿದ್ದವನಿಗೆ ಸಂತೋಷ ಅಂತೆಲ್ಲ ಮಾತು ಕೇಳ್ತಾ ಇದ್ವಿ. ಕಾಯನ್ನು ನೋಟು ಎಣಿಸೋ ಕಾಲ ಹೋಗಿ ಈಗ ಸ್ಕ್ಯಾನ್ ಮಾಡುವ ಕಾಲಕ್ಕೆ ಬಂದಿದ್ದೀವಿ. ಹೌದು ತಾನೇ, ಜೋಬಲ್ಲಿ ಇರಲಿ ಅಥವಾ ಪರ್ಸಲ್ಲಿ ಇರಲಿ, ದುಡ್ಡು ನೋಟು ಇವೆಲ್ಲ ಇಲ್ಲದೆ ಕಾಲ ಮುಂದೆ ಮುಂದೆ ಮುಂದೆ ಸಾಗಿ ಈ ದುಡ್ಡು ನೋಟು ಜೋಬು ಪರ್ಸು ಎಲ್ಲ ಹಿಂದೆ ಸರಿದು ಅಕೌಂಟ್ನಲ್ಲಿ ದುಡ್ಡಿದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ. ವ್ಯಾಲೆಟ್ ಪೇಮೆಂಟ್, ಸ್ಕ್ಯಾನ್ ಮಾಡಿ UPI ಪೇಮೆಂಟ್, ಒಂದು ತರಕಾರಿ ತೆಗೆದುಕೊಳ್ಳೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರ ವಹಿವಾಟಿನವರೆಗೂ ಈಗ ನಾವು ಸ್ಕ್ಯಾನ್ ಮಾಡಿ ಪೇ ಮಾಡ್ತೀವಿ. ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಇದೆ. ಹೀಗೆ ಎಲ್ಲ ವ್ಯಾಪಾರ ವಹಿವಾಟುಗಳು ಈಗ ನಗದು ರಹಿತ. ಸರಿ, ಹೌದು, ಇದನ್ನು ನಾವೆಲ್ಲ ಒಪ್ಕೊಳ್ತೀವಿ. ಆದರೆ ಕೆಲವರಿಗೆ ಈ ನಗದು ರಹಿತ ಅಂದರೆ ಏನೋ ಒಂದು ರೀತಿ ಕಷ್ಟ. ಯಾವಾಗಲೂ ಲೆಕ್ಕ ನೋಡಬೇಕು, ತಪ್ಪು ಸ್ಕ್ಯಾನ್ ಆಗಬಹುದು, ಅಕೌಂಟ್ನಲ್ಲಿ ಎಷ್ಟು ದುಡ್ಡಿದೆ ಅಂತ ಮರೆತೇ ಹೋಗುತ್ತೆ. ಎಣಿಸಿ ಕೈಯಲ್ಲಿ ಇಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಆದರೆ ಕೈನಲ್ಲಿ ದುಡ್ಡು ಇಲ್ಲದೆ ನಾವು ಸುಮ್ಮನೆ ಸ್ಕ್ಯಾನ್ ಮಾಡ್ತಾ ಹೋದರೆ ನಮಗೆ ಎಲ್ಲೋ ಒಂದು ಕಡೆ ಲೆಕ್ಕ ಗೊತ್ತಾಗಲ್ಲ, ಬ್ಯಾಂಕಿನ ಮೆಸೇಜು ಸರಿಯಾಗಿ ಬರಲ್ಲ, ಮೆಸೇಜ್ಗಾಗಿ ಕಾಯ್ತಾ ಇರಬೇಕಾಗತ್ತೆ. ಆಮೇಲೆ ನಮಗೇ ಗೊತ್ತಿಲ್ಲದೆ ನಾವು ಹೆಚ್ಚು ಹೆಚ್ಚು ವ್ಯಾಪಾರ ಮಾಡಿಬಿಡ್ತೀವಿ, ಆಮೇಲೆ ದುಡ್ಡು ಖಾಲಿ ಆಗೋಗುತ್ತೆ. ಸೈಬರ್ ವಂಚನೆಗಳನ್ನು ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನೆಟ್ವರ್ಕ್ ಸಮಸ್ಯೆ ಇದ್ರೆ ನಾವು ಪೇಮೆಂಟ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಕೆಲವು ಸಲ ಪೆಂಡಿಂಗ್ ಅಂತ ಬರುತ್ತೆ, ಆದರೆ ಪೇಮೆಂಟ್ ಆಗೋದಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಆಗತ್ತೆ, ಆದರೆ ಹಾಗಂತ ನಾವು ಪೇಮೆಂಟ್ಗೆ ಕಾಯ್ತಾ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಹೀಗೆಲ್ಲ ಅನೇಕರು ಇದಕ್ಕೆ ನೆಗೆಟಿವ್ಗಳನ್ನು ಹೇಳೋದನ್ನು ನಾವು ನೋಡ್ತೀವಿ. ಅಂದರೆ ಈ ಇದಕ್ಕಿಂತ ನಮಗೆ ದುಡ್ಡು ಎಣಿಸಿ ಕೊಟ್ಟು ಅಲ್ಲಿಗೆ ವ್ಯಾಪಾರ ಮುಗಿಸಿ ನೆಮ್ಮದಿಯಾಗಿ ಇಷ್ಟು ದುಡ್ಡು ಖರ್ಚಾಯಿತು, ಇಷ್ಟು ದುಡ್ಡು ನನ್ನ ಹತ್ರ ಇದೆ ಅಂತ ಲೆಕ್ಕ ಇಟ್ಕೊಂಡು ಬರೋದು ಬಹಳ ಸುಲಭ ಅಂತ. ಹೀಗೆ ಚಿಲ್ಲರೆ ಎಣಿಸೋ ಸಮಸ್ಯೆ ಇಲ್ಲ, ದುಡ್ಡು ಎಣಿಸೋ ಸಮಸ್ಯೆ ಇಲ್ಲ, ಆರಾಮಾಗಿ ಹಿಂಗೊಂದ್ಸರಿ ಸ್ಕ್ಯಾನ್ ಮಾಡಿದ್ರೆ ಅಬ್ಬಾ ವ್ಯಾಪಾರ ಮುಗಿದೇ ಹೋಯ್ತಲ್ಲ, ಎಷ್ಟು ಆರಾಮ ಅಂತ ಹೇಳುವವರು ಕೆಲವರು. ಆಗಲಿ, ಇವತ್ತು ಇಷ್ಟು ಪೀಠಿಕೆ ಕೇಳಿದ ಮೇಲೆ ನಿಮಗೆ ಗೊತ್ತಾಗಿದೆ ಪ್ರಶ್ನೆ ಏನು ಅಂತ. ನಗದು ರಹಿತ ವ್ಯಾಪಾರ ವಹಿವಾಟು ನಿಮಗೆ ಓಕೆನಾ, ಕಷ್ಟನಾ? ನಗದು ರಹಿತ ವಹಿವಾಟು ಇದರಲ್ಲಿ ಅನೇಕ ಪ್ಲಸ್ ಪಾಯಿಂಟ್ಗಳು ಇದೆ, ಹಾಗೆ ಮೈನಸ್ ಪಾಯಿಂಟ್ಗಳೂ ಇದೆ. ದೇಶ ನಗದು ರಹಿತ ವಹಿವಾಟಿನತ್ತ ಹೋಗಬೇಕು ಅಂತ ನಾವು ಅನೇಕ ವಿಚಾರಗಳು ಅನೇಕ ಮಾತು ಮಾಹಿತಿ ಚರ್ಚೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ನಿಮಗೆ ಏನನ್ಸುತ್ತೆ ಈ ನಗದು ರಹಿತ ವಹಿವಾಟು?

ಪಾಟು ನಿಮಗೆ ಕಷ್ಟ ಅಂತ ಏನಾದರೂ ಅನ್ಸತ್ತಾ ಅಥವಾ ಇಷ್ಟ ಅಂತ ಅನ್ಸತ್ತಾ? ಕಷ್ಟವೋ ಇಷ್ಟವೋ ನಗದು ರಹಿತ ವಹಿವಾಟು ಎಸ್ ಆರ್ ನೋ? ನೀವು ನಮಗೆ ಸಂದೇಶಗಳನ್ನು ಕಳಿಸಿ. ನಮ್ಮ ವಿವಿಧ ಭಾರತೀಯ ಶ್ರೋತೃಗಳು ಹೇಗೆ ಆಲೋಚನೆ ಮಾಡ್ತಾರೆ ಅಂತ ನೋಡೋಣ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತಿದೆ, 9483109 ವಾರ್ತಾ ಪ್ರಸಾರದ ನಂತರ, ಅಂದರೆ 7:35 ವಾರ್ತಾ ಪ್ರಸಾರದ ನಂತರ ಸುಮಾರು 7:50 ಸುಮಾರಿಗೆ ಎಷ್ಟು ಜನ ಎಸ್ ಅಂದ್ರಿ, ಎಷ್ಟು ಜನ ನೋ ಅಂದ್ರಿ, ಯಾರಿಗೆ ಕಷ್ಟ ಯಾರಿಗೆ ಇಷ್ಟ ಇದನ್ನು ನೋಡೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ ಗಾನ ಭಜನ ವಿಭಾಗ ಸಮೀಕ್ಷೆ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.

ಕೇಳ್ತಾ ಇದ್ರಿ ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆ. ಇವತ್ತಿನ ವಿಭಾಗ ಸಮೀಕ್ಷೆಯ ವಿಷಯ ಇಷ್ಟೇ. ನಗದು ರಹಿತ ವಹಿವಾಟು ವ್ಯಾಪಾರ ಇತ್ತೀಚೆಗೆ ತುಂಬಾ ತುಂಬಾ ತುಂಬಾ ನಾವು ನೋಡ್ತಾ ಇದ್ದೀವಿ. ಎಲ್ಲೇ ಹೋದರೂ ಹಳ್ಳಿ ದಿಲ್ಲಿ ಅಂತ ಮಾತಿಲ್ಲ, ಎಲ್ಲ ಕಡೆ ನಗದು ರಹಿತ ವಹಿವಾಟು ಇದು ಜನಪ್ರಿಯ ಆಗ್ತಾ ಇದೆ. ಹೌದು, ಆದರೆ ಕೆಲವು ಸಮಸ್ಯೆಗಳಿವೆ. ಕೆಲವು ಸಲ ನೆಟ್ವರ್ಕ್ ಇಲ್ಲ, ಇನ್ನು ಕೆಲವು ಸಲ ಇನ್ನೇನೋ ಸಮಸ್ಯೆ, ಅನಕ್ಷರಸ್ಥರಿಗೆ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ, ಲೆಕ್ಕ ಗೊತ್ತಾಗಲ್ಲ, ಮೆಸೇಜು ತಕ್ಷಣ ಬರಲ್ಲ, ಹೀಗೆಲ್ಲ ನಮಗೆ ಸಮಸ್ಯೆಗಳು ಇವೆ ಅಂತ ಹೇಳೋ ಮಂದಿನೂ ಕೂಡ ನಾವು ನೋಡ್ತೀವಿ. ಇಷ್ಟೆಲ್ಲದರ ನಡುವೆ ಕೂಡ ನಗದು ರಹಿತ ವಹಿವಾಟು ಬೇಕು ಅನ್ನುವರು ಕೆಲವರಾದರೆ ಬೇಡವೇ ಬೇಡ, ಜೋಬ್ ತುಂಬ ಸ್ವಲ್ಪ ದುಡ್ಡಿಟ್ಕೊಂಡು ಹೋಗಬಹುದು, ನಮಗೆ ಎಷ್ಟು ಬೇಕೋ ಅಷ್ಟನ್ನು ಖರ್ಚು ಮಾಡಿ ವಾಪಸ್ ಬರಬಹುದು ಅನ್ನುವ ಮಂದಿನೂ ನಾವು ನೋಡ್ತೀವಿ. ಹೀಗೆ ಹೀಗೂ ಹಾಗೂ ಹಾಗೂ ಹೀಗೂ ಮಾತಾಡ್ತಾ ಇರ್ತೀವಿ. ನಿಮ್ಮ ಅನಿಸಿಕೆ ಏನು ನಗದು ರಹಿತ ವಹಿವಾಟಿನಲ್ಲಿ? ನಿಮಗೆ ಸಂತೋಷ ಇದೆಯಾ ಅಥವಾ

ಗೊಣಗಾಡ್ಕೊಂಡೇ ಮಾಡ್ತಿರೋ ಅಥವಾ ಎಲ್ಲೋ ಒಂದೊಂದು ಕಡೆ ಗೊಣಗಾಡ್ತೀವಿ ನಮಗೆ ನಿಜವಾಗಿ ಸಂತೋಷ ಇದೆ ಅಂತಿರೋ ಏನು ನಮ್ಮ ವಿಭಾಗ ಶ್ರೋತೃಗಳ ಮಾತು ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ಹೇಳಿ, ನಗದು ರಹಿತ ವಹಿವಾಟು ಅಂದರೆ ನಾವು ಸ್ಕ್ಯಾನ್ ಮಾಡಿ ಪೇ ಮಾಡ್ತೀವಲ್ಲ ಎಲ್ಲ ಕಡೆ, ಇದು ಸುಲಭ ಅನಿಸುತ್ತೋ ಕಷ್ಟ ಅನಿಸುತ್ತೋ, ಇಷ್ಟ ಅನಿಸುತ್ತೋ ಕಷ್ಟ ಅನಿಸುತ್ತೋ, ಬೇಕು ಅನಿಸುತ್ತೋ ಬೇಡ ಅನಿಸುತ್ತೋ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಒಂದೇ ಒಂದು ಸಾಲಿನಲ್ಲಿ ಹೇಳಿ 9483091029 9483091029 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಯಾರು ಏನಂದ್ರು ಅಂತ ನೋಡೋಣ. 7:50ಕ್ಕೆ ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಗಣಪ ಚಿತ್ರದ ಗೀತೆ ಕೇಳಿದಿರಿ. ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಕರಣ್ ಬಿ ಕೃಪಾ. ಈ ಗೀತೆಗೆ ಮುನ್ನ ನೀವು ಕೇಳಿದ್ದು ಒಪ್ಕೊಂಡ್ ಬಿಟ್ಲು ಕಣ್ಲ. ಈ ಹಾಡು ಲವ್ ಇನ್ ಮಂಡ್ಯ ಚಿತ್ರದ್ದು. ಅನೂಪ್ ಸೇಳಿನ್ ಅವರು ಹಾಡಿದ್ದು, ಅವರೇ ಸಂಗೀತ ನೀಡಿದ್ದು ಕೂಡ. ಅರಸು ಅಂತಾರೆ ಅವರ ರಚನೆ. ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಮಾಣಿಕ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಶಾನ್. ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಂಗೀತ ಅರ್ಜುನ್ ಜನ್ಯ ಅವರದು.

ಕೈಯಲ್ಲಿ ಕಾಸಿದ್ರೆ ಹೃದಯ ಹಾಡುತ್ತೆ, ಕಾಲು ಕುಣಿಯುತ್ತೆ. ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜಾನ. ಅನೂಪ್ ರುಬನ್ಸ್ ಅವರು ಸಂಗೀತ ನೀಡಿ ಅನುರಾಧ ಭಟ್ ಅವರ ಜೊತೆ ಹಾಡಿದ ಗೀತೆ ಕೇಳಿದಿರಿ. ಖುಷಿ ಖುಷಿಯಾಗಿ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಬರೆದವರು ಕವಿರಾಜ್. ಸಮಯ ಆಯಿತು 6:40. ಈಗ ಪ್ರದೇಶ ಸಮಾಚಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಧಾರವಾಡದಲ್ಲಿ ಅತ್ಯಾಧುನಿಕ ಎನ್ ಜೆನ್ ಅಂಚೆ ಕಚೇರಿ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಮಿಳುನಾಡಿಗೆ ಕಬಿನಿ ಕೆಆರ್ಎಸ್ ಜಲಾಶಯಗಳಿಂದ ನೀರು ಬಿಡುಗಡೆ, ಹೊಗೇನಕಲ್ನಲ್ಲಿ ಕಾವೇರಿ ನದಿಯ ಒಳಹರಿವು ಹೆಚ್ಚಳ. ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 12ನೇ ತರಗತಿ ಶಿಕ್ಷಣ ಪೂರ್ಣಗೊಳಿಸಿ ಉನ್ನತ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಯೋಜನೆ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿ ವೇತನ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ, ಈ ಯೋಜನೆಯಡಿ ಅರ್ಹ ವಿದ್ಯಾರ್ಥಿನಿಯರಿಗೆ 3 ವರ್ಷಕ್ಕೆ 30,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಇಂಜಿನಿಯರಿಂಗ್, ವೈದ್ಯಕೀಯ, ಬಿಎ, ಬಿಕಾಂ, ಬಿಎಸ್ಸಿ ಸೇರಿದಂತೆ ವಿವಿಧ ಪದವಿ ಹಾಗೂ ಉನ್ನತ ಶಿಕ್ಷಣದ ಕೋರ್ಸ್ಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿನಿಯರು ಪ್ರಯೋಜನ ಪಡೆಯಬಹುದು. 3 ವರ್ಷದ ಕೋರ್ಸ್ 90,000, 4 ವರ್ಷದ ಕೋರ್ಸ್ಗೆ 1,20,000,

0: ವೈದ್ಯಕೀಯ ಕೋರ್ಸ್ಗೆ 150,000 ರೂಪಾಯಿ ನೆರವು ದೊರೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಆದಾಯ, ಜಾತಿ, ಮೆರಿಟ್ ಸೇರಿದಂತೆ ಯಾವುದೇ ಮಾನದಂಡಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ದೃಷ್ಟಿಯಿಂದ ಚಿಂತಾಮಣಿಯಲ್ಲಿ 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಹಾಗೂ ಅನುಭವ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅನುಭವ ಕೇಂದ್ರ ಲೋಕಾರ್ಪಣೆಗೊಳಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈಗಾಗಲೇ 102 ತಾಲೂಕುಗಳಲ್ಲಿ ಬರ ಪೀಡಿತ ಪ್ರದೇಶವನ್ನು ಅವಲೋಕನ ನಡೆಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವರದಿ ಬಂದ ಬಳಿಕ ಬರ ಪೀಡಿತ ಪ್ರದೇಶಗಳನ್ನು ಘೋಷಿಸಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಸದನದಲ್ಲಿ ಪ್ರತಿಭಟನೆ ನಡೆಸಲು ನಿಯಮಗಳಿದ್ದು ರಾಜಕೀಯ ಸರಿಯಲ್ಲ ಎಂದು ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ದಾರೆ. ರಾಜ್ಯದ ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಪ್ರತಿಪಕ್ಷಗಳಿಗೆ ಆಸಕ್ತಿಯಿಲ್ಲ ಎಂದು ಪರಮೇಶ್ವರ್ ದೂರಿದ್ದಾರೆ. ನೈಸ್ ರಸ್ತೆ ಯೋಜನೆ ದೇವೇಗೌಡರ ಕನಸಿನ ಕೂಸಾಗಿದ್ದು, ಬಳಿಕ ಆಡಳಿತಕ್ಕೆ ಬಂದ ಸರ್ಕಾರಗಳು ಕಂಪನಿ ಮಾಲೀಕರ ಮೂಲಕ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡಿವೆ ಎಂದು ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ಮಾತನಾಡಿದ ಅವರು, ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ 20 ವರ್ಷವಾದರೂ ಪರಿಹಾರ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೈಸ್ ಕಂಪನಿ ತನ್ನ ಯೋಜನೆ ಪೂರ್ಣಗೊಳಿಸುವ ಬದಲು ನ್ಯಾಯಾಲಯಕ್ಕೆ ಸರ್ಕಾರವನ್ನು ಎಳೆ ತರುವ ಮೂಲಕ ಮುಖಭಂಗ ಮಾಡಿದೆ ಎಂದು ದೂರಿದ್ದಾರೆ. ಕಾನೂನುಬಾಹಿರವಾಗಿ ಟೋಲ್ ವಸೂಲು ಮಾಡಲು ಅವಕಾಶ ನೀಡಲಾಗಿದೆ, ಸರ್ಕಾರದ ಅನುಮತಿ ಪಡೆಯದೆ ವರ್ಷದಿಂದ ವರ್ಷಕ್ಕೆ ಟೋಲ್ ದರ ಹೆಚ್ಚಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 111 ಕಿಲೋಮೀಟರ್ ರಸ್ತೆ ಯೋಜನೆಯಡಿ ಕೇವಲ 5 ಕಿಲೋಮೀಟರ್ ರಸ್ತೆ ನಿರ್ಮಿಸಿ ಟೋಲ್ ಸಂಗ್ರಹಿಸಲಾಗುತ್ತಿದೆ. ಇದುವರೆಗೆ ಸುಮಾರು 2,000 ಕೋಟಿ ರೂಪಾಯಿ ಟೋಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ ಎಂದು ಜನರಿಗೆ ಪ್ರಚೋದನೆ ನೀಡುವುದು ಸರಿಯಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜವಾಬ್ದಾರಿ ಸ್ಥಾನದಲ್ಲಿರುವ ಕುಮಾರಸ್ವಾಮಿಯವರು ಈ ರೀತಿ ಕರೆ ನೀಡಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಿಐಡಿ ಹಾಗೂ ಎಸ್ಐಟಿ ತನಿಖೆಯಲ್ಲಿ ನಾಗೇಂದ್ರ ಹೆಸರು ಇಲ್ಲ. ಸಿಬಿಐ ಹಾಗೂ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು 2ನೇ FIR ನಲ್ಲಿ ಅವರ ವಿರುದ್ದ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ವಿಷಯದ ಕುರಿತಂತೆ ಸದನದಲ್ಲಿ ಪ್ರತಿಪಕ್ಷಗಳು ಏಕೆ ಚರ್ಚೆ ಮಾಡುತ್ತಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಪ್ರತಿಪಕ್ಷಗಳನ್ನು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ ಜನ್ ಅಂಚೆ ಕಚೇರಿಯನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಅಂಚೆ ಇಲಾಖೆಯು ಸಾರ್ವಜನಿಕರಿಗೆ ಆಧುನಿಕ ಸೌಲಭ್ಯಗಳು, ಸುಧಾರಿತ ಮೂಲಸೌಕರ್ಯ ಹಾಗೂ ತಂತ್ರಜ್ಞಾನ ಆಧಾರಿತ ಸೇವೆಗಳನ್ನು ಒದಗಿಸುವ ನಿಟ್ಟನಲ್ಲಿ ಈ ನೂತನ ಅಂಚೆ ಕಚೇರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಇಂಡಿಯನ್ ಪೋಸ್ಟ್ ದೇಶಾದ್ಯಂತ 100ಕ್ಕೂ ಹೆಚ್ಚು ಎನ್ ಜನ್ ಅಂಚೆ ಕಚೇರಿಗಳನ್ನು ಹೊಂದಿದ್ದು, ಈ ಯೋಜನೆಯಡಿ ಧಾರವಾಡದ ವಿದ್ಯಾಗಿರಿ ಕಚೇರಿಯು ರಾಷ್ಟವ್ಯಾಪಿ ವಿಸ್ತರಣೆಯ ಭಾಗವಾಗಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದ್ದಾರೆ. ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜು ಆವರಣಗಳಲ್ಲಿ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಆರಂಭಿಸಿರುವ ಈ ಅಂಚೆ ಕಚೇರಿ ಆಧುನಿಕ ಮತ್ತು ಡಿಜಿಟಲ್ ಸ್ನೇಹಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಬಿನಿ ಮತ್ತು ಕೃಷ್ಣರಾಜಸಾಗರ ಜಲಾಶಯಗಳಿಂದ ನಿರಂತರವಾಗಿ ನೀರು ಬಿಡುತ್ತಿರುವುದರಿಂದ ತಮಿಳುನಾಡಿನ ಹೊಗೆನಕಲ್ನಲ್ಲಿ ಇಂದು ಕಾವೇರಿ ನದಿಯ ಒಳಹರಿವು 12,000 ಕ್ಯೂಸೆಕ್ಗಳಿಗೆ ಏರಿದೆ. ಈ ನಡುವೆ ಪ್ರವಾಸಿಗರನ್ನು ರಕ್ಷಿಸಲು ಮುನ್ನೆಚ್ಚರಿಕಾ ಕ್ರಮವಾಗಿ ಧರ್ಮಪುರಿ ಜಿಲ್ಲಾಡಳಿತ ನಿಷೇಧ ಮುಂದುವರೆಸಿದೆ. ಕೇಂದ್ರ ಆಯೋಗದ ಸೂಚನೆ ಬಳಿಕ ರಾಜ್ಯ ಸರ್ಕಾರ ಕೆಆರ್ಎಸ್ ಮತ್ತು ಕಬಿನಿ ಅಣೆಕಟ್ಟುಗಳಿಂದ ಒಟ್ಟು 14,940 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು, ಈ ಏರಿಕೆ ಕಂಡುಬಂದಿದೆ.

0: ಕೃಷ್ಣರಾಜಸಾಗರ ಜಲಾಶಯದ ಸಲಹಾ ಸಮಿತಿ ಸಭೆಯಲ್ಲಿ ಕಬ್ಬು ಭತ್ತ ಹೊರತುಪಡಿಸಿ ಉಪ ಬೆಳೆಗಳನ್ನು ಬೆಳೆಯುವಂತೆ ಸರ್ಕಾರ ಸೂಚನೆ ನೀಡಿರುವುದನ್ನು ಖಂಡಿಸಿ ಮಂಡ್ಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರಾಗಿ ಗಂಜಿ ಸೇವಿಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ಮಂಜುನಾಥ್, ಪ್ರತಿದಿನ ಕೆಆರ್ಎಸ್ ಜಲಾಶಯದಿಂದ 12,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿಯುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಮಾತ್ರ ಮಂಡ್ಯ ಜಿಲ್ಲೆಯ ರೈತರು ಉಪ ಬೆಳೆ ಬೆಳೆದರೆ ನೀರು ನೀಡಲಾಗುವುದು ಎಂದಿದ್ದಾರೆ. ನಮ್ಮ ನೀರನ್ನು ತಮಿಳುನಾಡಿಗೆ ನೀಡಿ ನಾವು ಏಕೆ ಉಪ ಬೆಳೆ ಬೆಳೆಯಬೇಕೆಂದು ಪ್ರಶ್ನಿಸಿದ್ದಾರೆ. ಇದನ್ನು ಖಂಡಿಸಿ ಇದೇ 26ರಂದು ಕೆಆರ್ಎಸ್ಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ ಎಂಬ ವರದಿಗಳು ಸತ್ಯಕ್ಕೆ ದೂರ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಂಬಂಧಪಟ್ಟ ಅಧಿಕಾರಿ ಸರ್ಕಾರದೊಂದಿಗೆ ಸಂವಹನ ನಡೆಸಿ ಕೌಟುಂಬಿಕ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರಜೆ ಕೋರಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ದೂರವಾಣಿ ಸಂಪರ್ಕದಲ್ಲಿ ಇಲ್ಲದ ಕಾರಣ ಅವರು ಎಲ್ಲಿದ್ದಾರೆ ಎಂಬ ಬಗ್ಗೆ ಗೊಂದಲ ಹಾಗೂ ಊಹಾಪೋಹಗಳಿಗೆ ಕಾರಣವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಕಟಿಸಲಾಗಿರುವ ಮೀಸಲಾತಿ ಪ್ರಕ್ರಿಯೆಯಲ್ಲಿ ಹಲವಾರು ಲೋಪಗಳಾಗಿದ್ದು ನಿಯಮಗಳನ್ನು ಪಾಲಿಸದೆ ಮೀಸಲಾತಿ ನಿಗದಿಪಡಿಸಲಾಗಿದೆ ಎಂದು ಜೆಡಿಎಸ್ ನಾಯಕರು ಆರೋಪಿಸಿದ್ದಾರೆ. ಹಾಸನದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವರಾದ ಎಚ್ಡಿ ರೇವಣ್ಣ, ಎ ಮಂಜು, ಎಚ್ಕೆ ಕುಮಾರಸ್ವಾಮಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೀಸಲಾತಿ ನಿಗದಿಪಡಿಸುವ ಮುನ್ನ ಜನರ ಅಭಿಪ್ರಾಯವನ್ನು ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ, ಸರ್ಕಾರ ಯಾವುದೇ ಅಭಿಪ್ರಾಯ ಸಂಗ್ರಹಿಸದೆ ಏಕಾಏಕಿ ಮೀಸಲಾತಿ ಪ್ರಕಟಿಸಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಒಂದು ವಾರದೊಳಗೆ ಮೀಸಲಾತಿ ಪ್ರಕ್ರಿಯೆಯನ್ನು ಸರಿಪಡಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದ್ದರೂ ಸರ್ಕಾರ ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪರಿಸರ ಸಂರಕ್ಷಣೆಯೊಂದಿಗೆ ಜನರ ಹಿತಾಸಕ್ತಿ ಕಾಪಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಾಸಕ ಎಎಸ್ ಪೊನ್ನಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಪರಿಸರ ಹಾಗೂ ಪಶ್ಚಿಮಘಟ್ಟ ರಕ್ಷಣೆಯಾದರೆ ಮಾತ್ರ ನಾಡು ಉಳಿಸಿ ನೈಸರ್ಗಿಕ ಸಮತೋಲನ ಕಾಪಾಡಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಧಾರವಾಡದಲ್ಲಿ ಅತ್ಯಾಧುನಿಕ ಎನ್ ಜನ್ ಅಂಚೆ ಕಚೇರಿ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಮಿಳುನಾಡಿಗೆ ಕಬಿನಿ ಕೆಆರ್ಎಸ್ ಜಲಾಶಯಗಳಿಂದ ನೀರು ಬಿಡುಗಡೆ, ಹೊಗೆನಕಲ್ನಲ್ಲಿ ಕಾವೇರಿ ನದಿಯ ಒಳಹರಿವು ಹೆಚ್ಚಳ. ಇಲ್ಲಿಗೆ ವಾರ್ತಾ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6:50. ಸೇಫ್ ಡ್ರೈವ್ ಗಾನ ಭಜನ ವೈಭಾಗ ಸಮೀಕ್ಷೆ.

ತುಂಟ ತಾಟಕಿ ಹಾಡನ್ನು ಕೇಳಿದ್ರಲ್ಲ, ಈ ಗೀತೆಯನ್ನ ಆರಿಸಿದ್ದು ಬಾಕ್ಸರ್ ಚಿತ್ರದಿಂದ ಕಾರ್ತಿಕ್ ಅವರ ಧ್ವನಿಯಲ್ಲಿತ್ತು. ಯೋಗರಾಜ ಭಟ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಕೇಳ್ತಾ ಇದ್ದೀರಿ ವಿಭಾಗ ಗಾನ ಭಜನ ಸಮೀಕ್ಷೆ. ಇವತ್ತಿನ ಗಾನ ಭಜನ ಸಮೀಕ್ಷೆಯ ವಿಷಯ, ನಾವು ತುಂಬ ತುಂಬ ತುಂಬ ನಗದು ರಹಿತ ವಹಿವಾಟನ್ನು ಮಾಡುವತ್ತ ಸಾಗಿದ್ದೀವಿ. ಅದು ಹಳ್ಳಿಯಾಗಲಿ ಪಟ್ಟಣ ಆಗಲಿ, ಎಲ್ಲರಿಗೂ ಈಗ ಒಂದು ಅರಿವು ಮೂಡಿದೆ, ನಾವು ನಗದು ರಹಿತ ವಹಿವಾಟು ಮಾಡಬೇಕು ಅಂತ. ಆದರೂ ಕೆಲವರಿಗೆ ನಗದು ರಹಿತ ವಹಿವಾಟು ಮಾಡೋದು ಕಷ್ಟ, ಕೆಲವರಿಗೆ ಇಷ್ಟ, ಅಯ್ಯೋ ಚಿಲ್ಲರೆ ಎಣಿಸೋಷ್ಟಿಲ್ಲ, ಲೆಕ್ಕ ಹಾಕೋಷ್ಟಿಲ್ಲ, ನಮಗೆ ಎಷ್ಟು ಖರ್ಚು ಮಾಡಿದ್ವಿ ಅಂತ ತಕ್ಷಣ ಗೊತ್ತಾಗುತ್ತೆ, ಹೀಗೆ ಕೆಲವರು ಹೇಳಿದರೆ. ಇನ್ನು ಕೆಲವರು ಅಯ್ಯಪ್ಪ ಒಂದೇ ಒಂದು ಸಂಖ್ಯೆ ನಾವೇನಾದರೂ ಅಪ್ಪಿ ತಪ್ಪಿ ಎಕ್ಸ್ಟ್ರಾ ಹಾಕಿಬಿಟ್ರೆ ಅದರಷ್ಟು ಕಷ್ಟ ಬೇರೆ ಇಲ್ಲ. ಆಮೇಲೆ ಕೆಲವು ಸಲ ನಮಗೆ ಬ್ಯಾಂಕಿಂದ ಮೆಸೇಜ್ ಬರಲ್ಲ, ಕಷ್ಟ ಆಗುತ್ತೆ, ಹೀಗೆಲ್ಲ ಇಷ್ಟ ಕಷ್ಟಗಳ ನಡುವೆ ಅನೇಕ ಚರ್ಚೆಗಳು ಅಲ್ಲಿ ಇಲ್ಲಿ ನಡೆಯುವುದನ್ನು ನಾವು ನೋಡ್ತಾ ಇರ್ತೀವಿ. ನಿಮಗೆ ಇಷ್ಟವೋ ಕಷ್ಟವೋ ಅನ್ನೋದೇ ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ನೋಡೋಣ 7:50 ಎಷ್ಟು ಜನ ಇಷ್ಟ ಅಂದರು, ಎಷ್ಟು ಜನ ಕಷ್ಟ ಅಂದರು, ಯಾರೆಲ್ಲ ಏನೆಲ್ಲ ಹೇಳಿದರು ಅಂತ ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಈಗ ಸಮಯ 6:55, ಅಂದರೆ ಇದು ರತ್ನ ಭಂಡಾರವನ್ನು ತೆರೆಯುವ ಸಮಯ. ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ದೊಡ್ಡ ಹೆಸರು ಆರ್ ನಾಗೇಂದ್ರ ರಾಯರು, ಟೈಗರ್ ವರದಾಚಾರ್ಯರು. ಇವರ ಜೊತೆ ಜೊತೆಗೆ ಇದ್ದವರು ಎಂಜಿ ಮರಿರಾವ್. ಗಾಯನ ಅಭಿನಯದಲ್ಲಿ ಬಹಳ ಜನಪ್ರಿಯರಾಗಿದ್ದರು. ವರದಾಚಾರ್ಯರ ಕೊನೆಯ ದಿನಗಳವರೆಗೂ ಅವರ ಜೊತೆ ಇದ್ದರು, ಅವರ ಬಗ್ಗೆ ಪುಸ್ತಕವನ್ನು ಬರೆದರು. ಸ್ವತಃ ಕಲಾವಿದರಾದ ಎಂಜಿ ಮರಿರಾವ್ ಅವರು ಟೈಗರ್ ವರದಾಚಾರ್ಯರು ಹೇಗಿದ್ದರು ಅಂತ ಬಣ್ಣಿಸಿದ್ದಾರೆ. ಮರಿರಾವ್ ಅವರ ಧ್ವನಿಯನ್ನ ಕೇಳ್ತಾ ಟೈಗರ್ ವರದಾಚಾರ್ಯರನ್ನ ನಾವು

0: ಮಾಡಿದ್ರು. ರೂಪ, ಮಾತುಗಾರಿಕೆ, ಅಭಿನಯ, ಹಾಡುಗಾರಿಕೆ ಎಲ್ಲದರಲ್ಲಿಯೂ ಅವರು ಗಟ್ಟಿಗರಾಗಿದ್ದರು. ಎಲ್ಲವೂ ಅವರಲ್ಲಿ ತುಂಬಿತ್ತು. ಆದ್ರಿಂದಲೇ ಅವರು ಇಷ್ಟು ಪ್ರಸಿದ್ಧರಾಗೋದಕ್ಕೆ ಕಾರಣ. ವಿದ್ಯಾರ್ಥಿಗಳು ಕೂಡ ಅವರ ಅಭಿನಯಕ್ಕೆ ಮೆಚ್ಚಿ ರಾಮ್ ವರ್ಮ, ಶಾಕುಂತಲಾ, ನಿರುಪಮಾ ನಾಟಕಗಳನ್ನ ಪದೇ ಪದೇ ಕೇಳಿ ನೋಡುವುದಕ್ಕೆ ಆ ನಾಟಕದ ದಿವಸ ಕಿಕ್ಕಿರಿದು ತುಂಬಿರುತ್ತಿದ್ದರು. ಆಂಗ್ಲರು ಕೂಡ ಅವರ ಅಭಿನಯ ನೋಡಿ ಮನಸಾರ ಕೊಂಡಾಡಿದ್ದಾರೆ. ಸಹನಟರಾದ ನಮಗೂ ಅವರ ಅಭಿನಯ ಒಂದೊಂದು ವೇಳೆ ತಬ್ಬಿಬ್ಬು ಮಾಡ್ತಾ ಇತ್ತು. ಅವರು ಕೋಪವಾಗಿದ್ದಾರೋ ಸಂತೋಷವಾಗಿದ್ದಾರೋ ಅನ್ನೋಷ್ಟು ಅನುಮಾನ ಬರುವಂತಹ ನಟನೆ ಅವರಲ್ಲಿತ್ತು. ಹಿರಣ್ಯಕಶಿಪು ಪಾತ್ರ ಮಾಡ್ತಾ ಇದ್ದಾಗ ಅವರು ರೇಗ್ಕೊಂಡು ಕೋಪದಲ್ಲಿ ಪಾರ್ಟ್ ಮಾಡುವಾಗ ನಮಗೆ ಅನುಮಾನ, ಏನು ನಿಜವಾಗಲೂ ಇವರು ಕೋಪಿಸ್ಕೊಂಡೇ ಇದ್ದಾರೆಯೋ, ಎಲ್ಲ ವರದಾಚಾರ ನಮ್ಮ ಜೊತೆಯಲ್ಲಿ ಇದ್ದೇನೆ ಮೊದಲಿದ್ದ ಹಾಗೆ ಇದ್ದಾರೆಯೋ ಅಂತ ಅನ್ನೋ ಅಷ್ಟು ಅನುಮಾನ ತರ್ತಾ ಇತ್ತು ಅವರ ಅಭಿನಯ. ಅಷ್ಟು ರಸವತ್ತಾಗಿ ಅವರ ಅಭಿನಯ ಇರ್ತಿತ್ತು. ಅವ್ರ ನಾಟಕಗಳು ಅಂದರೆ ಪಂಡಿತ ಪಾಮರ ರಂಜನೆಗೆ ಗುರಿಯಾಗಿತ್ತು. ನಮ್ಮ ಕನ್ನಡ ನಾಟಕಗಳು ಅಂದರೆ ಇತರ ಭಾಷಾ ಜನರಿಗೂ ಪ್ರಿಯವಾಗಿ ಮಾದರಿಯಾಗಿರುವಂತೆ ಬೆಳಕಿಗೆ ತಂದವರೆಂದರೆ ವರದಾಚಾರ್ಯರೇ. ಆ ತಂದೆ ಮಕ್ಕಳ ಯೋಗಕ್ಷೇಮ ಹೇಗೆ ನೋಡ್ತಾನೆಯೋ ಹಾಗೆ ಕಂಪನಿ ನಟರನ್ನು ಮತ್ತು ಇತರ ಜನಗಳನ್ನು ಅವ್ರಿಗೆ ಸೇರಿದವರ ಎಲ್ಲರನ್ನೂ ಒಂದು ತಾರತಮ್ಯವೂ ಮಾಡದೆ ನೋಡ್ಕೊಳ್ತಾ ಇದ್ರು. ಅವರು ಅವ್ರ ಕಂಪ್ನಿಯಲ್ಲಿದ್ದ ಜನಗಳಿಗೇನೆ ಮುಂಚೆ ಮದುವೆ ಮಾಡಿಸಿದ್ದು ಅಲ್ಲದೇ ಹೊರಗಿನಿಂದ ಯಾರು ಬಂದು ಅವರ ಸಹಾಯ ಬೇಡಿದರೆ ನಾಸ್ತಿ ಅನ್ನೋ ಶಬ್ದವೇ ಅವರಲ್ಲಿ ಇರ್ತಾ ಇರಲಿಲ್ಲ. ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಬೇಕಾದ ಸಹಾಯ ಕೊಡ್ತಾ ಇದ್ದರು. ಅನೇಕರಿಗೆ ವರ್ಷಗಟ್ಟಲೆ ಸ್ಕೂಲ್ ಫೀಸ್ಗಳು ಸಹಾಯ ಮಾಡಿರೋದು ಉಂಟು. ಅವರ ಸಂಪಾದನೆಯಲ್ಲಿ ಬಹುಭಾಗ ಈ ಧರ್ಮ ಕಾರ್ಯಕ್ಕೆ ವಿನಿಯೋಗವಾಯಿತೆ ಹೊರತು ಅವ್ರ ಸ್ವಂತಕ್ಕೆ ಅಂತಂದದ್ದೆ ಸ್ವಾಭಿಮಾನದಿಂದ ಯಾವುದನ್ನು ಉಳಿಸಲೇ ಇಲ್ಲ. ಕಡೆಗೆ ಅವರು ಸಾಯೋ ಕಾಲದಲ್ಲಿ ಅವರ ಕೈಯಲ್ಲಿ ಅವರದು ಅಂತಂದಿದ್ದೆ ಒಂದು 10 ರೂಪಾಯಿ ಕೂಡ ಇರಲಿಲ್ಲ ಅಂತಂದರೆ ಅವರು ಎಷ್ಟು ಉದಾರ ಮನಸ್ಸಿನಿಂದ ಎಷ್ಟು ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸಿದ್ದಾರೆ, ಈ ಕಲೆಗೋಸ್ಕರ ಶ್ರಮಪಟ್ಟು ಖರ್ಚು ಮಾಡಿಸಿದ್ದಾರೆ ಅಂತನ್ನೋದನ್ನು ನೀವೇ ತಿಳ್ಕೋಬಹುದು. ತಮ್ಮಲ್ಲಿ ಹಣವಿಲ್ಲದೆ ಹೋದರೂ ಒಂದೊಂದು ಸಮಯದಲ್ಲಿ ಯಾರಾದರೂ ಬಂದು ನನ್ನ ಸ್ಥಿತಿ ಹೀಗಿದೆ, ನೀವು ಸಹಾಯ ಮಾಡಬೇಕು ಅಂತ ದೇಹಿ ಅಂತ ಕೇಳಿದ್ರೆ ಅಯ್ಯೋ ಅವ್ರಿಗೆ ಹೇಗಪ್ಪ ಇಲ್ಲ ಅಂತ ಹೇಳೋದು ಅಂತ ಹೇಳಿಬಿಟ್ಟು ಬೇರೆ ಕಡೆ ಹೋಗಿ ಸಾಲ ತಂದು ಆ ಸಹಾಯ ಮಾಡಿರೋದು ನಿದರ್ಶನ ಎಷ್ಟೋ ಇದೆ. ಈ ಕಲೆಗೋಸ್ಕರವಾಗಿಯೇ ಅವರ 30ನೇ ವಯಸ್ಸಿನಿಂದ ಅವರು ಸಾಯೋವರೆಗೂ ಏಕ ಪ್ರಕಾರವಾಗಿ ದುಡಿದು ಈ ಕನ್ನಡ ರಂಗಭೂಮಿನೇ ಉದ್ಧಾರ ಮಾಡಿದ್ರು ಅಂತಲೇ ಹೇಳಬಹುದು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದ ಎಂಜಿ ಮರಿರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
1: ಸಮಯ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಕೆಲವು ಸಚಿವರು ಮತ್ತು ಬ್ರಿಕ್ಸ್ ದೇಶಗಳ ಹಿರಿಯ ಪ್ರತಿನಿಧಿಗಳೊಂದಿಗೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಬಳಿಯ ಐತಿಹಾಸಿಕ ತೊಟ್ಲಕೊಂಡ ಬೌದ್ಧ ಪರಂಪರೆಯ ಸ್ಥಳಕ್ಕೆ ಇಂದು ಭೇಟಿ ನೀಡಿದ್ದಾರೆ. ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ ಜನ್ ಅಂಚೆ ಕಚೇರಿಯನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಅಂಚೆ ಇಲಾಖೆಯು ಸಾರ್ವಜನಿಕರಿಗೆ ಆಧುನಿಕ ಸೌಲಭ್ಯಗಳು, ಸುಧಾರಿತ ಮೂಲಸೌಕರ್ಯ ಹಾಗೂ ತಂತ್ರಜ್ಞಾನ ಆಧಾರಿತ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಈ ನೂತನ ಅಂಚೆ ಕಚೇರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ಸ್ಟಾಗ್ರಾಂ ಮೂಲಕ ಪಾಕಿಸ್ತಾನದ ಯುವಕರ ಜೊತೆ ಸಂಪರ್ಕದಲ್ಲಿದ್ದ ಓರ್ವ ವ್ಯಕ್ತಿಯನ್ನು ದೊಡ್ಡಬಳ್ಳಾಪುರದ ಪೊಲೀಸ್ ತಂಡ ಬಂಧಿಸಿದೆ. ಗುಪ್ತಚರ ಇಲಾಖೆ ಅಧಿಕಾರಿಗಳು ನೀಡಿದ ಮಾಹಿತಿ ಆಧಾರದ ಮೇಲೆ ಅವರನ್ನು ಬಂಧಿಸಲಾಗಿದೆ. ರಾಜ್ಯದ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ ಎಂಬ ವರದಿಗಳು ಸತ್ಯಕ್ಕೆ ದೂರ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಂಬಂಧಪಟ್ಟ ಅಧಿಕಾರಿ ಸರ್ಕಾರದೊಂದಿಗೆ ಸಂವಹನ ನಡೆಸಿ ಕೌಟುಂಬಿಕ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರಜೆ ಕೋರಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಯಮುನಾ ನದಿ ಪಾತ್ರದ ಪ್ರವಾಹ ಪ್ರದೇಶದಲ್ಲಿ ಹಾನಿ ಮಾಡಿದ ಆರೋಪದ ಮೇಲೆ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನಿಂದ ಸಂಗ್ರಹಿಸಲಾದ 5 ಕೋಟಿ ರೂಪಾಯಿ ಪರಿಹಾರವನ್ನು ಮರುಪಾವತಿಸುವಂತೆ ಎನ್ಜಿಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಕೃಷ್ಣರಾಜ ಸಾಗರ ಜಲಾಶಯದ ಸಲಹಾ ಸಮಿತಿ ಸಭೆಯಲ್ಲಿ ಕಬ್ಬು, ಭತ್ತ ಹೊರತುಪಡಿಸಿ ಉಪಬೆಳೆಗಳನ್ನು ಬೆಳೆಯುವಂತೆ ಸರ್ಕಾರ ಸೂಚನೆ ನೀಡಿರುವುದನ್ನು ಖಂಡಿಸಿ ಮಂಡ್ಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರಾಗಿ ಗಂಜಿ ಸೇವಿಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜನ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಗರಿ ಗರಿ ಗರಿ ಗರಿ ನವಿಲು ಗರಿ ಹಾಡನ್ನ ಕೇಳಿದ್ವಿ. ಆದ್ರೆ ಗರಿ ಗರಿ ಗರಿ ಗರಿ ನೋಟಿನ ಬಗ್ಗೆ ಮಾತಾಡ್ತಾ ಇದೀವಿ ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆಯಲ್ಲಿ. ಈ ಗರಿ ಗರಿ ನೋಟು ಜೋಬಲ್ಲಿ ಇರಬೇಕಾ ಬೇಡ್ವಾ? ಆಗೆಲ್ಲ ಜೇಬು ಮುಟ್ಕೊಂಡು ಆಹಾ ಇಷ್ಟು ದುಡ್ಡು ನನ್ನ ಜೋಬಲ್ಲಿ ಇದೆ, ನಾನು ಇದನ್ನು ತಗೊಳ್ಬಹುದು ಅಂತ ಲೆಕ್ಕಾಚಾರ ಹಾಕ್ಕೊಂಡು 10 ರೂಪಾಯಿ 20 ರೂಪಾಯಿ 30 ರೂಪಾಯಿ 100 1000 ಹೀಗೆ ಎಣಿಸಿ ನೋಟನ್ನು ಕೊಟ್ಟು ವ್ಯಾಪಾರ ಮಾಡ್ತಾ ಇದ್ದ ಅಥವಾ ಇರುವ ಮಂದಿ. ನಾವು ಹಾಗೆ ಸ್ಕ್ಯಾನ್ ಮಾಡ್ತಾ 1000 ಆಗಲಿ 10,000 ಆಗಲಿ 20,000 ಆಗಲಿ ಹಾಗೆ ಉಜ್ಜಿ ಟೈ ಅಂತ ಅನಿಸಿ ಕೊಯ್ ಅಂತ ಶಬ್ದ ಕೇಳಿ ನಾವು ದುಡ್ಡನ್ನು ಕೊಟ್ವಿ ವ್ಯಾಪಾರ ಮುಗೀತು ಅಂತ ವಾಟ್ಸಪ್ಪಲ್ಲೇ ರಸೀದಿ ತಗೊಂಡು ಬರುವ ಕಾಲ. ಈ ಎರಡರ ನಡುವೆ ಇರುವವರು, ಈಗಿನವರು ಆಗಿನವರು, ನಡುವೆ ಇರುವವರು ಎಲ್ಲವನ್ನ ನೋಡಿದಾಗ ಕೆಲವರಿಗೆ ಅದು ಯಾರೇ ಆಗಿರಬಹುದು, ಈಗಾಗಲೇ ನಾವು ನಗದು ರಹಿತ ವ್ಯಾಪಾರ ಮಾಡ್ತಾ ಇರಬಹುದು, ಆದರೂ ಎಲ್ಲೋ ಒಂದು ಕಡೆ ಇದಕ್ಕಿಂತ ಅದೇ ಚೆನ್ನಾಗಿತ್ತಪ್ಪ ಅಂತ ಹೇಳೋರು ಕೆಲವರಾದರೆ ಅಬ್ಬಬ್ಬಾ ಈ ಚಿಲ್ಲರೆ ಎಣಿಸೋ ತಾಪತ್ರಯ ಇಲ್ಲ, ಆಮೇಲೆ ಹೀಗೆ ಏನೋ ಅಕಸ್ಮಾತ್ ಕಳಿವಾಗೋಗುತ್ತೆ, ಪಿಕ್ ಪಾಕೆಟ್ ಆಗೋಗುತ್ತೆ ಅನ್ನೋ ಭಯ ಇಲ್ಲ, ಆರಾಮವಾಗಿ ಖಾಲಿ ಕೈನಲ್ಲಿ ಹೋಗಿ ಏನು ಬೇಕೋ ಎಲ್ಲ ತಗೊಂಡು ಹಾಗೆ ವಾಪಸ್ ಬರ್ಬೋದಲ್ಲ, ಇದು ಒಂಥರ ಖುಷಿಯ ಸಂಗತಿ ಅಂತ ಹೇಳೋರು ಉಂಟು. ನಮ್ಮ ವಿಭಾಗ ಶ್ರೋತೃಗಳು ಏನಂತಾರೆ, ಹೀಗೆ ನಗದು ರಹಿತ ವ್ಯಾಪಾರ ವಹಿವಾಟು ನಾವು ಮಾಡ್ತೀವಲ್ಲ, ಇದು ನಿಮಗೆ ಮಾಡ್ತೀವಿ ಹೌದು, ಇಷ್ಟನೋ ಕಷ್ಟನೋ ಅನ್ನೋದು ಇವತ್ತಿನ ನಮ್ಮ ವಿಭಾಗ ಸಮೀಕ್ಷೆಯ ವಿಷಯ. ಸುಮಾರು ಜನ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ, ವಿಧ ವಿಧವಾದ ಉತ್ತರಗಳು ಬರ್ತಾ ಇದೆ. ಕಷ್ಟ ಅಂತ ಕೆಲವರು, ಇಷ್ಟ ಅಂತ ಕೆಲವರು, ಅದರಿಂದನೇ ನನಗೆ ಉಳಿತಾಯ ಆಗಿದೆ ಅಂತ ಕೆಲವರು, ಅದರಿಂದನೇ ಜಾಸ್ತಿ ಖರ್ಚಾಗಿದೆ ಅಂತ ಕೆಲವರು, ನಿಯಂತ್ರಣ ಇರೋದಿಲ್ಲ ಜೋಬಲ್ಲಿ ದುಡ್ಡಿಲ್ಲ ಅಂದರೆ ನಾವು ಬರೀ ಅಕೌಂಟಿಂದ ಟೊಯ್ ಟೊಯ್ ಅನಿಸಿದ್ರೆ ನಮಗೆ ದುಡ್ಡಿನ ಮೇಲೆ ನಿಯಂತ್ರಣ ಹೊರಟೋಗುತ್ತೆ ಅಂತಾರೆ ಕೆಲವರು. ಒಂದು ಸಂಖ್ಯೆ ವ್ಯತ್ಯಾಸ ಆಗಿ 100ಕ್ಕೆ ಬದಲು ಇನ್ನೊಂದು 0 ಬೈ ಮಿಸ್ಟೇಕ್ ಬಿದ್ದರೆ ಡಮಾರ್ ಅಂತಾರೆ ಇನ್ನು ಕೆಲವರು. ಜೋಬಲ್ಲಿರೋ ಹಣ ಎಣಿಸೋದು ಎಂಥ ಮಜಾ, ಅದು ತಪ್ಪೇ ಹೋಗಿದೆಯಲ್ಲ ಅಂತ ಹಾಗೆ ದುಃಖದ ಸ್ಮೈಲಿ ಹಾಕಿದ್ದಾರೆ ಕೆಲವರು. ನೀವು ಏನಂತೀರಿ, ನಿಮಗೆ ಇಷ್ಟವೋ ಕಷ್ಟವೋ? ನಮ್ಮ ಸ್ನೇಹಿತರು ಏನಂತಾರೆ ಕೇಳೋಣ. 7:10 ಈಗ ಅಂದರೆ 7:10, 7:22 ನಾವು ಕೇಳ್ತೀವಿ ಕಗ್ಗದ ಸಿರಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ಅದಾದ ಮೇಲೆ ಮತ್ತೆ 1-2 ಹಾಡು, ಆಮೇಲೆ 7:35 ಕನ್ನಡ ವಾರ್ತಾ ಪ್ರಸಾರ, 7:45 ವಾರ್ತೆ ಮುಗಿಯುತ್ತೆ. ವಾರ್ತೆ ಮುಗಿದ ಮೇಲೆ 1-2 ಹಾಡು ಕೇಳಿ ಸಮೀಕ್ಷೆಯ ವಿಚಾರವನ್ನು ಕೊನೆಯ ಸಲ ಇನ್ನೊಮ್ಮೆ ನಮ್ಮ ಎಲ್ಲ ಶ್ರೋತೃಗಳಿಗೂ ಹೇಳಿ 7:50-53 ಸಮಯಕ್ಕೆ ನೋಡೋಣ ಯಾರೆಲ್ಲ ಏನು ಹೇಳಿದ್ರು, ಯಾರು ಇಷ್ಟ ಅಂದರು, ಯಾರು ಕಷ್ಟ ಅಂದರು, ಯಾಕೆ ಕಷ್ಟ ಅಂದರು, ಯಾಕೆ ಇಷ್ಟ ಅಂದರು, ನಗದು ರಹಿತ ವಹಿವಾಟು ಹೇಗಿದೆ ಪ್ರತಿಕ್ರಿಯೆ ನೋಡೋಣ. 7:53 ಸುಮಾರಿಗೆ ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಗರಿ ಗರಿ ನವಿಲು ಗರಿ ಹಾಡು ಕೇಳಿದ್ರಲ್ಲ, ಈ ಗೀತೆಯನ್ನ ಎಸ್ ರಾಜಕಿರಣ್ ಅವರು ಬರೆದದ್ದು, ಎಂಎಲ್ ಅವರ ಸಂಗೀತ ನಿರ್ದೇಶನವಿತ್ತು, ಎಂಎಲ್ ಯಾಸಿನ್ ಮತ್ತು ರಂಜಿತ್ ಅವರು ಹಾಡಿದ್ದು, ಚಿತ್ರ ಮಹಾಕಾಳಿ. ಈ ಗೀತೆ ಪ್ರೀತಿಯಿಂದ ಚಿತ್ರದ್ದು, ಹಾಡಿದ್ದಾರೆ ಆಕಾಂಕ್ಷಾ ಬಾದಾಮಿ ಮತ್ತು ಸಂಗಡಿಗರು. ಮಹೇಶ್ ಅವರು ಬರೆದ ಗೀತೆ, ಸಂಗೀತ ರಾಜೇಶ್ ರಾಮನಾಥ್.

ಗುರುಕಿರಣ್ ಅವರು ಸಂಗೀತ ನೀಡಿ ಹಾಡಿದ ಗೀತೆ ಕೇಳಿದಿರಿ. ವಿ ಮನೋಹರ್ ಅವರ ರಚನೆ ಇದು. ಚಿತ್ರ ಪಲ್ಲಕ್ಕಿ. ಕಣ್ಣ ಮಾತು ಸನ್ನೆ ಮಾತು ಕೆಲವರಿಗೆ ಇಷ್ಟ, ನೇರವಾಗಿ ಮಾತಾಡ್ರಿ, ಈ ಸಲಿಗೆ ಕಣ್ಣು ಇವೆಲ್ಲ ನಮಗೆ ಅರ್ಥ ಆಗಲ್ಲ ಅನ್ನೋರು ಕೆಲವರು. ಹೀಗೆ ಮಾತು ಮಾತೆ ಸಂವಹನ ಸಂವಹನವೇ. ಒಬ್ಬೊಬ್ಬರಿಗೆ ಒಂದೊಂದಿಷ್ಟ, ಒಂದೊಂದು ಸಮಯದಲ್ಲಿ ಒಂದೊಂದು ಇಷ್ಟ. ಹಾಗೆ ಇವತ್ತಿನ ನಮ್ಮ ಸಮೀಕ್ಷೆಯಲ್ಲಿ ಈ ಇಷ್ಟಗಳು ಕಷ್ಟಗಳು, ಸಾಧಾರಣವಾಗಿ ನಮ್ಮ ಎಲ್ಲ ಸಮೀಕ್ಷೆಗಳಲ್ಲೂ ನಾವು ಹೀಗೋ ಹಾಗೋ ಅಂತ ಕೇಳೋದುಂಟು. ಇವತ್ತು ನಾವು ಕೇಳಿರೋ ಪ್ರಶ್ನೆ ಅಥವಾ ನಮ್ಮ ಸಮೀಕ್ಷೆ ವಿಷಯ, ನಾವು ವ್ಯಾಪಾರ ಮಾಡ್ತೀವಿ, ಜೋಬು ತುಂಬ ದುಡ್ಡಿಟ್ಕೊಂಡು ಅಕೌಂಟ್ನಲ್ಲಿ ಇರುವ ದುಡ್ಡಿಂದನೋ, ಎರಡೂ ಒಂದೇ, ಅಕೌಂಟಲ್ಲಿರುವ ದುಡ್ಡಿಂದನೇ ನಮ್ಮ ಜೋಬಿಗೆ ದುಡ್ಡು ಬರುತ್ತೆ ಅಥವಾ ಜೋಬಲ್ಲಿರೋ ದುಡ್ಡೇ ಅಕೌಂಟಿಗೆ ಹೋಗುತ್ತೆ. ನೀವು ಸ್ಕ್ಯಾನ್ ಮಾಡಿದರು, ಜೋಬಿಂದ ತೆಗೆದರು, ದುಡ್ಡಂತೂ ಖರ್ಚಾಗತ್ತೆ ಅಥವಾ ದುಡ್ಡಂತೂ ಇರಲೇಬೇಕು. ಆದರೆ ನೇರವಾಗಿ ದುಡ್ಡನ್ನು ಇಟ್ಟುಕೊಂಡು ಎಣಿಸಿ ವ್ಯಾಪಾರ ಮಾಡೋದು ಚಂದವೋ, ಅಥವಾ ಹಾಗೆಯೇ ಸ್ಕ್ಯಾನ್ ಮಾಡಿ ಮುಗಿತು ವ್ಯಾಪಾರ ಅಂದುಕೊಳ್ಳೋದು ಚಂದವೋ, ಯಾವುದು ಇಷ್ಟ ಯಾವುದು ಕಷ್ಟ ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ನಗದು ರಹಿತ ವಹಿವಾಟು, ನಗದು ಸಹಿತ ವಹಿವಾಟು. ನಮಗೆ ನೀವು ಹೇಳ್ಬೋದು 7:50 ನೋಡೋಣ, ಯಾರು ಏನಂದ್ರು, ನಿಮ್ಮ ಅಭಿಪ್ರಾಯಗಳು ಏನು ಅಂತ. 9483091029 ಇದು ನಮ್ಮ ವಾಟ್ಸಪ್ ಸಂಖ್ಯೆ, ನೀವು ಸಂದೇಶಗಳನ್ನು ಕಳಿಸಬಹುದು. ಈಗ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಕಗ್ಗದ ಸಿರಿ. ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ದಿನದಿಂದನು ಕ್ಷಣಕ್ಕೆ ದಿನದಿಂದ ಮರುದಿನಕ್ಕೆ ಅನಿತನಿತರೊಳೆ ಬದುಕು ತಾಯುವನು ಕಳೆವ. ಕ್ಷಣದಿಂದನು ಕ್ಷಣಕ್ಕೆ ದಿನದಿಂದ ಮರುದಿನಕ್ಕೆ ಅನಿತನಿತರೊಳೆ ಬದುಕು ತಾಯುವನು ಕಳೆವ. ಮನದ ಲಘು ಸಂಚಾರ ಒಂದು ಯೋಗದುಪಾಯ ಶುನಕೋಪದೇಶವದು ಮಂಕುತಿಮ್ಮ. ಮನದ ಲಘು ಸಂಚಾರ ಒಂದು ಯೋಗದುಪಾಯ ಶುನಕೋಪದೇಶವದು ಮಂಕುತಿಮ್ಮ.

ಘನತತ್ವದ ಅನುಸಂಧಾನ ಅಂತನ್ನೋ ಮಾತು ಬಂತು. ಈ ಘನತತ್ವದ ಅನುಸಂಧಾನಕ್ಕೆ ಶರಣಾದವನು ಬದುಕನ್ನು ಹೇಗೆ ನಡೆಸಬೇಕು ಎಂಬುದಕ್ಕೆ ಶುನಕೋಪದೇಶ ಅಂತ ಹೇಳ್ತಾ ಡಿ ವಿ ಜಿಯವರು ನಾಯಿಯೊಂದರ ಬದುಕಿನ ಉದಾಹರಣೆಯನ್ನು ನೀಡ್ತಾ ಇದ್ದಾರೆ. ನಾಯಿ ತನ್ನ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಯೋಚಿಸಿರೋದಿಲ್ಲ. ಕ್ಷಣದಿಂದ ಮತ್ತೊಂದು ಕ್ಷಣಕ್ಕೆ, ಈ ದಿನದಿಂದ ಇನ್ನೊಂದು ದಿನಕ್ಕೆ ಏನೇನು ಬೇಕೋ, ಎಷ್ಟು ಸಂಪಾದಿಸಬೇಕೋ, ಯಾರ ಬಳಿ ಕಸಿಯಬೇಕು ಇತ್ಯಾದಿಗಳನ್ನೆಲ್ಲ ಯೋಚಿಸೋದೇ ಇಲ್ಲ. ಬದಲಾಗಿ ಇವತ್ತು ಈಗ ಎಷ್ಟು ಸಿಕ್ಕಿದೆಯೋ, ಎಷ್ಟು ಇದೆಯೋ ಅದಕ್ಕೆ ಆ ಮಿತಿಯಲ್ಲಿಯೇ ಅದು ಬದುಕತ್ತೆ, ಆಯುಷ್ಯವನ್ನು ಕಳೆಯುತ್ತೆ. ಅದರ ಹಾಗೆ, ಆ ಶುನಕೋಪದೇಶದ ಹಾಗೆ, ಘನತತ್ವವೊಂದರ ಅನುಸಂಧಾನಕ್ಕೆ ಸಿದ್ಧನಾದವನು ತನ್ನ ಜೀವಪೋಷಣೆಗೆ ಎಷ್ಟು ಅವಶ್ಯವೋ ಅಷ್ಟರಲ್ಲಿ ತೃಪ್ತಿ ಪಡ್ತಾನೆ. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು ಎಂದು ಸಿಕ್ಕದ್ದನ್ನೆಲ್ಲ ಸಂಗ್ರಹಿಸೋದಕ್ಕೆ ಸಿದ್ಧನಾಗೋದಿಲ್ಲ. ಈ ಬೇಕು ಬೇಕು ಅಂತನ್ನುವನನ್ನ ಬೇಕೂಫಾ ಅಂತ ಸ್ವಾಮಿ ಹರ್ಷಾನಂದರು ತಮಾಷೆ ಮಾಡ್ತಾರೆ. ಹಾಗಾಗಿ ಸ್ವಾರ್ಥರಹಿತವಾದಂಥ ಇಂಥ ಮೇರು ಸಂಸ್ಕೃತಿಯ ವ್ಯಕ್ತಿಗೆ ಲೋಕ ಜೀವನ ಭಾರವೆನಿಸುವುದಿಲ್ಲ. ಅದು ಬೇಕು ಇದು ಬೇಕು ಎನ್ನುವುದರಿಂದ ಆತನ ಮನಸ್ಸು ಭಾರವಾಗದೆ ಲಘುವಾಗತ್ತೆ, ಲಘು ಸಂಚಾರಕ್ಕೆ ಸಿದ್ಧವಾಗತ್ತೆ. ಇದು ಯೋಗದ ಉಪಾಯವೂ ಹೌದು. ಆ ಕಾರಣ ಅನಿತನಿತರೊಳೆ ಬದುಕುತ ಆಯವನು ಕಳೆಯುವ ಶುನಕ ಉಪದೇಶ ಇದು. ಶುನಕದ ಉಪದೇಶ, ಶುನಕ ಅಂದರೆ ನಾಯಿ. ನಾಯಿ ಎಷ್ಟು ಸಿಗತ್ತೋ ಅಷ್ಟರಲ್ಲೇ ಬದುಕುತ್ತೆ, ಅಷ್ಟರಲ್ಲೇ ತನ್ನ ಆಯಸ್ಸನ್ನು ಕಳೆಯುತ್ತೆ. ಇದರಿಂದ ಸ್ವಾರ್ಥರಹಿತವಾದ ಬದುಕನ್ನು ನಾವು ಕಲಿಯೋಣ ಅಂತ ಇದ್ದಾರೆ ತಿಮ್ಮಗುರು.

ಗತಿಯೇನು ಎನಗೆನುತ ಕೇಳುವವರೇ ಎಲ್ಲರೂ ಹಿತವೆಂತು ಜಗಕ್ಕೆಂದು ಕೇಳುವವರಾರು. ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಪಥಮುಕ್ತಿಗಾಗಳೇ ಮಂಕುತಿಮ್ಮ. ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಪಥಮುಕ್ತಿಗಾಗಳೇ ಮಂಕುತಿಮ್ಮ.

0: ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಹೆಚ್ಚು ಎಂದು ಬದುಕಬೇಕು ಅನ್ನತ್ತೆ ಈ ಕಗ್ಗಭಾಗ. ನನಗೇನು ಗತಿ, ನನಗೆ ಯಾರು ಗತಿ, ನಾಳೆ ನಾನು ಏನು, ಇದೇ ಎಲ್ಲರೂ ಕೇಳುವಂಥ ಪ್ರಶ್ನೆ. ಮಳೆ ಬರ್ತಾ ಇರೋವಾಗಲೇ ನಮ್ಮ ಬಿಂದಿಗೆ ತುಂಬಿಸ್ಕೊಂಡು ಬಿಡಬೇಕು ಅನ್ನೋ ಮನೋಭಾವ ನಮ್ಮದು. ತೆಲುಗು ಭಾಷೆಯಲ್ಲಿ ನನ್ನ ಕುಟುಂಬದ ಹಿರಿಯರೊಬ್ಬರು ನಗೆಚಾಟಿಕೆ ಮಾಡ್ತಿದ್ರು, ಅನಿತ್ಯಾನಿ ಶರೀರಾಣಿ ಅಂದ್ರ ಸೊಮ್ಮು ನಾಕೇ ರಾಣಿ, ಇಚ್ಚಿನ ವಾಡು ಮರ್ಚಿಪೋನಿ ಲೇಕಪೋತೇ ಚಚ್ಚಿಪೋನಿ ಅಂತಂತ ಒಂದು ಮಾತು ಹೇಳ್ತಾ ಇದ್ರು. ಎಂದರೆ ಅನಿತ್ಯವಾದದ್ದು ಈ ಶರೀರ, ಈ ಅನಿತ್ಯವಾದ ಶರೀರದಲ್ಲಿ ಎಲ್ಲರ ಸಂಪತ್ತು ನನಗೆ ಸಿಗಲಿ, ಕೊಟ್ಟವನು ಮರ್ತೋಗ್ಲಿ ಇಲ್ಲ ನೆಗೆದು ಬಿದ್ದು ಹೋಗಲಿ ಅನ್ನೋ ಮಾತದು. ಏನಾದರೂ ಮಾಡಿ ದುಡ್ಡು ಮಾಡಬೇಕೋ, ಸಂಪತ್ತು ಹೊಂದಬೇಕೋ, ಭೂಮಿ ಮಾಡಬೇಕೋ ಅಂತ ಸ್ವಪ್ರಯೋಜನಕ್ಕಾಗಿ ಚಿಂತಿಸೋವರೇ ಸಮಾಜದಲ್ಲಿ ಇವತ್ತು ಹೆಚ್ಚಾಗ್ತಾ ಇದ್ದಾರೆ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿರಿ.
2: ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ಸಮಯ 7:35. ಈಗ ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವೀಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಲೋಕದಾಲತ್, ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ನಾಳೆ ಆರಂಭ. ವಾರ್ತೆಗಳ ವಿವರ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕೆಲವು ಸಚಿವರು ಮತ್ತು ಬ್ರಿಕ್ಸ್ ದೇಶಗಳ ಹಿರಿಯ ಪ್ರತಿನಿಧಿಗಳೊಂದಿಗೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಬಳಿಯ ಐತಿಹಾಸಿಕ ತೋಟ್ಲಕೊಂಡ ಬೌದ್ಧ ಪರಂಪರೆಯ ಸ್ಥಳಕ್ಕೆ ಇಂದು ಭೇಟಿ ನೀಡಿದ್ದಾರೆ. ಮಹಾಸ್ತೂಪ, ಧ್ಯಾನ ಕೇಂದ್ರಗಳು, ಬಾವಿಗಳು ಮತ್ತು ಅಡುಗೆ ಮಾಡುತ್ತಿದ್ದ ಪ್ರದೇಶಗಳು ಸೇರಿದಂತೆ ಪ್ರಾಚೀನ ಬೌದ್ಧ ಅವಶೇಷಗಳನ್ನು ಪ್ರತಿನಿಧಿಗಳು ವೀಕ್ಷಿಸಿದರು. ಈ ಸ್ಥಳದ ಐತಿಹಾಸಿಕ ಮಹತ್ವ ಮತ್ತು ಶತಮಾನಗಳ ಹಿಂದೆ ಅಲ್ಲಿ ವಾಸಿಸುತ್ತಿದ್ದ ಬೌದ್ಧ ಸನ್ಯಾಸಿಗಳ ಜೀವನದ ಕುರಿತು ಅವರಿಗೆ ತಿಳಿಸಲಾಯಿತು. ತೋಟ್ಲಕೊಂಡದ ಶ್ರೀಮಂತ ಬೌದ್ಧ ಪರಂಪರೆಯನ್ನು ಕೇಂದ್ರ ಸಚಿವ ಮಾಂಡವೀಯ ಶ್ಲಾಘಿಸಿದರು. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಂಗವಾಗಿ ತೋಟ್ಲಕೊಂಡದಲ್ಲಿ ಡಾ ಮಾಂಡವೀಯ ಒಂದು ಸಸಿಯನ್ನು ನೆಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ 2 ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ್ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭೇಟಿಯ ಸಮಯದಲ್ಲಿ ಡಾ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ದೇಶಾದ್ಯಂತ ವಂದೇ ಮಾತರಂ ರಾಷ್ಟೀಯ ಗೀತೆ ಕುರಿತು ಜಾಗೃತಿ ಮೂಡಿಸಲು ಮತ್ತು ಅದನ್ನು ಪಸರಿಸುವ ನಿಟ್ಟಿನಲ್ಲಿ ಬಿಜೆಪಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದೆ. ಪಕ್ಷದ ಹೊಸ ರಾಷ್ಟೀಯ ಕಾರ್ಯಕರ್ತನನ್ನು ನೇಮಕ ಮಾಡಿದ ನಂತರ ಮೊದಲ ಸಭೆಯಲ್ಲಿ ಈ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. ನವದೆಹಲಿಯ ತಮ್ಮ ಕೇಂದ್ರ ಕಚೇರಿಯಲ್ಲಿ ವಂದೇ ಮಾತರಂ ಗಾಯನವನ್ನು ಮೊಟಕುಗೊಳಿಸಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಷ್ಟೀಯ ಗೀತೆಯ ಮನ್ನಣೆಯನ್ನು ಅಲ್ಲಗಳೆಯುವ ಕಾಂಗ್ರೆಸ್ ಪ್ರಯತ್ನ ಸಫಲವಾಗುವುದಿಲ್ಲ. ಮಹಾತ್ಮ ಗಾಂಧಿ ಕೂಡ ವಂದೇ ಮಾತರಂ ಹಾಡುವ ಕುರಿತು ಮಾತನಾಡಿದ್ದರು. ಇದು ರಾಷ್ಟ್ರದ ಐಕ್ಯತೆಯ ಮಂತ್ರವಿದ್ದಂತೆ ಇದರಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ಬೇರ್ಪಡಿಸುವ ಯಾವುದೇ ಅರ್ಥ ಹುದುಗಿಲ್ಲ ಎಂದು ಸಂಬಿತ್ ಪಾತ್ರ ಸ್ಪಷ್ಟಪಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಸುಖ್ನಾದಲ್ಲಿ ಹಿರಿಯ ಗೂರ್ಖಾ ನಾಯಕರೊಂದಿಗೆ ಪ್ರಮುಖ ಸಭೆ ನಡೆಸಿದರು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ದಾರ್ಜಿಲಿಂಗ್ ಲೋಕಸಭಾ ಸಂಸದ ರಾಜು ಬಿಸ್ತಾ, ಸಭೆಯು ಫಲಪ್ರದವಾಗಿದ್ದು ಎಲ್ಲಾ ಗೂರ್ಖಾ ನಾಯಕರು ತಮ್ಮ ಸಮಸ್ಯೆಗಳನ್ನು ರಚನಾತ್ಮಕವಾಗಿ ಮಂಡಿಸಿದ್ದಾರೆ ಎಂದು ಹೇಳಿದರು. ಸಭೆಯಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಸಹ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಬದ್ದತೆಯನ್ನು ವ್ಯಕ್ತಪಡಿಸಿದರು. ಸಭೆಯ ನಂತರ ಬಿಎಸ್ಎಫ್ನ ಮಾಜಿ ನಿರ್ದೇಶಕ ಹಾಗೂ ಉಪರಾಷ್ಟೀಯ ಭದ್ರತಾ ಸಲಹೆಗಾರರಾದ ಸಂಧಾನಕಾರ ಪಂಕಜ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗುವುದು ಎಂದು ಸಚಿವ ಅಮಿತ್ ಶಾ ಘೋಷಿಸಿದರು. ಕೇರಳದ ಕೊಚ್ಚಿ ಮೂಲದ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಭಾರತೀಯ ನೌಕಾಪಡೆಗೆ ಮೂರನೇ ಆಳವಿಲ್ಲದ ನೀರಿನ ಜಲಾಂತರ್ಗಾಮಿ ವಿರೋಧಿ ಯುದ್ದ ನೌಕೆ ಮ್ಯಾಂಗ್ರೋಲ್ ಅನ್ನು ಹಸ್ತಾಂತರಿಸಿದೆ. ಈ ಹಡಗು ಶೇಕಡಾ 80ಕ್ಕಿಂತ ಹೆಚ್ಚು ಸ್ಥಳೀಯ ತಂತ್ರಜ್ಞಾನವನ್ನು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಕರಾವಳಿಯಲ್ಲಿ ಜಲಾಂತರ್ಗಾಮಿ ವಿರೋಧಿ ಯುದ್ದ ಕಾರ್ಯಾಚರಣೆಗಳು, ನೀರೊಳಗಿನ ಕಣ್ಗಾವಲು, ಕಡಿಮೆ ತೀವ್ರತೆಯ ಸಮುದ್ರ ಕಾರ್ಯಾಚರಣೆಗಳು ಮತ್ತು ಗಣಿ ಯುದ್ದ ಸಾಮರ್ಥ್ಯಗಳಿಗೆ ಸಜ್ಜುಗೊಂಡಿದೆ. ಈ ಹಡಗನ್ನು ವಾಟರ್ ಜೆಟ್ಗಳಿಂದ ನಡೆಸಲಾಗುತ್ತದೆ ಮತ್ತು ಅತ್ಯಾಧುನಿಕ ಟಾರ್ಪಿಡೋಗಳು, ಜಲಾಂತರ್ಗಾಮಿ ವಿರೋಧಿ ರಾಕೆಟ್ಗಳು ಜೊತೆಗೆ ಸುಧಾರಿತ ರಡಾರ್ಗಳು ಮತ್ತು ಸೋನಾರ್ಗಳನ್ನು ಇದು ಹೊಂದಿದೆ. ಈ ಹಡಗು ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯ ಬೆಳೆಯುತ್ತಿರುವ ಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಸಮಾಧಾನ ಸಮಾರೋಹ ಉಪಕ್ರಮದಡಿ ಕೈಗೊಳ್ಳಲಾದ ಮೂರು ದಿನಗಳ ವಿಶೇಷ ಲೋಕ್ ಅದಾಲತ್ನ ಮೊದಲ ದಿನದಲ್ಲೇ ಸರ್ವೋಚ್ಚ ನ್ಯಾಯಾಲಯ ಸುಮಾರು 400 ವ್ಯಾಜ್ಯಗಳನ್ನು ಪರಿಹರಿಸಿದೆ. ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ವೈವಾಹಿಕ ಪ್ರಕರಣ, ಆಸ್ತಿ ವಿವಾದ, ಮೋಟಾರು ವಾಹನ ಅಪಘಾತ, ಭೂ ಒತ್ತುವರಿ ವಿವಾದ, ತೆರಿಗೆ ವಿವಾದ, ಸೇವೆ ಮತ್ತು ಕಾರ್ಮಿಕ ವ್ಯಾಜ್ಯಗಳು ಇವುಗಳಲ್ಲಿ ಪ್ರಮುಖವಾದವು. ನ್ಯಾಯ ಒದಗಿಸುವಿಕೆ ವ್ಯವಸ್ಥೆಯ ಪ್ರಮುಖ ಪಾತ್ರವಾದ ಮಧ್ಯಸ್ಥಿಕೆ ಮತ್ತು ಇತರ ಪರಿಹಾರ ವಿಧಾನಗಳನ್ನು ಬಳಸಿ ಈ ಉಪಕ್ರಮದ ಮೂಲಕ ಪ್ರಕರಣಗಳ ಇತ್ಯರ್ಥವನ್ನು ಮುಂದುವರಿಸಲಾಗುವುದು ಎಂದು ಸರ್ವೋಚ್ಚ ನ್ಯಾಯಾಲಯ ತಿಳಿಸಿದೆ. 16 ವಿಶೇಷ ಲೋಕ್ ಅದಾಲತ್ ಪೀಠಗಳಲ್ಲಿ 600 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಪ್ರತಿ ಪೀಠದಲ್ಲೂ ಇಬ್ಬರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹಿರಿಯ ವಕೀಲರು ಮತ್ತು ಇತರ ನ್ಯಾಯವಾದಿಗಳ ಸಹಯೋಗದೊಂದಿಗೆ ತ್ವರಿತ ಪ್ರಕರಣ ಇತ್ಯರ್ಥಕ್ಕಾಗಿ ಲೋಕ್ ಅದಾಲತ್ಗಳು ಕಾರ್ಯನಿರ್ವಹಿಸುತ್ತಿವೆ. ವಿಶೇಷ ಡಾಲರ್ ರೂಪಾಯಿ ವಿದೇಶಿ ವಿನಿಮಯ ಸ್ವಾಪ್ ಸೌಲಭ್ಯವು 2026 ಆಗಸ್ಟ್ 21 ವೇಳೆಗೆ 72.85 ಬಿಲಿಯನ್ ಅಮೆರಿಕನ್ ಡಾಲರ್ ವಿದೇಶಿ ವಿನಿಮಯ ಹರಿವನ್ನು ಪಡೆದುಕೊಂಡಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ತಿಳಿಸಿದೆ. ಒಟ್ಟು ಹರಿವಿನ ಪೈಕಿ ವಿದೇಶಿ ಕರೆನ್ಸಿ, ವಿದೇಶಿ ಬ್ಯಾಂಕ್ ಠೇವಣಿಗಳು ಗರಿಷ್ಠ ಪಾಲು ಹೊಂದಿದ್ದು ಅವುಗಳ ಮೊತ್ತ 65.4 ಬಿಲಿಯನ್ ಅಮೆರಿಕ ಡಾಲರ್ಗಳಷ್ಟಾಗಿದೆ. ಇದೇ ವೇಳೆ ವಿದೇಶಿ ಕರೆನ್ಸಿ ಸಾಲಗಳು 4.86 ಬಿಲಿಯನ್ ಅಮೆರಿಕ ಡಾಲರ್ ಹಾಗೂ ಬಾಹ್ಯ ವಾಣಿಜ್ಯ ಸಾಲಗಳು 2.59 ಬಿಲಿಯನ್ ಅಮೆರಿಕ ಡಾಲರ್ ಕೊಡುಗೆ ನೀಡಿವೆ. ಈ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ದೇಶಕ್ಕೆ ಅಗತ್ಯವಿದ್ದಷ್ಟು ವಿದೇಶಿ ವಿನಿಮಯ ಹರಿದು ಬಂದಿದ್ದರಿಂದ ಇದರ ಅವಧಿಯನ್ನು 1 ಕಡಿತಗೊಳಿಸಲಾಯಿತು. ಈ ಯೋಜನೆಯು ಎಫ್ಸಿಎನ್ಆರ್ಬಿ ಠೇವಣಿಗಳಿಗೆ 2026 ಆಗಸ್ಟ್ 31 ಮುಕ್ತವಾಗಿರುತ್ತದೆ. ಭಾರತದ ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪ್ರವೇಶ ಮತ್ತು ಪ್ರಯೋಜನ ಹಂಚಿಕೆ ಕಾರ್ಯವಿಧಾನದ ಅಡಿಯಲ್ಲಿ ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರವು 2.82 ಕೋಟಿ ರೂಪಾಯಿಗಳನ್ನು ರಾಜ್ಯಗಳಿಗೆ

ವಿಸ್ತರಿಸಿದೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯವು ವಿತರಿಸಿದ ಮೊತ್ತದಲ್ಲಿ 2.80 ಕೋಟಿ ರೂಪಾಯಿಗಳನ್ನು 27 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದೆ. ಕರ್ನಾಟಕದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ 2.01 ಲಕ್ಷ ರೂಪಾಯಿಗಳನ್ನು ಇದೇ ಸಮಯದಲ್ಲಿ ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಮಾಡಲಾದ ಹಣವನ್ನು ಜನರ ಜೀವ ವೈವಿಧ್ಯ ನೋಂದಣಿಗಳ ದಾಖಲೀಕರಣ ಮತ್ತು ನವೀಕರಣ, ಜೀವ ವೈವಿಧ್ಯ ಸಂರಕ್ಷಣೆ, ಕ್ಷೀಣಿಸಿದ ಪರಿಸರ ವ್ಯವಸ್ಥೆಗಳ ಪುನಃಸ್ಥಾಪನೆ, ಜೀವ ವೈವಿಧ್ಯ ಪರಂಪರೆಯ ತಾಣಗಳ ಬಲವರ್ಧನೆ ಮತ್ತು ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳ ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವಾರು ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಗಡಿ ರಾಜ್ಯವಾದ ಪಂಜಾಬ್ನಲ್ಲಿ ಭಾರತೀಯ ಸೇನೆಯು ಅತ್ಯಾಧುನಿಕ ಡ್ರೋನ್ಗಳ ತನ್ನ ಮೊದಲ ತುಕಡಿಯಾದ ಬಾಟ್ ಬೆಟಾಲಿಯನ್ ಅನ್ನು ಸ್ಥಾಪಿಸಿದೆ. ಆಕಾಶದಲ್ಲಿ ಸೇನೆಯ ಕಣ್ಣುಗಳಾಗಿ ಕಾರ್ಯನಿರ್ವಹಿಸುವ ಈ ತುಕಡಿಯು ವೈಮಾನಿಕ ಚುರುಕುತನ, ತುರ್ತು ಸ್ಪಂದಿಸುವಿಕೆ ಮತ್ತು ಯುದ್ದಭೂಮಿ ಸಹಾಯ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹದಗೆಡುತ್ತಿರುವ ಪರಿಸ್ಥಿತಿಯ ನಡುವೆ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿ 70ಕ್ಕೂ ಹೆಚ್ಚು ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಾಕಿಸ್ತಾನಿ ಪಡೆಗಳಿಂದ ಉಂಟಾಗುವ ರಕ್ತಪಾತವನ್ನು ಕೊನೆಗೊಳಿಸುವಂತೆ ಮತ್ತು ನಾಗರಿಕರ ಜೀವಗಳನ್ನು ರಕ್ಷಿಸಲು ಕ್ರಮ ಕೈಗೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಶ್ರೀಲಂಕಾ ಮತ್ತು ಭಾರತ ತಂಡಗಳ ನಡುವಿನ 2ನೇ ಟೆಸ್ಟ್ ಪಂದ್ಯ ನಾಳೆ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಪಂದ್ಯ 10:00 ಆರಂಭವಾಗಲಿದೆ. 2 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ 165 ರನ್ಗಳಿಂದ ವಿಜಯ ಸಾಧಿಸಿತ್ತು. 2ನೇ ಪಂದ್ಯದಲ್ಲಿ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ನಾಳೆ ಅಂಗಳಕ್ಕೆ ಇಳಿಯಲಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿಯು ಮಹಿಳಾ ಡಬಲ್ಸ್ ಸೆಮಿಫೈನಲ್ನಲ್ಲಿ ಐತಿಹಾಸಿಕ ಕಂಚಿನ ಪದಕವನ್ನು ಪಡೆದುಕೊಂಡಿತು. ಅಗ್ರಶ್ರೇಯಾಂಕಿತ ಹಾಲಿ ಚಾಂಪಿಯನ್ ಲಿಯು ಶಾಂಗ್ಶು ಮತ್ತು ಟ್ಯಾನ್ ನಿಂಗ್ ವಿರುದ್ದ ಭಾರತೀಯ ಜೋಡಿ ಸೋಲೊಪ್ಪಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವೀಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಲೋಕದಾಲತ್, ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ನಾಳೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ವಿಜಯಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಚೌಕ ಚಿತ್ರದ ಗೀತೆ ಕೇಳಿದಿರಿ. ಬರೆದದ್ದು ಯೋಗರಾಜ ಭಟ್ ಅವರು, ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಸಮಯ 7:50. ಇನ್ನೊಂದು ಗೀತೆಯನ್ನು ಕೇಳೋಣ. ಅಷ್ಟಕ್ಕಿಂತ ಮುಂಚೆ ಇವತ್ತಿನ ವಿಭಾಗ ಸಮೀಕ್ಷೆಯ ವಿಚಾರ ಏನಪ್ಪ ಅಂದರೆ, ಎಲ್ಲ ಕಡೆ ನಾವು ವ್ಯಾಪಾರ ವಹಿವಾಟು ಎಲ್ಲ ಕಡೆ ಹೆಚ್ಚು ಕಡಿಮೆ ನಾವು ನಗದು ರಹಿತ ಮಾಡ್ತಾ ಇದ್ದೇವೆ. ನಗದು ಇದ್ದಾಗ, ಕೈಯಲ್ಲಿ ದುಡ್ಡಿದ್ದಾಗ, ನಾವು ದುಡ್ಡು ಎಣಿಸ್ತಾ ಇದ್ದಾಗ ಹೀಗಿತ್ತು, ಈಗ ಹೀಗೆಲ್ಲ ಆಗ್ತಾ ಇದೆ. ನಮಗೆ ಅದಿಷ್ಟ, ನನಗೆ ಇದಿಷ್ಟ ಅಂತ ಮಾತಾಡೋದನ್ನು ಎಲ್ಲೆಲ್ಲೂ ನಾವು ಚರ್ಚೆಗಳಲ್ಲಿ ಕಾಣ್ತೀವಿ. ಹಾಗೆ ಇವತ್ತು ಈ ಚರ್ಚೆ ನಮ್ಮ ನಿಮ್ಮ ಮಾತು ಹೇಳಿ ನಿಮ್ಮ ಮಾತನ್ನು ನೋಡೋಣ. ಈ ಗೀತೆ ಆದ ಮೇಲೆ ಯಾರು ಏನು ಹೇಳಿದರು ಅಂತ ಕೊನೆಯ 5 ನಿಮಿಷಗಳು ನಿಮಗಾಗಿ, ನಿಮ್ಮ ಪ್ರತಿಕ್ರಿಯೆಗಾಗಿ.
1: ಕಲಾಭಿಮಾನಿಗಳೇ, ಕಲಾ ಬಂಧುಗಳೇ, ಕಲಾ ರಸಿಕರೇ, ಕಲಾ ಪ್ರೇಕ್ಷಕರೇ, ಇಂದು ಇದೇ ಒಳಾಂಗಣ ಘಟಕದಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಅದ್ದೂರಿಯಾದ ಗಾನ ಭಜನ ಕೇಳಲು ಮರೆಯದಿರಿ. ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ.
2: ಬಾರ್ಸೋ

0: ಹೊಡೆಯುವನ್ ಸಾಡ ಶರ್ವತ್.
1: ಅಂಜನಿ ಪುತ್ರ ಚಿತ್ರದ ಗೀತೆ ಕೇಳಿದಿರಿ. ಚಂದನ್ ಶೆಟ್ಟಿ, ಪುನೀತ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ರವಿ ಬಸರೂರ್. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ ವಿಭಾಗ ಗಾನಭಜಾನ ಸಮೀಕ್ಷೆ. ಸರಿ, ಕಾಯ್ತಾ ಇದ್ದೀರಿ ಫಲಿತಾಂಶಕ್ಕಾಗಿ. ಯಾರೆಲ್ಲ ಏನು ಹೇಳಿದ್ರಿ ಅಂತ ಅದಕ್ಕಿಂತ ಮುಂಚೆ ಇಂದಿನ ವಿಷಯ ನಿಮಗೆ ಗೊತ್ತೇ ಇದೆ. ಒಂದೇ ಒಂದು ಸಾಲಲ್ಲಿ ಹೇಳೋದಾದರೆ, ನಾವು ಕೈಯಲ್ಲಿ ಪರ್ಸಲ್ಲಿ ಹಾಗೆ ಜೋಬಲ್ಲಿ ದುಡ್ಡಿಟ್ಕೊಂಡು ಹೋಗಿ 10, 20, 100, 1,000, 500 ಹೀಗೆ ಎಣಿಸಿ ಸರಿಯಾಗಿ ಚಿಲ್ಲರೆ ಕೊಟ್ಟು ಇಸ್ಕೊಂಡು ಒಂದು ಮಾತಾಡಿ ಒಂದು ವ್ಯವಹಾರ ಮಾಡ್ತಾ ಇದ್ದಂತಹ ದಿನಗಳು ಕೆಲವು. ಈಗಲೂ ಇದೆ ಇಲ್ಲ ಅಂತಲ್ಲ, ಆದರೆ ಈಗ ಬಹುತೇಕ ಎಲ್ಲ ವ್ಯಾಪಾರ ವಹಿವಾಟುಗಳು ನಗದು ರಹಿತ. ಒಂದು ತರಕಾರಿ ಕೊಳ್ಳೋದ್ರಿಂದ ಹಿಡಿದು ಕೊನೆಗೆ ಭಿಕ್ಷುಕನೊಬ್ಬನಿಗೆ ಭಿಕ್ಷೆ ಹಾಕುವವರೆಗೂ, ಎಲ್ಲವನ್ನು ನಾವು ದಾನ ಮಾಡುವವರೆಗೂ, ದೇವಸ್ಥಾನಗಳಿಗೆ ಹುಂಡಿಗೆ ಹಣ ಹಾಕುವ ಬದಲಾಗಿ ಅಲ್ಲಿ ಈಗ ನಾವು ಸ್ಕ್ಯಾನ್ ಕೋಡನ್ನು ನೋಡ್ತೀವಿ. ನೀವು ಎಷ್ಟೇ ಹಣ ಕೊಡಬೇಕಾದರೂ ಇಲ್ಲಿ ಹೀಗೆ ಕೊಡಬಹುದು ಅಂತ. ಅಂದರೆ ನಗದು ರಹಿತ ವಹಿವಾಟುಗಳನ್ನು ನಾವು ಎಲ್ಲ ಕಡೆ ಕಾಣ್ತಾ ಇದ್ದೀವಿ. ಇದು ಕೆಲವರಿಗೆ ಇಷ್ಟ, ಇನ್ನು ಕೆಲವರಿಗೆ ಕಷ್ಟ. ನಿಮಗೆ ಇಷ್ಟಾನೋ ಕಷ್ಟಾನೋ ಅಂತ ಕೇಳಿದ್ದು. ಸುಮಾರು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. ಇಷ್ಟ ಇದೆಯೋ ಕಷ್ಟ ಇದೆಯೋ, ಒಟ್ಟಿನಲ್ಲಿ ನಡೀತಾ ಇರೋದಂತೂ ಹೌದು. ನಿಮ್ಮ ಇಷ್ಟ ಏನು ಅಂದಾಗ ಸುಮಾರು ಸಂದೇಶಗಳು ಬಂದಿವೆ. ಇಲ್ಲಿ ಬಂದಿರುವ ಸಂದೇಶಗಳು ಅಷ್ಟನ್ನೂ ಓದಲು ಸಾಧ್ಯ ಆಗದೇ ಇದ್ದರೂ ಒಂದಷ್ಟು ಸಂದೇಶಗಳನ್ನು ನೋಡೋಣ. ಆಮೇಲೆ ಟೋಟಲ್ ಎಷ್ಟು ಯಾರು ಏನು ಹೇಳಿದರು ಅಂತ ನೋಡೋಣ. ಹರೀಶ್ ಅವರು ಮಲ್ಲೇಶ್ವರದಿಂದ, ನಮಗೆ ನಗದು ವ್ಯಾಪಾರ ಇಷ್ಟ, ಈ ಸ್ಕ್ಯಾನಿಂಗ್ ಕಷ್ಟ ಅಂತ ಹೇಳಿದ್ದಾರೆ. ಆಸ್ಟ್ರೇಲಿಯಾ ಮೆಲ್ಬೋರ್ನ್ ಪ್ರಸನ್ನ ಅವರು, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಹೇಳಿದಿರಿ. ಕ್ಯಾಶ್ಲೆಸ್ ಬಿಸಿನೆಸ್ ನನಗೆ ಇಷ್ಟ ಅಂತಾರೆ ಪ್ರಕಾಶ್ ಜವಳಿ ಮೂಡುಬಿದಿರೆಯಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು, ನಗದು ರಹಿತ ವಹಿವಾಟು ಸುಲಭ ಮತ್ತು ಇಷ್ಟ ಅಂತ. ಹಾಗೆ ನಗದು ರಹಿತ ವಹಿವಾಟು ಇಷ್ಟ ಆಗುತ್ತೆ, ಅಲ್ಲಿ ಹಣ ಕಳೆದುಕೊಳ್ಳುವಂತಹ ಭೀತಿ ಇರೋದಿಲ್ಲ ಅಂತಾರೆ ನಮ್ಮ ಶ್ರೋತೃ ಉಮೇಶ್ ಅವರು. ನಗದು ರಹಿತ ವ್ಯಾಪಾರ ಸುಲಭ ಅಂತ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಹೇಳಿದ್ದಾರೆ. ಕವಿತಾ ಶ್ರೀನಿವಾಸ್ ಅವರು, ನನಗೆ ಎರಡೂ ಇಷ್ಟ ಆಗುತ್ತೆ ಅಂತ ಹೇಳ್ತೀರಿ. ಹಾಗೆ ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಪೇಮೆಂಟ್ ಎಷ್ಟು ಸುಲಭ ಆದರೆ ಅಷ್ಟೇ ಅಪಾಯಕಾರಿ ಕೂಡ ಹೌದು. ಇದಕ್ಕೆ ಪರಿಹಾರ ಇರೋದಿಲ್ಲ, ಹಾಗಾಗಿ ಹಣ ಜೋಬಲ್ಲಿ ಇರಬೇಕು ಅಂತಾರೆ.

0: ಆನ್ಲೈನ್ ಪೇಮೆಂಟ್ ಅನುಕೂಲಕರ, ಹಣವನ್ನು ಡ್ರಾ ಮಾಡುವ ಇಟ್ಟುಕೊಳ್ಳುವ ತೊಂದರೆಯೇ ಇಲ್ಲ ಅಂತಾರೆ ಮಹದೇವಪ್ಪ ಚಾಮರಾಜನಗರದಿಂದ. ತುಂಬ ತುಂಬ ಕಷ್ಟ ಅಂತಾರೆ ಹುಸೇನ್ ಶಿವಮೊಗ್ಗದಿಂದ. ಆದರೂ ಈಗಿನ ಕಾಲಕ್ಕೆ ಇದು ಬೇಕೇ ಬೇಕು, ಸೊ ಕಲ್ತಿದ್ದೀನಿ ಅಂತ ಸ್ವಲ್ಪ ದುಃಖದಲ್ಲಿ ಅವರು ಹೇಳಿದ್ದಾರೆ. ಹಾಗೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದಿರಿ ನನಗೆ, ನಗದು ವ್ಯವಹಾರ ಮಾಡಿದ್ರೆ ಹಣ ಉಳಿಯುತ್ತೆ, ಆದರೆ ಫೋನ್ ಪೇ ಮಾಡಿದಾಗ ನನಗೆ ಹಣದ ಲೆಕ್ಕನೇ ಗೊತ್ತಾಗಲ್ಲ, ನನ್ನ ಬಜೆಟೇ ಮರ್ತು ಹೋಗುತ್ತೆ ಅಂತಾರೆ ಲಿಂಗಸಗೂರಿನಿಂದ ಅಮರಗುಂಡಪ್ಪ ಮತ್ತು ಮನೆಯವರು. ಮಂಡಿಕಲ್ ಕೃಪಾ ಅವರು ಹಣನೇ ಇಷ್ಟ ಅಂತಾರೆ. ವಾಣಿಶ್ರೀ ಧಾರವಾಡದಿಂದ, ಹಣ ತಗೊಂಡು ಹೋದರೆ ನನಗೆ ಅಷ್ಟು ಖರ್ಚು ಆಗಿ ಮುಗಿದೋಯ್ತು ಅಂತ ಅನ್ಸುತ್ತೆ, ಆದರೆ ಫೋನ್ ಪೇ ಇದ್ದರೆ ನನಗೆ ನಿಯಂತ್ರಣ ಇರುತ್ತೆ ಖರ್ಚಿನ ಮೇಲೆ ಅಂತ. ಅಂದರೆ ಈಗ ಈ ಹಿಂದೆ ಹೇಳಿದ ನಮ್ಮ ಶ್ರೋತೃಗೆ ವಿರುದ್ಧವಾಗಿ ನಮ್ಮ ವಾಣಿಶ್ರೀ ಅವರು ಹೇಳ್ತಾರೆ. ಚನ್ನಪಟ್ಟಣದ ಜೆಪಿ ನಗರದಿಂದ ಕ್ಯಾಶ್ಲೆಸ್ ಪೇಮೆಂಟ್ ಈಸ್ ಗುಡ್ ಅಂತ ಹೇಳಿದ್ದಾರೆ ನಮ್ಮ ಚನ್ನಪ್ಪ ಅವರು. ಶಾಂತರಾಜ್ ಬಡಿಗೇರ್ ಕೊಕ್ಕನೂರಿನಿಂದ, ಇವತ್ತಿನ ಸಮೀಕ್ಷೆ ಚೆನ್ನಾಗಿದೆ, ನಗದು ರಹಿತ ವ್ಯವಹಾರ ವೇಗ ಮತ್ತು ಅನುಕೂಲಕರ, ಇದು ಬೇಕು ಅಂತಾರೆ. ಹಾಗೆ ವಿಜಯಕುಮಾರ್ ಆರಾಧ್ಯ. ಸುದರ್ಶನ್ ಉಡುಪಿಯಿಂದ, ಬೀದರ್ನ ಗಣೇಶ್ ಅವರು. 895 ಹೆಬ್ಬಾಳದ ರಮೇಶ್, ಹಲಸೂರಿನ ರಾಜೇಶ್, ಇದು ನಮ್ಮ ದೇಶದ ಹೆಮ್ಮೆ ಅಂತಾರೆ ಜಗದೀಶ್ವರಾಚಾರ್. ತೀರ್ಥೇಶ್ ಚನ್ನಪಟ್ಟಣದಿಂದ, ಭಾಗ್ಯ ವಾಣಿ ಕೌಸಲ್ಯ ಬನಶಂಕರಿಯಿಂದ, ಬಾಗಲಕೋಟೆ ಬನಹಟ್ಟಿಯ ಅಂಕುಶ್ ದೀಪ ಮತ್ತು ಮನೆಯವರು, ಚಿಕ್ಕ ಅಂಕನಹಳ್ಳಿಯ ರಾಜು, ಅಣ್ಣಪ್ಪ ಪೂಜಾರಿ ಮಹಾಲಿಂಗಪುರ, ಬೆಳಗಾವಿ ಜಿಲ್ಲೆ ಶಿವಲಿಂಗಯ್ಯ, ಶೈಲಿನಿ ಮುರಳೀಧರ್, ಭಾರತಿ ಅರವಿಂದ್ ಉತ್ತರಹಳ್ಳಿಯಿಂದ, ಮಂಜುನಾಥ. ಇನ್ನೂ ಸುಮಾರು ಸಂದೇಶಗಳಿವೆ ಆತ್ಮೀಯ ಶ್ರೋತೃ ಬಾಂಧವರೇ. ಹೌದು, ಎಲ್ಲರೂ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದಿರಿ. ಗರಿ ಗರಿ ನೋಟು ಇರಬೇಕು, ಇದ್ರೆ ಚಂದ ಅಂತ ಕೆಲವರು ಹೇಳ್ತೀರಿ. ವಿಧ ವಿಧವಾದ ಉತ್ತರಗಳು, ಕಷ್ಟ ಇಷ್ಟ, ಉಳಿತಾಯ ನಮಗೆ ಆಗತ್ತೆ ಅಂತ ಕೆಲವರು, ಖರ್ಚಾಗತ್ತೆ ಅಂತ ಕೆಲವರು, ನಿಯಂತ್ರಣ ಇರೋದಿಲ್ಲ ಅಂತ ಕೆಲವರು, ಹೀಗೆ ಒಂದೇ ಒಂದು ಸಂಖ್ಯೆ ವ್ಯತ್ಯಾಸ ಆದರೂ ತುಂಬ ಕಷ್ಟ ಆಗತ್ತೆ, ಡಮಾರ್ ಆಗತ್ತೆ ಅಂತ ಇನ್ನೂ ಕೆಲವರು, ಜೋಬಲ್ಲಿರೋ ಹಣ ಎಣಿಸೋದು ತುಂಬ ಮಜಾ, ಸಂಬಳ ಬಂದಾಗ ಎಣಿಸೋದು ಮಜಾ, ಹೀಗೆಲ್ಲ ಹೇಳ್ತಾರೆ. ಕಪ್ಪು ಹಣ ನಿಯಂತ್ರಣ ಆಗತ್ತೆ, ದೇಶದ ಹಿತದೃಷ್ಟಿಯಿಂದ ಇದು ಒಳ್ಳೆಯದು ಅನ್ನುವ ಅಭಿಪ್ರಾಯ ಕೂಡ ಇದೆ. ಆತ್ಮೀಯರೇ, ನೀವು ಇಷ್ಟು ಚೆನ್ನಾಗಿ ಸ್ಪಂದಿಸಿದಿರಿ. ಸುಮಾರು 106 ಸಂದೇಶಗಳು ನಮಗೆ ಬಂದಿವೆ, ಅದರಲ್ಲಿ 41 ಜನ ಹೇಳಿದರೆ ನಮಗೆ ನಗದು ರಹಿತ ವಹಿವಾಟು ಇಷ್ಟ ಅಂತ. ನಗದು ರಹಿತ ವಹಿವಾಟು ಕಷ್ಟ ಅಂದವರ ಸಂಖ್ಯೆ 62. ಇನ್ನು ಮಿಕ್ಕ ಉತ್ತರಗಳು ಹಾಗೂ ಹೀಗೂ 50-50 ಇದೆ. ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡ ನಿಮಗೆ ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ಸಮಯ 8:40 ಕಳೆದು ಹೋಗಿದೆ. ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ 2 ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ್ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಾಧಾನ ಸಮಾರೋಹ ಉಪಕ್ರಮದಡಿ ಕೈಗೊಳ್ಳಲಾದ 3 ದಿನಗಳ ವಿಶೇಷ ಲೋಕ್ ಅದಾಲತ್ನ ಮೊದಲ ದಿನದಲ್ಲೇ ಸರ್ವೋಚ್ಚ ನ್ಯಾಯಾಲಯ ಸುಮಾರು 400 ವ್ಯಾಜ್ಯಗಳನ್ನು ಪರಿಹರಿಸಿದೆ. 16 ವಿಶೇಷ ಲೋಕ್ ಅದಾಲತ್ ಪೀಠಗಳಲ್ಲಿ 600ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಗಡಿ ರಾಜ್ಯವಾದ ಪಂಜಾಬ್ನಲ್ಲಿ ಭಾರತೀಯ ಸೇನೆಯು ಅತ್ಯಾಧುನಿಕ ಡ್ರೋನ್ಗಳ ತನ್ನ ಮೊದಲ ತುಕಡಿಯಾದ ಬಾಜ್ ಬೆಟಾಲಿಯನ್ ಅನ್ನು ಸ್ಥಾಪಿಸಿದೆ. ಆಕಾಶದಲ್ಲಿ ಕಣ್ಣಾಗಿ ಕಾರ್ಯನಿರ್ವಹಿಸುವ ಈ ತುಕಡಿಯು ವೈಮಾನಿಕ ಚುರುಕುತನ, ತುರ್ತು ಸ್ಪಂದಿಸುವಿಕೆ ಮತ್ತು ಯುದ್ದಭೂಮಿ ಸಹಾಯ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಕೈಗಾರಿಕಾ ಪ್ರದೇಶಗಳಲ್ಲಿ ಸಿಎಸ್ಆರ್ ಯೋಜನೆಯಡಿ ಅನುದಾನ ಪಡೆದು ಗ್ರಾಮೀಣ ಭಾಗದ ಯುವಜನರಿಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಕ್ಕೆ ಅರ್ಹರನ್ನಾಗಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಶನಿವಾರ ಅಂದರೆ 8:02 ಆಯಿತು ಅಂದರೆ ನೀವೆಲ್ಲ ಕಾಯ್ತಾ ಇರ್ತೀರಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿಗಾಗಿ. ಇವತ್ತು ಯಾವ ಚಿತ್ರ? ಜಗಜ್ಯೋತಿ ಬಸವೇಶ್ವರ ಚಿತ್ರದ ಧ್ವನಿವಾಹಿನಿಯನ್ನು ಕೇಳೋಣ. ಕೇಳಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ.
1: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಜಗಜ್ಯೋತಿ ಬಸವೇಶ್ವರ. ತಾರಾಗಣದಲ್ಲಿ ಹೊನ್ನಪ್ಪ ಭಾಗವತರ್, ಡಾಕ್ಟರ್ ರಾಜ್ಕುಮಾರ್, ಅಶ್ವಥ್, ನರಸಿಂಹರಾಜು, ಬಾಲಕೃಷ್ಣ, ಜಿವಿ ಅಯ್ಯರ್, ಎಚ್ಆರ್ ಶಾಸ್ತ್ರಿ, ಸಿದ್ದಯ್ಯಸ್ವಾಮಿ, ಬಿ ಸರೋಜಾದೇವಿ, ರಮಾದೇವಿ, ಸಂಧ್ಯಾ, ಆದ್ವಾನಿ ಲಕ್ಷ್ಮೀದೇವಿ ಹಾಗೂ ಇತರರು. ಸಂಗೀತ ಜಿಕೆ ವೆಂಕಟೇಶ್, ನಿರ್ದೇಶನ ಟಿವಿ ಸಿಂಗ್ ಠಾಕೂರ್. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಜಗಜ್ಯೋತಿ ಬಸವೇಶ್ವರ.
2: ಪರಮಾತ್ಮ ಆಂತರಮುರ ಕೇಳಿಯೋ ಆಡುತ್ತೇವೆ. ಈ ಮಾದರ ಸಮಾಧಾನಿಕೆಯರಿಗೆ ವಂಶೋದ್ಧಾರಕನೊಬ್ಬನನ್ನು ಕರುಣಿಸಲಾರಿಯ?
3: ಇಂದು ಅವರು ಬೇಡವೆಂದರೂ ನಾನು ಬಿಡುವಂತಿಲ್ಲ. ಭೂಲೋಕವೆಂದು ಪಾಪಲೋಕವಾಗುತ್ತಿದೆ. ಅಧರ್ಮ ಅತ್ಯಾಚಾರಗಳು ಮೇಲೆ ಮೇಲುತ್ತಿದೆ. ಅನ್ನ ಮದ, ಐಶ್ವರ್ಯ ಮದ, ಅಧಿಕಾರ ಮದಗಳು ದೀನ ದಲಿತರ ಮೇಲೆ ದಾಳಿ ಮಾಡುತ್ತಿವೆ. ಧರ್ಮದ ಉದ್ಧಾರಕ್ಕಾಗಿ ನಮ್ಮಲ್ಲಿ ಯಾರಾದರೂ ಒಬ್ಬರ ಅವತಾರವಾಗಲೇಬೇಕು. ನಂದಿ, ಲೋಕ ಸೇವೆ ಕಾರ್ಯಕ್ಕೆ ಸಿದ್ಧನಾಗಲಿ.
4: ನಿಮ್ಮ ಪಾದ ಸೇವೆಯನ್ನುಳಿದು ನಾನು ಭೂಲೋಕಕ್ಕೆ ಹೋಗಲು ಮಾಡಿದ ಅಪರಾಧವೇನು?
3: ನಿನ್ನ ಜನ್ಮ ರಹಸ್ಯ ನಿನಗೆ ತಿಳಿಯಿದೆ. ಪ್ರಥಮ ಭವಾಂತರದಲ್ಲಿ ಶಿಲಾದನೆಂಬ ಗಣನಾಗಿ ಜನ್ಮ ತಳೆದ ನೀನು 6 ಭವಾಂತರಗಳನ್ನು ದಾಟಿ ಈಗ ಬಸವನಾಗಿ ಅವತರಿಸಲಿರುವೆ. ಕೈಲಾಸದಲ್ಲಿರುವ ಶಿವ ಭೂಲೋಕದಲ್ಲಿಯೂ ಇದ್ದಾನೆ. ಎಲ್ಲರ ಮನೆಯಲ್ಲೂ ಮನದಲ್ಲೂ ಅಡಗಿದ್ದಾನೆಂಬ ಮಹಾತತ್ವವನ್ನು ಭೂಲೋಕದಲ್ಲಿ ಸಾರಿ ಬಾ. ಹೋಗು ನಂದಿ, ನಂದಿಕೇಶ್ವರನ ವ್ರತ ಮಾಡುತ್ತಿರುವ ಮಾದಲಾಂಬಿಕೆಯ ಗರ್ಭದಲ್ಲಿ ಅವತರಿಸಿ ಲೋಕ ಕಲ್ಯಾಣ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಾ.
5: ಹೋಗಿ ಬಾ ನಂದಿ, ನೀನಿದ್ದಲ್ಲಿ ನಾವಿರುತ್ತೇವೆ.
6: ನಿಮ್ಮ ನೆನಪು ನನಗೆ ಬರೆಯದಿರಿ. ನಿಮ್ಮ ಬೆಳಕು ನನ್ನನ್ನು ಸರ್ವದಾ ಆವರಿಸಿರಿ.
3: ತಥಾಸ್ತು.
7: ನಂದಿಕೇಶ್ವರನ ವರಪ್ರಸಾದ, ಇವನನ್ನು ಬಸವ ಎಂದು ಕರೆಯಿರಿ. ಆಗಲೇ ಇವನಿಗೆ ಆನಂದ.
5: ಬಸವ, ಬಸವರಾಜ.
8: ಸರಿ.

0: ಈ ಕಥೆ ಚೆನ್ನಾಗಿದೆಯಮ್ಮ.
1: ಇದಕ್ಕೂ ಒಳ್ಳೆ ಕಥೆ ನಾಳೆಯಿಂದ ಗುರುಗಳು ಹೇಳ್ಕೊಡ್ತಾರಪ್ಪ.
0: ಯಾರಪ್ಪ? ಕೂಡಿಯ ಸಂಘ ಮತ್ತು ಗುರುಗಳು ತಾನೇ?
1: ಹೌದು.
0: ಯಾವಾಗ ಕರ್ಕೊಂಡು ಹೋಗ್ತೀಯಪ್ಪ?
1: ನಾಳೆ ನಿನ್ನ ಉಪನಯನವಾದ್ಮೇಲೆ.
0: ಉಪನಯನ? ಹಾ.

0: ಶುಭ್ರಂ ವೇದೋಪವೀತಂ ಬಲವಸ್ತು ತೇಜಃ.
1: ಮಗು, ಬ್ರಹ್ಮಗಂಟನ್ನು ಬಲಗೈನಲ್ಲಿ ಹೀಗೆ ಹಿಡಿಯಪ್ಪ.
2: ಅಪ್ಪಾಜಿ, ನನಗಿದೊಂದು ಬೇಡಿ. ಶಿವ ನನಗೆ ಹೇಳಿಕೊಟ್ಟಿರುವ ಓಂ ನಮಃ ಶಿವಾಯ ಎಂಬ ಮಂತ್ರ ಒಂದೇ ಸಾಕು. ಹುಟ್ಟಿದಾಗಲೇ ಕಟ್ಟಿರುವ ಈ ಲಿಂಗ ಒಂದೇ ಸಾಕು. ಅದು ಗುರುಗಳು ಕರೆಯುತ್ತಿದ್ದಾರೆ. ಅವರೇ ಅಪ್ಪಾಜಿ, ಆವತ್ತು ಕೂಡಲ ಸಂಗಮಕ್ಕೆ ಹೋಗಿದ್ದಾಗ ಬೇಗ ಬಂದು ಬಿಡು ಬಸವ ಎಂದಿದ್ರಲ್ಲ ಅವರೇ.
3: ಬಸವ, ನಾಳೆ ಹೋಗೋಣಪ್ಪ.
2: ಇಲ್ಲ, ನಾನಿಲ್ಲಂದು ಬರ್ಗಿಯೋ ನಿಲ್ಲದೆ ಬಂದೆ ಗುರುವೇ, ಬಂದೆ.
4: ಬಸವ, ಬಸವಣ್ಣ, ಬಸವರಾಜ. ಬಸವರಾಜ, ಬಂದೆಯ ನನ್ನ ತ್ವರೆಯೇ, ಬಂದೆಯ ನನ್ನ ಕಾರುಣ್ಯದ ನಿಧಿಯೇ. ನಿನ್ನ ಬರುವಿಕೆಗಾಗಿ ನಾನೆಷ್ಟು ಕಾತರನಾಗಿದ್ದೆ ಬಲ್ಲಯ್ಯ ಬಸವ.
2: ನನಗೆ ಉಪನಯನ ಮಾಡಬೇಕಂತೆ, ಮಂತ್ರೋಪದೇಶ ಮಾಡಬೇಕಂತೆ.
4: ಅವರಿಗೆ ನಾನು ತಿಳಿಯ ಹೇಳುತ್ತೇನೆ.
3: ಬಸವ, ನನ್ನ ಕಂದ, ನಿನ್ನನ್ ಬಿಟ್ಟು ನಾನು ಹೇಗಿರ್ಲಪ್ಪ? 8 ವರ್ಷಗಳಿಂದ 8 ದಿನಗಳ ಹಾಗೆ ಕಳೆದ್ನಲ್ಲ.

0: ಜೀವನ ಮಗು. ನನ್ನ ದೇವರು, ನನ್ನ ದೇವರು, ನಾನು ಹೇಗ್ ಬಿಟ್ಟಿರ್ಲಪ್ಪ?
1: ತಾನು ಕೊಟ್ಟು ವಸ್ತುಗೆ ಆಸೆ ಪಡಬಾರ್ದು ಅಂತ ನೀನೇ ಹೇಳಿದ್ದೆ. ನಾನ್ ದೇವರಿಗೂ ಮಿಸ್ಲು, ನನ್ ಬಿಟ್ಕೊಡ್ತಾಯಿ.
2: ನಡೆದೇವಿ, ಗುರುಗಳ ನಿತ್ಯ ಕರ್ಮಕ್ಕೆ ವೇಳೆಯಾದೀತು. ನಾವು ಹೋಗಿ ಬರುತ್ತೇವೆ. ಬಸವ
0: ಬಸವ ಬಸವರಾಜ, ಇನ್ನು ಗುರುಗಳೇ ನಿನ್ನ ಸರ್ವಸ್ವ. ಅವ್ರಿಗೆ ಹೇಳ್ದ ಕೇಳ್ಕೊಂಡು ಕೀರ್ತಿವಂತನಾಗಪ್ಪ. ಸ್ವಾಮಿ, ನಾವಿನ್ನು ಬರುತ್ತೇವೆ.
1: ಗುರುಗಳೇ, ನಾನಿನ್ನು ಪಾಠಕ್ಕೆ ಸಿದ್ಧನಾಗಿದ್ದೇನೆ.
2: ಬಸವ ಬಸವರಾಜ, ನಾನು ನಿನಗೆ ಪಾಠ ಕಲಿಸಬೇಕು, ಕಲಿತುಕೊಳ್ಳಬೇಕು ಎನ್ನುವುದೇ ಸಮಸ್ಯೆಯಾಗಿದೆ. ನಡಿಯಪ್ಪ, ಕೂಡಲ ಸಂಗನ ಪೂಜೆ ಮಾಡಿ.

0: ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಃ ಬಂಧಾಯ ವಿಷಯಾಸಕ್ತಂ ಮುಕ್ತೈರ್ ನಿರ್ವಿಷಯಂ ಸ್ಮೃತಂ.
1: ಬಸವ, ಏಕೆ ಬಸವ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು?
2: ಗುರುದೇವ, ನನಗೂ ತಿಳಿಯದೆ ಅದೇಕೋ ಕರುಳು ಕುಯ್ಯುತ್ತಿವೆ.
1: ನೀನು ಭಕ್ತ, ಆತ್ಮಶಕ್ತಿಯುಳ್ಳವನು, ನೀನೇ ಮಾಯಾಬಂಧನಕ್ಕೆ ಅಂಜುವೆಯ?
2: ನನ್ನಲ್ಲಿ ಈಗ ಆತ್ಮಶಕ್ತಿ ಉಡುಗಿ ಹೋಗಿದೆ. ಕಣ್ಣಿನ ಮುಂದೆ ಅದೇನೋ ಕತ್ತಲೆ ಕವಿದಂತಾಗಿದೆ. ಗುರುದೇವ,
1: ಶಿವ ನಿನ್ನನ್ನು ಅಳುವುದಕ್ಕಾಗಿ ಕಳುಹಿಸಿಲ್ಲ, ಅಳುತ್ತಿರುವ ಕೋಟ್ಯಾನುಕೋಟಿ ಜೀವಿಗಳ ಕಣ್ಣೀರು ಒರೆಸುವುದಕ್ಕಾಗಿ, ಅಧರ್ಮದ ಕತ್ತಲಿನಲ್ಲಿ ಸತ್ಯದ ಬೆಳಕನ್ನು ಎತ್ತಿ ಹಿಡಿಯುವುದಕ್ಕಾಗಿ ಕಳುಹಿಸಿದ್ದಾನೆ. ಸಂಶಯವೇಕೆ? ಜಗತ್ತನ್ನೆಲ್ಲ ಬೆಳಗಲು ಒಬ್ಬ ಸೂರ್ಯ ಸಾಲದೆ. ಬಸವರಾಜ, ಹಿಂದೆ ನೀನೊಂದು ದಿನ ನಿನ್ನ ತಾಯಿಗೆ ಹೇಳಿದ ಮಾತು ನೆನಪಿದೆಯೇ? ನಿನ್ನ ತಾಯಿ ನಿನ್ನನ್ನು ಬಿಟ್ಟು ಹೋಗಲಾರದೆ ಕಟ್ಟಿಕೊಂಡಾಗ ತಾಯಿ ಮಗ ಎಂಬ ಸಂಬಂಧ ತೊರೆದು ನಾನು ನನ್ನವರು ಎಂಬ ಮಮತೆಯನ್ನು ಬಿಟ್ಟು ಎಲ್ಲಾ ಶಿವನ ಮಕ್ಕಳೆಂದು ತಿಳಿದುಕೊಳ್ಳಮ್ಮ ಎಂದೆಯಲ್ಲ, ಜ್ಞಾಪಕವಿದೆಯೇ?
2: ಹೌದು. ಈಗ ಅವರಿಗೆ ಏನಾಗಿದೆ?
1: ನಿನ್ನ ತಂದೆ ತಾಯಿಗಳು ಶಿವಪಾದ ಸೇರಿದ್ರೆ ಎಂದು ಸುದ್ದಿ ಬಂದಿದೆ. ಸುಖ ದುಃಖಾದಿ ಯೋಗೇಶ್, ಲಾಭಾವೋಭಾವನೆ ವಿದ್ಯತೆ ಚಿತ್ತ ಸ್ವರೂಪಸ್ಯ ನಿರ್ಲೇಪಸ್ಯ. ಅಂದು ನಿನ್ನ ತಾಯಿಗೆ ಹೇಳಿದ ಮಾತನ್ನು ಇಂದು ನಿನ್ನ ಅನುಭವದಲ್ಲಿರು. ಸಾಧಕನು ಸಿದ್ಧನಾಗುವ ಮಾರ್ಗವ್ಯಾವುದು,
2: ಹೇಗೆ ನಡೆಯಬೇಕು? ಒಂದು ಪ್ರಾಣಿ, ನಡೆಯುವವನು ನಾನು, ನಡೆಸುವವರು ನೀವು.
1: ಕರ್ತವ್ಯದ ಕರೆ ನಿನ್ನನ್ನು ಕೈ ಬೀಸಿ ಕರೆ. ನೀನು ಕಂಡು ಕಾಣುತ್ತಿರುವ ಬೆಳಕಿನಲ್ಲಿ ಲೋಕವನ್ನು ನಡೆಸು. ನಿನ್ನ ಭಕ್ತಿಯ ಅಮೃತದಿಂದ ಕನ್ನಡ ಮಾತೆಯ ಹಸಿ ಒಡಗಿಸು. ನಾಡಿಗೆ ನವ ಚೈತನ್ಯವನ್ನು ಕೊಡು. ಹೇಳು ಬಸವಣ್ಣ, ನಿನ್ನ ಬಾಯಿಯ ಮುಸುಕನ್ನು ಕಿತ್ತೊಗೆ. ನಿಮ್ಮೆಲ್ಲರ ವಿದ್ಯಾಭ್ಯಾಸ ಮಾನ್ಯ ಮಂತ್ರಿಗಳು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲು ನಾಳೆ ಇಲ್ಲಿಗೆ ಬರುತ್ತಾರೆ. ಅವರ ಆದರೋಪಚಾರಗಳನ್ನು ನೀನೇ ಗಮನಿಸಿ.
3: ಅನುಕೂಲನೂ ಅನುರೂಪನೂ ಆದ ವರನು ದೊರೆತಾಗಿ ತಾನೇ ಅದರ ಯೋಚನೆ. ಯಾವುದಕ್ಕೂ ಕಂಕಣ ಯೋಗವು ಕೂಡಿ ಬರಬೇಡವೇ? ಕೂಡಲ ಸಂಗನ ಕೃಪೆ ಹೇಗಿದೆಯೋ ಹಾಗಾಗಲಿ.
1: ನಮ್ಮ ಬಸವಣ್ಣ ಅದೇ ಇಂಗಳೇಶ್ವರ ಭಾಗ್ಯವಾಡಿ ಮಾದರ್ಸರ ಮಗ. ಸ್ವಾಗತ ಗೀತೆಯನ್ನು ಓದಲಿಲ್ಲವೇ ಅವನೇ ಗಂಗೆಗೆ ತಕ್ಕ ಜೊತೆ ಎಂದು ನನ್ನ ಅಭಿಪ್ರಾಯ. ನೀವೇನು ಹೇಳ್ತೀರಿ?
3: ತಮ್ಮ ಮಾತಿಗೆ ಪ್ರತಿ ಹೇಳುತ್ತೇನೆಯೇ.
1: ನಿನಗೆ ಒಪ್ಪಿಗೆಯೇ ಗಂಗಾ ತಾಯಿ?
3: ಗುರುದೇವ, ಗಂಗಾಂಬಿಕೆ ಇದುವರೆಗೆ ತನಗಿಂತಹದೇ ಬೇಕೆಂದು ಹೇಳಿದ ದಿನವೇ ಇಲ್ಲ. ನಿತ್ಯ ತೃಪ್ತಳಾಗಿ ನಗು ನಗುತ್ತಾ ಇರುತ್ತೆ.
1: ತೃಪ್ತಿ ಸಾಮಾನ್ಯರ ಸೊತ್ತಲ್ಲ ಮಂತ್ರಿಗಳೇ, ಅದಕ್ಕೆ ನಾನು ಹೇಳಿದ್ದು. ಇವರಿಬ್ಬರ ಜೊತೆ ಆರಿಸಿದ ಆಣಿಮುತ್ತುಗಳಂತೆ ಹುಡುಗ ನಿಮ್ಮ ಮನಸ್ಸಿಗೆ ಒಪ್ಪಿದ್ದರೆ ಅವನನ್ನೂ ಕರೆಸಿ ವಿಚಾರಿಸಿ ಬಿಡುತ್ತೇನೆ. ಶುಭಶ್ಯ ಶೀಘ್ರ. ಮುಂದೆ ನೀನೇನು ಮಾಡಬೇಕೆಂದ್ರೆ ಬಸವರಾಜ?
2: ಕೂಡಲ ಸಂಘನ ಚರಣ ಸೇವೆಯಲ್ಲಿ ನನ್ನ ಜೀವಿತವೆಲ್ಲ ಕಳೆಯಬೇಕೆಂದಿದ್ದೇನೆ.
1: ನಿನ್ನ ಕೂಡಲ ಸಂಘನ ಪೂಜೆ ಹೂಪತ್ರಿಗಳಿಂದಲೇ ಮುಗಿಯುವುದಿಲ್ಲ ಬಸವರಾಜ. ಅಜ್ಞಾನ ಅಧರ್ಮ ಅನಾಚಾರಗಳ ನಿರ್ಮೂಲ ಮಾಡಿ ಜನತೆಗೆ ಭಕ್ತಿಯ ಬೆಳಕನ್ನು ಬೀರಬೇಕು, ಮುಕ್ತಿಯ ಸೋಪಾನವನ್ನು ತೋರಿಸಿಕೊಡಬೇಕು. ಆಗಲೇ ನಿನ್ನ ಪೂಜೆ ಸಾಂಗವಾಗುವುದು.
2: ಅಂದರೆ ನಾನು ನಿಮ್ಮಿಂದ ಅಗಲಬೇಕೆ?
1: ಎಲ್ಲರೂ ಎಂದಾದರೊಂದು ದಿನ ಒಬ್ಬರನ್ನೊಬ್ಬರು ಅಗಲಲೇಬೇಕು. ಈ ಕ್ಷಣಿಕವಾದ ಅಗಲಿಕೆಗೆ ನಿನ್ನ ಮನ ಕಾತರಿಸುವುದೇ? ಬಸವ, ನನ್ನನ್ನು ಅಗಲುವ ಮುಂಚೆಯೇ ಗಂಗಾಂಬಿಕೆಯನ್ನು ಧಾರೆ ಎರೆದು ನಿನ್ನ ಜತೆಗಾತಿಯನ್ನಾಗಿಸಿಬಿಡುತ್ತೇನೆ.
2: ಗುರುದೇವ,
1: ಈಶ್ವರನ ಪ್ರೇರಣೆ ಸಂಸಾರದಲ್ಲಿದ್ದು ಸರ್ವಸಂಗ ಪರಿತ್ಯಾಗಿ ಆಗಿರಬೇಕು, ಹೆಣ್ಣಿನೊಡೆದಿದ್ದು ಮಾಯಿಗೆ ವಶನಾಗದಿರಬೇಕು. ಗಂಗೆಯಂತೆ ಪವಿತ್ರಳು ಈ ಗಂಗಾಂಬಿಕೆ, ನಿನ್ನ ಕರ್ಮ ಮಾರ್ಗದಲ್ಲಿ ನೆರಳಿನಂತೆ ನಿನ್ನನ್ನು ಅನುಸರಿಸಿಕೊಂಡು ಬರುತ್ತಾಳೆ.
4: ಶ್ರೀ ಬಸವೇಶ್ವರ ಗಂಗಾಂಬಿಕಾ ಇವರ ವಿವಾಹ ಮಹೋತ್ಸವ ಸಮಾರಂಭದಲ್ಲಿ ಶ್ರೀಮನ್ ಮಹಾರಾಜಾಧಿರಾಜ ಕಾಳಂಜರ ಪುರವರಾಧೀಶ್ವರ ಭುಜಬಲ ಚಕ್ರವರ್ತಿ ತ್ರಿಭುವನಮಲ್ಲ ಬಿಜ್ಜಳ ಸಾರ್ವಭೌಮರವರು ವಧುವರರಿಗಾಗಿ ಆಶೀರ್ವದಿಸಿ ಕೊಟ್ಟಿರತಕ್ಕಂಥ ಧನ ಕನಕ ಪಟ್ಟು ಪಟ್ಟಾಳಿ ಪೀತಾಂಬರಂಗಳು
5: ಬಲದೇವರೇ, ನೀವೇ ಭಾಗ್ಯಶಾಲಿಗಳಪ್ಪ. ಹುಡುಕಿದರೆ ಹುಡುಕಬೇಕು ಇಂಥ ಅಳಿಯನನ್ನು. ದೈವಿಕ ತೇಜಸ್ಸಿನಿಂದ ಕೂಡಿದ ಈತನನ್ನು ಕಂಡು ನಮಗೆ ಬಹಳ ಸಂತೋಷವಾಗಿದೆ. ಗಂಗಾಂಬಿಕೆಗೆ ಸರಿಯಾದ ಜೊತೆ. ಸದಾ ಸುಖಿಗಳಾಗಿ, ಸತ್ಯವಂತರಾಗಿ, ದೀರ್ಘಾಯುಷ್ಮಂತರಾಗಿ ಬಾಳಿ ಬಸವರಾಜ. ಈ ಆಸೆ ಇಲ್ಲದ ಅಜ್ಜಿ ನಮ್ಮ ಮನೆಯಲ್ಲಿ ಬೆಳೆದ ಕಂದಮ್ಮ. ಇವಳನ್ನು ಚೆನ್ನಾಗಿ ಕಾಪಾಡೋ ಭಾರ ನಿಮ್ಮದು. ನಾವಿನ್ನು ಬರುತ್ತೇವೆ ಬಲದೇವರೇ.
6: ಶ್ರೀಮದ್ ಭುಜಬಲ ಚಕ್ರವರ್ತಿ ತ್ರಿಭುವನ ಮಲ್ಲ ನಿಚ್ಚಳ ಭೂಪಾಲರ ಸವಾರಿ
7: ಅಂದಹಾಗೆ ಮುಂದೆ ನಿಮ್ಮ ಅಳಿ ದೇವರಿಗೆ ಏನ್ ಮಾಡ್ಬೇಕು ಅಂತಿದ್ದೀರಾ?
8: ಅಂದಹಾಗೆ ಏನ್ ಯೋಚಿಸಿದ್ದೀರ ಮಹಾಮಂತ್ರಿಗಳೇ?
9: ನಾನೇನು ಯೋಚಿಸೇ ಇಲ್ಲ ಮಂಚಣ್ಣನವರೇ. ನನಗೂ ಗಂಡು ಮಕ್ಕಳಿಲ್ಲ. ಮಗಳು ಅಳಿಯನು ಯಾವಾಗಲೂ ನನ್ನ ಕಣ್ಣು ಮುಂದೆ ಇರಬೇಕೆಂಬ ಆಸೆ.
7: ಇರ್ತಾರ ಬಿಡ್ರಿ, ಮಹಾರಾಜರ ಕೃಪಾ ದೃಷ್ಟಿ ಬೇರೆ ಬಿದ್ದಿದೆ. ನಾಳೆ ನಿಮ್ಮ ಪದವಿನೇ ಅವ್ರಿಗೆ ಕೊಟ್ಟರು ಕೊಡಬಹುದು.
10: ಬರ್ರಿ ಬರ್ರಿ ಅಪ್ಪ, ಬನ್ರಿ. ನಾನವರ ಮನದಲ್ಲೇ ಅಂದಾಂಗ ಬಂದ್ರಿ. 100 ವರ್ಷ ಆಯ್ತು. ಕೂಡ್ರಪ್ಪ ಕೂಡ್ರಿ.
9: ಕುಳಿತುಕೋ ಬಸವರಾಜ.
8: ನಮ್ಮ ಮದುವೆ ಮುಗಿಯಿತೆ.
9: ಈ ರಾತ್ರಿ ಒಂದು ಔತಣವಿದೆ, ಅದು ಮುಗಿದರೆ ಲಗ್ನ ಸಾಂಗವಾಗುತ್ತದೆ.
8: ನಾಳೆ ನಾನು ಗಂಗಾಂಬಿಕೆಯೊಡನೆ ಹೊರಡಲು ಅಪ್ಪಣೆಯೇ?
9: ಎಲ್ಲಿಗೆ ಬಸವರಾಜ?
8: ಜೀವನದ ಮಾರ್ಗವನ್ನು ಹುಡುಕುವುದಕ್ಕೆ, ಸ್ವತಂತ್ರವಾದ ಬಾಳ್ವೆಯನ್ನು ಪ್ರಾರಂಭಿಸುವುದಕ್ಕೆ.
9: ಏನು ಮಾಡಬೇಕೆಂದಿರುವಿ ಬಸವರಾಜ?
8: ಹೇಗೂ ವ್ಯಾಸಂಗ ಮಾಡಿದ ವಿದ್ಯೆ ಇದೆ, ಅದರ ನೆರವಿನಿಂದ ಎಲ್ಲಿಯಾದರೂ ಜೀವನ ಮಾಡಿಕೊಳ್ಳುತ್ತೇನೆ.
9: ಎಲ್ಲಿಯಾದರೂ ಏಕೆ? ನಮ್ಮ ಕೋಶಾಗಾರದಲ್ಲೇ ನಮ್ಮ ಬಳಿಯಲ್ಲಿಯೇ ಇದ್ದು ಬಿಡಬಹುದಲ್ಲ.
8: ಮಾಡುವುದಕ್ಕೆ ಕೆಲಸ ಬೇಕು, ಅದರಿಂದ ಉದರಂಭರಣವಾಗಬೇಕು ಅಷ್ಟೇ. ನನಗೆ ಒಪ್ಪಿಗೆ ಇದೆ. ನಾಳೆಯಿಂದ ನಿಮ್ಮಲ್ಲಿ ಕಾಯಕ ಮಾಡಲು ನಾನು ಸಿದ್ಧ.
10: ಸಂತೋಷ, ಸಂತೋಷ, ನನಗೂ ಬಹಳ ಸಂತೋಷ.

0: ಚಿಂತೆ ಇಲ್ಲ, ನಾಳೆ ಮಂಚಣ್ಣವ್ರ ಎದುರಿಗೆ ನಿನ್ನ ನರ್ತನ ಏರ್ಪಡಿಸ್ತೀನಿ ಬಿಡು.
1: ಮಂಚಣ್ಣವ್ರೇನು ಮಹಾಪ್ರಭುಗಳೆದ್ರೆ ನಿನ್ನ ಉತ್ಸವ ಏರ್ಪಡಿಸ್ತೀನಿ ಬಿಡು. ಮತ್ತೆ ಫಲ ಸೇತ್ರೆ
2: ಫಲ ಉಂಡು ಮನೆ ಹೋದ್ರು ಸರಿ, ನಿಮ್ಮ ಕಲಾಭಿಮಾನ ಉಳ್ಕೊಂಡಿದೆಯಲ್ಲ, ನಿಮ್ಮಂಥವ್ರು ಊರಿಗಿಬ್ಬಿಬ್ರು ಇದ್ರೆ ಸಾಕು.
3: ಸ್ವಾಮಿ, ನೀವು ನನ್ನನ್ನು ಕಣ್ಣೆತ್ತಿಸಾಗ ನೋಡಲಿಲ್ಲವಲ್ಲ. ಈ ಯೌವನ, ಈ ಸೌಂದರ್ಯ, ಈ ನರ್ತನ ಇವುಗಳೊಂದು ನಿಮಗೆ ಇಷ್ಟವಿಲ್ಲವೇ?
4: ಇಂದಿದ್ದು ನಾಳೆ ಅಳಿಯುವ ಈ ಯೌವನ ಸೌಂದರ್ಯಗಳಿದೆ ಎಂದು ಉಬ್ಬಿ ಮೆರೆಯುತ್ತಿರುವೆ ಏಕೆ ತಾಯಿ? ಹಾವಿನ ಬಾಯ ಕಪ್ಪಿ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಶೂಲವನೇರುವ ಕಳ್ಳ ಹಾಲು ಮೊಸರನ್ನು ಕುಡಿದು ಮೇಲೇತು ಕಾಲ ಬದುಕುವನು. ಕೆಡೆ ಒಡಲ ನೆಚ್ಚಿ ಕಡು ಹುಸಿಯನೆ ಹುಸಿದು ಒಡಲ ಹೊರೆವರ ಕೂಡಲ ಸಂಗಮ ದೇವನೊಲ್ಲ ಕಾಣಿರವ್ವ, ಅವನು ಮೆಚ್ಚುವಂತ.

0: ಚಟ್ರೆ
1: ಸ್ವಾಮ್ಯಾರ
0: ಲೆಕ್ಕವೆಲ್ಲ ಸಿದ್ಧವಾಗಿದೆ ತಾನೆ?
1: ಆಗೈತ್ರಿ.
0: ಭಟ್ರೆ
2: ಸ್ವಾಮಿ,
0: ಈ ದಿನ ಆಸ್ಥಾನದಲ್ಲಿ ಬೊಕ್ಕಸ್ದು ವರದಿ ಒಪ್ಪಿಸಬೇಕಾಗಿದೆ. ಎಲ್ಲರೂ ಸಿದ್ಧವಾಗಿದ್ದಾರೋ? ಏನ್ ಬಸವಣ್ಣ ಅದು?
3: ಬೊಕ್ಕಸದಲ್ಲಿ ಬಹಳ ಸ್ವಲ್ಪ ಹಣವಿದೆ, ಲೆಕ್ಕದಲ್ಲಿ ಅದರ ಎರಡರಷ್ಟು ಕಾಣುತ್ತಿದೆ.
4: ಹೀಗೆಲ್ಲ ಆಗೋದು ಹೊಸದೇನು ಅಲ್ಲ. ಲೆಕ್ಕ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ಇವರೇನೋ
5: ಏನೋ ಧರ್ಮದ ಕತೆ ಹೇಳಿ ಹತ್ತಾರ.
0: ಪಾಪ, ಇನ್ನೂ ಹೊಸದು ಅನುಭವವಿಲ್ಲ.
6: ನೋಡ್ ಬಸವಣ್ಣ, ಹೇಳಲಾಗದ ಅನೇಕ ಪ್ರಸಂಗಗಳಿಗೆ ಹಣ ವ್ಯಯವಾಗುತ್ತೆ, ಲೆಕ್ಕ ತೋರಿಸಲಾಗುವುದಿಲ್ಲ. ಬೇರೆ ಹೇಗಾದರೂ ಲೆಕ್ಕ ಸರಿ ಮಾಡಿಕೊಳ್ಳಲೇಬೇಕು. ಇದರಲ್ಲಿ ನಿನಗೂ ಪಾಲಿದೆ, ಚಿಂತಿಸಬೇಡ.
3: ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ವಾಳಿಯಾವಿನ ಬೆನ್ನಲ್ಲಿ ಹರಿಯಲೇಕಯ್ಯ. ಲಜ್ಜೆಗಿಡಲೇಕೆ, ನಾಣುಗಿಡಲೇಕೆ? ಕೂಡಲ ಸಂಗಮ ದೇವನುಳ್ಳನಕ್ಕ ವಿಜ್ಜಳನ ಭಂಡಾರ ಎನಗೇತಕಯ್ಯ, ಇದು ರಾಜದ್ರೋಹ.
0: ಈ ರಾಜದೇವಲೆ ತಲೆ ಬೆಳಗ ಹೋಯ್ತು, ನನಗೆ ರಾಜಭಕ್ತಿ ಪಾಠ ಹೇಳ್ಕೊಡ್ತಾ ಇದ್ದಾನೆ. ಇನ್ಯಾರಾದ್ರೂ ಈ ಮಾತಾಡಿದ್ರೆ ಇಷ್ಟೊತ್ತಿಗೆ ಧೂಳು ಧೂಳೆದ್ದು ಹೋಗ್ಬೇಕಾಗಿತ್ತು. ಏನು, ನಮ್ಮ ಬಲದೇವರು ಅಳಿಯ ಅಂತ ಬಿಟ್ಟಿದ್ದೇನೆ. ಹೋಗೋ ಕೆಲಸ ನೋಡು, ನಡೀರಿ ಹೋಗೋಣ.
2: ಅದೇನು ಮಂಚಣ್ಣನವರೇ,
0: ಯಾವುದೋ ಲಿಪಿ ಅಕ್ಷರವೆಲ್ಲ ಸಂಸ್ಕೃತದಂತಿದೆಯಾದರೂ ಭಾಷೆ ಇಂತಹದೆಂದು ಅರ್ಥವಾಗುತ್ತಿಲ್ಲ, ಪರಾಮರ್ಶಿಸಬೇಕು. ನೋಡಿ ಬಸವಣ್ಣನವರೇ, ನೀವು ಅದನ್ನು ಓದಬಲ್ಲಿರ?
2: ಬಲ್ಲೆ.
3: ಪ್ರಭು, ಇದರಲ್ಲಿರುವುದು ತಮಗೆ ಮಾತ್ರ ತಿಳಿಸುವಂತಹ ವಿಷಯ.
7: ಪ್ರಭು, ಇದನ್ನ ಮೊದಲೇ ಆರಿಕೆ ಮಾಡಿಕೊಂಡೇನಿ.
2: ಇಲ್ಲಿ ಅನ್ಯರು ಯಾರೂ ಇಲ್ಲ ಬಸವರಾಜರೆ, ನಿಸ್ಸಂಕೋಚವಾಗಿ.
3: ರಾಜಾಸನ ತಲೆ ಇಷ್ಟನಲ್ಪ ಧನ ಸಂಚಯ, ಸತ್ಯ ಧರ್ಮಾತ್ಮನೋರಾಜ್ಯ ಸರ್ವೇಶ ಕೃಪಯಾ ಲಭೆ.
2: ಇದಕ್ಕೆ ನೀವೇನು ಹೇಳುತ್ತೀರಿ ಮಹಾಮಂತ್ರಿಗಳೇ?
7: ಬಸವಣ್ಣನ ಮಾತಿನಲ್ಲಿ ನನಗೆ ಪೂರ್ಣ ವಿಶ್ವಾಸವಿದೆ. ಲಿಪಿಯಲ್ಲಿರುವಂತೆ ನಿಧಿ ನಮಗೆ ಸಿಕ್ಕುವುದೋ ಏನೋ, ಅಗಸಿ ನೋಡೋಣ, ಅದೃಷ್ಟದಲ್ಲಿದ್ದಂತಾಗುತ್ತದೆ. ಜಗದೇವ, ಮಲ್ಲಿಮಮ್ಮ, ನಿಧಿ ತೆಗೆಯುವ ಸಿದ್ಧತೆ ಆಗಲಿ.
0: ಹಳೆಯನ ಮಾತಿಗೆ ಮರುಳಾಗಿ ಅರಮನೆಯಲ್ಲಿ ಕೊಳ ತೋಡುತ್ತೀರ ಮಹಾಮಂತ್ರಿಗಳೇ.
3: ಕೊಳದ ತುಂಬಾ ಹೊನ್ನು ಸಿಕ್ಕಿದರೂ ಸಿಕ್ಕಬಹುದು.
0: ಸಿಕ್ಕದೇ ಇದ್ರೆ ನಿಮ್ ಗತಿ ಏನಾಗುತ್ತೆ ಗೊತ್ತೇ ಬಸವಣ್ಣ?
3: ಯಾವ ಗಳಿಗೆಗೆ ಯಾರು ಏನಾಗುವರೋ ಯಾರಿಗೆ ಗೊತ್ತು ಮಂಚಣ್ಣನವರೇ?
0: ಅದನ್ನೇ ನಾನು ಹೇಳಿದ್ದು.
8: ಹಲವು ಏನಾದ್ರೂ ಆಗಲಿ, ಪ್ರಯತ್ನವು ಮಾತ್ರ ನಮ್ಮದಾಗಿರ್ಲಿ.
7: ನಾನು ಮೊದಲೇ ಹೇಳಲಿಲ್ವೇ ಇದರಿಂದ ಇವರಿಗೆ ಮುಂದೆ ಲಾಭವಿದೆ ಅಂತ?
3: ಮಹಾಮಂತ್ರಿಗಳೇ, ವಜ್ರ ವೈಢೂರ್ಯ ಹೊನ್ನಿನ ರಾಶಿ ರಾಶಿಯೇ ನಮ್ಮ ಕೈವಶವಾಯಿತು.
7: ಪರಮೇಶ್ವರನ ಕರುಣೆ.
3: ಬಸವರಾಜರೇ, ನಿಮ್ಮ ಪಾಂಡಿತ್ಯಕ್ಕೆ ಮೆಚ್ಚಿದೆವು. ನಿಮ್ಮಿಂದ ದೊರೆತ ಈ ನಿಧಿಯಷ್ಟೂ ನಿಮ್ಮದೇ. ಅದಕ್ಕಿಂತಲೂ ಹೆಚ್ಚಿನ ನಿಧಿಯೊಂದು ನನಗೆ ದೊರೆತಿದೆ, ಅದು ತಮ್ಮ ಕೃಪೆ. ಬರೆಯುವುದು ಓದುವುದು ನನ್ನ ಕೆಲಸ, ನಾನು ಮಾಡಲೇಬೇಕಾದ ಕೆಲಸವನ್ನು ಮಾಡಿದನಲ್ಲದೆ ಮತ್ತೇನೂ ಇಲ್ಲ. ಹೀಗಿದ್ದು ನನಗೇಕೆ ಈ ಬಹುಮಾನ? ಅರಸನ ಸೊತ್ತಿಗೆ ಆಸೆ ಮಾಡುವುದು, ಆಳಿಗೆ ಸಲ್ಲತಕ್ಕದ್ದು.

ಆಡಲ್ಲ, ಹರನು ಮೆಚ್ಚುವುದೂ ಇಲ್ಲ. ನೀವು ಆಡಲ್ಲ, ಕಲ್ಯಾಣದ ಕರುಣಾನಿಧಿ, ಇನ್ನು ಮುಂದೆ ನಮ್ಮ ಆಸ್ಥಾನದ ಅರ್ಥಮಂತ್ರಿಗಳು ನೀವು ಬಸವರಾಜರೇ. ಬನ್ನಿ ಬಸವಣ್ಣನವರೇ,

0: ಕೈನಲ್ಲಿ ಏನೋ ಮುಂಕ್ಬೋದಿ ಇದೇ ರೀ, ಇದಕ್ಕೇನ್ ಮಾಡೋದು?
1: ನೀವು ತಲೆ ಬೋಳಿಸ್ಕೊಳ್ಳಿ, ನಾ ಲಾಭ ಲಾಭ ಬಾಯ್ ಪಡ್ಕೋತೀನಿ.
2: ದೇವಿ, ನಿನಗೊಂದು ಅಪೂರ್ವ ವ್ಯಕ್ತಿಯ ಪರಿಚಯ ಮಾಡಿಕೊಡ್ತೇನೆ. ಇವರು ನಮ್ಮ ಬಲದೇವ ಮಂತ್ರಿಗಳ ಅಳಿಯಂದಿರು, ಬಸವಣ್ಣನವರು. ಇವರ ಪಾಂಡಿತ್ಯ ಪ್ರಭಾವದಿಂದಲೇ ನಮ್ಮ ಸಿಂಹಾಸನದ ಕೆಳಗಿದ್ದ ಅಪಾರ ನಿಧಿ ನಮಗೆ ಲಭಿಸಿತು. ಕಲ್ಯಾಣದ ಪುಣ್ಯ ಸ್ವರೂಪರಾದ ಇವರಿಗೆ ಅರ್ಥಮಂತ್ರಿಗಳ ಅಧಿಕಾರ ವಹಿಸಿಕೊಟ್ಟಿದ್ದೇನೆ.
3: ಶರಣು ತಾಯಿ,
4: ಗಂಗಾಂಬಿಕೆ ಒಳ್ಳೆ ಅದೃಷ್ಟವಂತ.
2: ಬಸವರಾದ್ರೆ, ನಮ್ಮ ಕುಮಾರನನ್ನು ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡಿ ಕಲ್ಯಾಣಕ್ಕೆ ಯೋಗ್ಯ ರಾಜನನ್ನಾಗಿ ಮಾಡುವ ಹೊಣೆಗಾರಿಕೆ ನಿಮಗೆ ಸೇರಿದ್ದು. ಇದು ಇವನನ್ನು ನಿಮ್ಮ ಮಡಿಲಿಗೆ ಹಾಕುತ್ತೇನೆ ಕುಮಾರ್. ಇನ್ನು ಮುಂದೆ ಇವರು ನಿನ್ನ ಗುರುಗಳು, ಇವರು ಹೇಳಿದ ಹಾಗೆ ಕೇಳಬೇಕಪ್ಪ.
5: ನಮಸ್ಕಾರ ಗುರುಗಳೇ.
3: ನಮಸ್ಕಾರ ದೊರೆ.
5: ನನಗೇನ್ ಪಾಠ ಹೇಳ್ಕೊಡ್ತೀರಿ?
3: ನಿಮ್ಮ ಮನಸ್ಸಿಗೆ ಮೆಚ್ಚುವ ಪಾಠ ಹೇಳಿಕೊಡುತ್ತೇನೆ.
5: ಅದು ನಿಮ್ ಹೇಗೆ ಗೊತ್ತು?
3: ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇನೆ ದೊರೆ, ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇನೆ.

0: ಗಂಗಾ.
1: ಸ್ವಾಮಿ, ಯಾವಾಗ ಬಂದ್ರಿ?
0: ನೀನು ಮೈಮರೆತು ಹಾಡುತ್ತಿದ್ದಾಗ.
1: ನಿಮ್ಮ ವಚನ ನಮ್ಮನ್ನು ಮೈಮರೆಸಿತ್ತು ಅಲ್ಲವೇ ನೀಲ? ಆ ನಮ್ಮ ಮಧುವರ್ಸನ ಮಗಳು ನೀಲ.
0: ಓಹೋ,
1: ಹಾಡು ಕೇಳಿ ಒಳಗೆ ಬಂದಳು, ಮತ್ತೆ ಹಾಡು ಎಂದಳು, ಹಾಡಿದೆ.
0: ನೀನು ಹಾಡುವುದನ್ನು ಕೇಳಿದರೆ ಯಾರು ತಾನೇ ಮತ್ತೆ ಹಾಡೆನ್ನುವುದಿಲ್ಲ ಅಲ್ವೇ ತಾಯಿ?
2: ನಾನು ನಾಳೆ ಬರ್ತೀನಮ್ಮ.

0: ವಿಷವೆಲ್ಲ ಅಮೃತವ ಕುದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲ್ಲಿಪ್ಪುವು ಕೂಡಲ ಸಂಗಮದೇವಾ.
1: ಯಾವಾಗೆದ್ರಿ? ನಿದ್ರೆ ಬರ್ಲಿಲ್ವೇ?
2: ಏನೋ ಹೊಳೆಯಿತು, ಬರೆದಿಟ್ಟೆ. ಇದು ಮಲಗುತ್ತೇನೆ.

0: ಏನಾಯ್ತು? ಕನಸು ಕಂಡಿಯ? ಇವನು ಕದ್ದುಕೊಂಡು ಹೋಗುತ್ತಿದ್ದನೆ. ಎಲ್ಲ ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಿ.
1: ಇವನು ಕಳ್ಳ, ನನ್ನ ಮಾಂಗಲ್ಯವನ್ನು ಕದ್ದಿದ್ದಾನೆ.
0: ನಿನ್ನ ಮಾಂಗಲ್ಯ ನಾನು. ನಾನು ಕಟ್ಟಿದ್ದ ಆ ಚಿನ್ನದ ತಗಡನ್ನು ಅವನು ತೆಗೆದುಕೊಂಡಿದ್ದಾನೆ ಅಷ್ಟೇ.
1: ಸತಿಯರಿಗೆ ಮಾಂಗಲ್ಯವು ಭೂಷಣವಲ್ಲವೇ?
0: ಸತಿಗೆ ಪತಿಯೇ ಭೂಷಣ, ಪತಿಯೇ ಪರದೈವ. ಆಸೆ ಪಟ್ಟು ಬಂದಿದ್ದಾನೆ ನನ್ನ ಸ್ವಾಮಿ. ಬಸವನ ಮನೆಗೆ ಬಂದು ಬರೆಗೈಯಿಂದ ಹೋಗದಿರಲಿ. ನಿನ್ನ ಆಭರಣಗಳನ್ನೆಲ್ಲ ಕೊಟ್ಟು ಕಳಿಸಿ.
1: ಕಳ್ಳರನ್ನು ಹೀಗೆ ಪ್ರೋತ್ಸಾಹಿಸಿದರೆ ನಿಮ್ಮ ಸೌಜನ್ಯದ ದುರುಪಯೋಗವಾಗುವುದಿಲ್ಲವೇ?

0: ರಾಜ್ಯದಲ್ಲಿ ಪಾಪ ಕರ್ಮಗಳು ಹೆಚ್ಚುವುದಿಲ್ಲವೇ?
1: ಹುಟ್ಟುತ್ತಲೇ ಯಾರು ಕಳ್ಳರಾಗಿರುವುದಿಲ್ಲ ಗಂಗಾ. ರಾಜ್ಯದಲ್ಲಿ ಕ್ಷಾಮವಿದೆ, ಹಸಿದ ಹೊಟ್ಟೆಯವರು ಕಂಡವರ ಅನ್ನಕ್ಕೆ ಕೈಚಾಚುತ್ತಾರೆ. ಸಹಿಸಲಾಗದ ಬಡತನ ಮಾಡಬಾರದ ಕಳ್ಳತನಕ್ಕೆ ಪ್ರೇರೇಪಿಸಿರಬಹುದು. ನಮಗೆ ಬೇಕಾದುದಕ್ಕಿಂತಲೂ ಹೆಚ್ಚು ವಸ್ತುಗಳನ್ನು ನಮ್ಮಲ್ಲಿಟ್ಟುಕೊಳ್ಳುವುದಕ್ಕೆ ನಮಗೇನು ಅಧಿಕಾರವಿದೆ? ಕೊಡು ನಿನ್ನ ಆಭರಣಗಳನ್ನು, ಈ ನನ್ನ ಸ್ವಾಮಿ ತೃಪ್ತನಾಗಿ ಹೋಗಲಿ.
0: ನಿಮ್ಮ ಆಜ್ಞೆಗೆ ಪ್ರತಿ ಇಲ್ಲ.
2: ಬೇಡಿ ತಾಯಿ, ಬೇಡಿ. ದೇವ್ರೇ, ನನ್ನ ಕಣ್ಣು ತೆರಿ, ನನ್ನ ತಪ್ಪು ಕ್ಷಮಿಸಿ ನನ್ನಪ್ಪ.
1: ತಪ್ಪು ಮಾಡದವರು ಯಾರಿದ್ದಾರೆ? ತೆಗೆದುಕೋ ನನ್ನಪ್ಪ. ಬಡತನದ ಬೇಗಿಯೋ ಹೆಂಡತಿ ಮಕ್ಕಳ ಉಪವಾಸವೋ ನಿನ್ನನ್ನು ಈ ಕಳ್ಳತನಕ್ಕೆ ಕಳುಹಿಸಿರಬಹುದು. ತೆಗೆದುಕೋ ಸ್ವಾಮಿ.
2: ಇಲ್ಲ ನಂದೇವರೇ, ನನ್ನ ಹೆಂಡತಿ ಮಕ್ಕಳು ಯಾರು ಇಲ್ಲ. ನಾನೊಬ್ಬ ಗುಂಡ್ರಗೋವಿ. ನನ್ನ ಬಾಳ್ನುದ್ದಕ್ಕೂ ನಾನು ಮಾಡಿದ್ದೆಲ್ಲ ಪಾಪ, ಆಡಿದ್ದೆಲ್ಲ ಸುಳ್ಳು. ದೇವರೇ, ನೀವು ನನ್ನ ಕೈ ಮುಗಿದು ಇನ್ನಷ್ಟು ಪಾಪ ಹೊರಿಸ್ಬೇಡಿ.
1: ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸುರೆಯ ಗಡಿಗೆ ಇದ್ದರೂ ಕೊರಳಲ್ಲಿ ದೇವರಿರಲು ಅವರ ಲಿಂಗವೆಂಬೆ ಸಂಗನೆಂಬೆ ಕೂಡಲ ಸಂಗಮ ದೇವ ಅವರ ಲಿಂಗ ಮುಖಿಗಳೆಂಬೆನಯ್ಯ. ನೀನೇ ನನ್ನ ದೇವರು.
2: ನಾನು ಜಂಗವನು ಅಲ್ಲ, ಇದು ಲಿಂಗೂ ಅಲ್ರಪ್ಪ, ಎಲ್ಲ ಸುಳ್ಳು. ನಿಮ್ಮ ಮನೆಗೆ ಜಂಗವರು ಬೇಕಾಷ್ಟು ಜನ ಬರ್ತಾರೆ. ನಾನು ಅವರ ಹಾಗೆ ಲಿಂಗ ಕಟ್ಕೊಂಡು ಬಂದ್ರೆ ಸುಲಭ ಕಳ್ತನ ಮಾಡಬಹುದು ಅಂತ ಕಲ್ಲು ಕಟ್ಕೊಂಡು ಬಂದ್ರಪ್ಪ. ನಿಮ್ ತಮ್ಮಯ್ಯ ನನ್ನ ತಪ್ಪು ಕ್ಷಮಿಸಿ. ಇನ್ನು ನಾನು ಈ ಜನ್ಮದಲ್ಲಿ ಕಳ್ತನ ಮಾಡಲ್ಲ, ಸುಳ್ಳು ಹಾಡಲ್ಲ. ಇದು
1: ಅಪ್ಪ, ಅದನ್ನು ಕೇಳಬೇಡ. ನೀನು ಕಲ್ಲನ್ನು ಲಿಂಗವೆಂದು ಕಟ್ಟಿಕೊಂಡೆಯ? ಲಿಂಗವನ್ನು ಕಟ್ಟಿಕೊಂಡು ಕಲ್ಲೆಂದು ತಿಳಿದಿರುವವರು ಎಷ್ಟೋ ಜನರಿರುವಾಗ ಕಲ್ಲನ್ನೇ ಲಿಂಗವೆಂದು ತಿಳಿದಿರುವ ಮಹಾಭಕ್ತನಪ್ಪ ನೀನು. ಇದುವರೆಗೂ ನೀನು ಶರಣ ವೇಷಧಾರಿಯಾಗಿದ್ದೆ, ಈಗ ನಿಜವಾದ ಶರಣನೂ ಆಗಿಬಿಟ್ಟೆ.
2: ಉದ್ಧಾರ ಮಾಡು ನನ್ನಪ್ಪ. ಅಣ್ಣ, ನನ್ನದೊಂದು ಕೋರಿಕೆ ನಡೆಸ್ಕೊಡ್ಬೇಕು.
1: ಹೇಳಪ್ಪ.
2: ನನ್ನ ಹೆಸರು ಭದ್ರ ಅಂತ. ಇದುವರೆಗೂ ಹೇಗಾಗೋ ಜೀವನ ಮಾಡ್ಕೊಂಡಿದ್ದೆ, ಇನ್ನು ಕೊನೆಯವರೆಗೂ ತಮ್ಮ ಪಾಸ್ಯ ಮಾಡ್ಕೊಂಡಿರ್ತೀನಿ. ಅಪ್ಪಣೆ ಆಗ್ಬೇಕು ನನ್ನ ತಂದೆ, ಅಪ್ಪಣೆ ಆಗ್ಬೇಕು.
1: ಹೇಳು ನನ್ನ ಸ್ವಾಮಿ, ನೀನು ಭದ್ರ, ನನ್ನ ಭಾಗದ ವೀರಭದ್ರ. ಶರಣರ ಪಾದದ ಧೂಳಿನ ಧೂಳು ನಾನು. ಎನಗಿಂತ ಕಿರಿಯರಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ ತಂದೆ. ಆನಂದವಾಗಿ ಈ ಮನೆಯಲ್ಲಿರು ಗಂಗಾ. ನೀನು ನೋಡುತ್ತಿರುವ ಭದ್ರನು ಈಗ ಕಳ್ಳನೇ. ಹೇಳು.
0: ನಿಮ್ಮ ಉಪದೇಶ ಕಲ್ಲನ್ನು ಬೆಣ್ಣೆಯಂತೆ ಮಾಡುತ್ತದೆ. ಅಜ್ಞಾನದಿಂದ ಆಡಿದ ಮಾತುಗಳನ್ನು ಕ್ಷಮಿಸಿ.
1: ಚಿಂತೆಯಿಲ್ಲ, ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತದ ಪ್ರತಿರೂಪ. ಇನ್ನು ಮುಂದೆ ವೀರಭದ್ರನು ನಮ್ಮ ಮನೆಯ ಮಗ. ಭದ್ರ, ನೀನು ಶರಣ. ಕಾಯಕ ಮಾಡದೆ ಶರಣನಿಗೆ ಈ ಮನೆಯಲ್ಲಿ ಸ್ಥಳವಿಲ್ಲ. ಛಲಬೇಕು ಶರಣಂಗೆ, ಪರಧನವ ನೊಲ್ಲೆನೆಂಬ ಛಲಬೇಕು ಶರಣಂಗೆ, ಪರಸತಿಯ ನೊಲ್ಲೆನೆಂಬ ಛಲಬೇಕು ಶರಣಂಗೆ, ಪರದೈವ ಒಲ್ಲೆನೆಂಬ ಛಲಬೇಕು ಶರಣಂಗೆ, ಲಿಂಗ ಜಂಗಮ ಒಂದೆಂಬ ಛಲಬೇಕು ಶರಣಂಗೆ, ಪರವಾದಿ ನಿಗ್ರಹದಲ್ಲಿ ಛಲಬೇಕು ಶರಣಂಗೆ, ಪ್ರಸಾದ ದಿಟವೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ. ಇದನ್ನು ಚೆನ್ನಾಗಿ ತಿಳಿದು ನಡೆಯಪ್ಪ.
3: ಬಸವರಾಜ, ಬಸವ.
1: ನಿಮ್ಮ ಕರುಣೆಯ ಕಂದ ಬಸವ ಬಂದಿದ್ದೇನೆ. ಅರಸರನ್ನು ಕಂಡು ಬರಲು ಹೋದೆ, ತಡವಾಯಿತು.
3: ಚಿಂತೆ ಇಲ್ಲ, ಬಂದೆಯ ಬಸವಣ್ಣ. ನಿನ್ನನ್ನು ನೋಡಬೇಕೆಂಬ ಆಸೆ, ಕಡೆಯದಾಗಿ ನಿನಗೊಂದು ಮಾತು ಹೇಳಬೇಕೆಂಬ ಬಯಕೆ. ಇದುವರೆಗೂ ನನ್ನನ್ನು ತೆರೆದಿದೆ ಬಸವರಾಜ.
1: ಹೇಳಿ ತಂದೆ. ನಿಮ್ಮ ಆಜ್ಞೆ ನನಗೆ ಶಿವನಾಜ್ಞೆ.
3: ನಾನು ಕಲ್ಯಾಣವನ್ನು ನಿನ್ನ ಕೈಯಲ್ಲಿಟ್ಟು ನಿಶ್ಚಿಂತೆಯಿಂದ ಹೋಗುತ್ತಿದ್ದೇನೆ. ದೊರೆ ದಯಾಳು, ಆದರೆ ದುಡುಕಿ, ಅವನ ರಕ್ಷಣೆ ನಿನಗೆ ಸೇರಿದ್ದು, ಕಲ್ಯಾಣದ ಕೀರ್ತಿ ನಿನಗೆ ಸೇರಿದ್ದು. ಕಲ್ಯಾಣ.

0: ಮಹಾಮಂತ್ರಿ ಸ್ಥಾನಕ್ಕೆ ಇಂಥವರೇ ಎಂದು ನಿರ್ಧರಿಸುವ ಹೊಣೆಯನ್ನು ನೀವೆಲ್ಲರೂ ನನ್ನ ಮೇಲೆ ಹಾಕಿದಿರಿ. ಇದು ಬಹು ಗಹನವಾದ ವಿಚಾರ. ಮಂತ್ರಿಮಂಡಲದಲ್ಲಿ ಎಲ್ಲರೂ ಮೇಧಾವಿಗಳು, ಅನುಭವಿಗಳು, ರಾಜಭಕ್ತಿ ಕರ್ತವ್ಯ ನಿಷ್ಠೆಯುಳ್ಳ ಪ್ರಜಾವತ್ಸಲರೂ ಹೌದು. ಆದ್ದರಿಂದ ನಿನ್ನೆಯೆಲ್ಲ ಯೋಗ್ಯ ವಿಚಾರ ಮಾಡಿ ಕಲ್ಯಾಣದ ಕೀರ್ತಿಗೆ ಕಾರಣಕರ್ತರಾದ ಇಂಗಳೇಶ್ವರ ಬಾಗೇವಾಡಿಯ ಶ್ರೀ ಶ್ರೀ ಶ್ರೀ ಬಸವರಾಜರನ್ನು ಮಹಾಮಂತ್ರಿಗಳನ್ನಾಗಿ ನೇಮಿಸಿದೆ.
1: ಬಾಚನಪ್ಪ ಮೆಟ್ ತಯಾರಾಗೈತೆ ಗಣಪ.
2: ಸಂತೋಷದ ಸುದ್ದಿ,
1: ಇವತ್ತಿಂದ ನಮ್ಮ ಶರಣರಿಗೆ ಕೈಲಾಸದ ಬಾಗಲೇ ತೆರೆದಂಗಾಯ್ತು.
2: ಮೆಟ್ಟಾಗಿದ್ರೆ ಕೊಡು, ಊರ್ ತುಂಬ ಉತ್ಸವ ನಡೀತಾ ಇದ್ದಾನೆ, ಹೋಗಿ ಬರ್ತೀನಿ.
1: ಆಗೈತೆ ಕಣಪ್ಪಜಿ, ತಗೋ
2: ತಗೋ.
3: ಇದೇನ್ ಮಾಡ್ಬಿಟ್ರಿ, ನಿಮ್ಮ ಆನಂದದಲ್ಲಿ ಹೆಂಡತಿ ಮಕ್ಕಳಿದಾರ ಅನ್ನೋದನ್ನೇ ಮರ್ತು ಬಿಟ್ರ. ಮನೆಯಲ್ಲಿ ಒಂದು ಕಾಸು ವೆಚ್ಚಕ್ಕಿಲ್ಲ, ಮಗನ ಧರ್ಮದ ಕಾಯಕಕ್ಕೆ ಬಿಟ್ರಿ. ನೀವು ದುಡ್ಡಿದ್ದನ್ನ ದಾನ ಮಾಡ್ಬಿಟ್ರಿ, ಹೀಗಾದ್ರೆ ಹೇಗೆ?
1: ಚಿಂತಿಸ್ಬೇಡ ಕಲ್ಯಾಣಿ, ಈ ಹಸಿವು ನೀರಡಿಕೆ ಹುಟ್ಟದ ಮೊದಲುಗೊಂಡು ಸಾಯೋವರೆಗೂ ಇದ್ದೇ ಇರ್ತೈತೆ. ಇವತ್ತಿನ ಆನಂದ ನಾಳೆ ಬಾ ಅಂದ್ರೆ ಬರ್ತೈತಾ? ಹೇಳೇಳೆ, ಇನ್ನೊಂದು ನಾಲ್ಕು ಜೊತೆ ಮೆಟ್ ಮಾಡಿ ಮಾರ್ಕೊಂಡು ಬಂದ್ರಾಯ್ತು.
4: ಊರಿಗೆಲ್ಲ ಒಂದು ದಾರಿ ಆದ್ರೆ ವಾಕರಗಣ್ಣನಿಗೆ ಒಂದ್ ದಾರಿ ಅಂತ ನೋಡಿದ್ರೇನ್ರಿ ನಮ್ ದೊರೆ ಮಾಡಿದ್ದು?
5: ನನ್ನ ವಯಸ್ಸು, ನನ್ನ ಸೇವೆ, ನನ್ನ ಅನುಭವ ಎಲ್ಲ ಅಲಕ್ಷ್ಯ ಮಾಡ್ಬಿಟ್ಟ. ಆಗ್ಲಿ, ಈ ಕಾಳಸರ್ಪದ ಹುತ್ತ ಕಲಕಿ ಅವ್ರು ಹೇಗೆ ನೆಮ್ಮದಿಯಿಂದ ಇರ್ತಾರೋ ನೋಡ್ತೇನೆ.
4: ಈ ರಾಜ್ಯದಲ್ಲಿ ನೀವು ಮಾಡಿದ ಸೇವೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೆಗೆದ ಹಾಗಾಯ್ತು ನೋಡಿ. ದೊರೆಯಂತೂ ಕೊಟ್ರು ಅಂತ ಇಟ್ಕೊಳ್ಳಿ, ಅವನ್ ಹೇಗ್ರಿ ತಗೊಂಡ ಮಹಾಮಂತ್ರಿ ಪಟ್ಟಾನ?
5: ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಹಾಕಿದ್ರು ದೊರೆಗಳು. ಭಟ್ರೆ, ನನಗೆ ಕೊಡದೆ ಇದ್ರು ಬೇಡ. ಹಿರಿಯರು ಅನುಭವಸ್ಥರು ಆದ ಬೇರೆಯವರಿಗಾದ್ರೂ ಕೊಡಬಾರ್ದಾಗಿತ್ತು ಈ ಪದವಿನ.
6: ನಮ್ಮಂತ ಹೇನು ಕುಲದವ್ರನ್ನ ಸ್ವರ್ಗಕ್ಕೆ ಕರೆದುಕೊಂಡು ಬಂದಿಯ ಧರಿಯೇ, ಮುಕ್ತಿ ಮನೆ ಮುಟ್ಟಿಸಿದ್ಯಾ? ಶರಣು ತಂದೆ, ಶರಣು.
7: ಶಿವನನ್ನು ನಂಬಿದ ಶರಣರಿಗೆ ಕುಲ ಉಂಟೆ ಹರಳೆಯನವರೇ. ನೀವು ಹಿರಿಯ ಭಕ್ತರು, ಅನುಭವಿಗಳು, ನನ್ನಂಥ ಅವರನ್ನು ಆಶೀರ್ವದಿಸಬೇಕು.
3: ಏನಂದ್ರಪ್ಪ, ಇನ್ನೊಂದು ಸಾರಿ ಹಾಗನ್ಬೇಡಿ. ನೀವು ಹಾಗೆ ಹೇಳಿ ನಮಗಿನ್ನಿಷ್ಟು ಪಾಪ ಹೊರಿಸ್ಬೇಡಿ. ನಿನ್ನೆ ದಿವಸ ನೀವು ಇವರಿಗೆ ಶರಣಾರ್ಥಿ ಅಂತ ಹೇಳಿ ಹೊರಿಸಿದ ಪಾಪವೇ ನಾವಿನ್ನೂ ಕಳ್ಕೊಂಡಿಲ್ಲ.
6: ಅಂದ್ರೆ ನನ್ನೊಡೆಯ, ನಿನ್ನ ನಮಸ್ಕಾರಕ್ಕೆ ನಾವು ಅರ್ಹರೇ. ನನಗಿಂತ ಕಿರಿಯರು ಯಾರೂ ಇಲ್ಲ ಹರಳೆಯನವರೇ. ಅದು ನಿನ್ನ ದೊಡ್ಡತನದ ಗುರುತು ತಂದೆ. ನಮ್ಮದೊಂದು ಕೋರಿಕೆಯನ್ನು ನಡೆಸಿಕೊಡಬೇಕು.
7: ಹೇಳಿರಪ್ಪ, ಶಿರಸಾವಶಿಸಿ ನಡೆಸಿಕೊಡುತ್ತೇನೆ.
6: ಈ ಎಕ್ಕಡ ನಿಮಗೆ ಅಂತ ನಮ್ಮ ಕೈಯಾರ ನಮ್ಮ ತೊಡೆ ಚರ್ಮದಿಂದ ಮಾಡಿದ್ದೇವೆ. ಇದನ್ನು ಮೆಟ್ಟಿ ನಮ್ಮ ಪಾಪದ ಹೊರೆಯನ್ನು ಎಣಿಸಿದ್ದೇವರೇ.
7: ಇದು ನೀವು ಮಾಡಿದ ಪಾದರಕ್ಷೆಗಳೇ, ನಿಮ್ಮ ಕೈಯಾರೆ ನಿಮ್ಮ ತೊಡೆಯ ಚರ್ಮದಿಂದ ಮಾಡಿದವುಗಳೇ.
6: ಆಹಾಹಾ,
7: ಎಷ್ಟು ಸೊಗಸಾಗಿದೆ! ಜಗತ್ತಿನಲ್ಲಿ ಇದುವರೆಗೂ ಯಾರೂ ಕಂಡು ಕೇಳಿ ಅರಿಯದ ಮಹಾತ್ಯಾಗ. ಹರಳೆಯನವರೇ, ತಾಯಿ, ನೀವಿಬ್ಬರೂ ಶಿವನಿಗೆ ಎಷ್ಟು ಹತ್ತಿರವಿದ್ದೀರಿ! ನಿಮ್ಮ ಭಕ್ತಿ ತ್ಯಾಗಕ್ಕೆ ಶಿವ ಬಹಳ ಮೆಚ್ಚಿದ್ದಾನೆ. ಈ ಪವಿತ್ರ ಪಾದಕೆಗಳನ್ನು ಇಲ್ಲಿಡಬಾರದು, ಇದನ್ನು ನಾನು ಯೋಗ್ಯವಾದ ಸ್ಥಾನದಲ್ಲಿ ಇರಿಸುತ್ತೇನೆ. ತಂಗಯ್ಯ,
3: ಬೇಡ
6: ತಂದೆ, ಬೇಡ. ಕೈಲಾಸದಂತಹ ನಿಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳಬೇಡಿ.
7: ಶಿವನ ಸೊತ್ತನ್ನು ಶಿವನಿಗೆ ಸಲ್ಲಿಸಬೇಕು. ನಾನು ಅವನ ಆಳು, ಆಳಿಗೆ ಅರಸನ ವೈಭವ ಕೂಡದು ಹರಳೆಯನವರೇ. ನನ್ನ ತಲೆಯ ಕಾಗೆ ವೃಷ್ಟಿಸುವ ಹೊನ್ನ ಕಳಶವಾಗುವುದಕ್ಕಿಂತ ಒಡೆಯರು ಮೆಟ್ಟುವ ಇಂತಹ ಚಮ್ಮಾವಿಗೆ ಆಗುವುದೇ ಲೇಸು. ಹರಳೆಯನವರೇ, ನಾಳೆ ಇದನ್ನು ನೀವೇ ತೆಗೆದುಕೊಂಡು ಹೋಗಿ ಶಿವನ ಗುಡಿಗೆ ಒಪ್ಪಿಸಿ ಬನ್ನಿ. ನನ್ನ ಆಸೆ, ನಿಮ್ಮ ಸೇವೆ, ಇವೆರಡನ್ನೂ ಸಲ್ಲಿಸಿದಂತಾಗುತ್ತದೆ.
6: ನಿನ್ನ ಚಿತ್ತ ಪ್ರಭು. ಪ್ರಭು, ನಾವು ಗುಡಿಗೆ ಹೋಗುವುದಾದರೂ ಹೇಗೆ? ಕೇಳು ಜಾತಿಯವರೆಂದು ಬಾಗಿಲಲ್ಲೇ ತಡೆದು ಬಿಡುತ್ತಾರಲ್ಲ.
7: ಗುಡಿಯ ಕಟ್ಟಿಸಿದವನ ಹಕ್ಕು ಗುಡಿಯ ಮೇಲಲ್ಲದೆ ಶಿವನ ಮೇಲಲ್ಲ. ಹರಳೆಯನವರೇ, ಇನ್ನು ಮುಂದೆ ನೀವು, ನಿಮ್ಮವರು ಎಲ್ಲರೂ ಎಲ್ಲಿಗೆ ಬೇಕಾದರೂ ಹೋಗಬಹುದು. ಇದು ಇಂದಿನ ಕಲ್ಯಾಣದ ರಾಜ್ಯ ಶಾಸನ. ಹೋಗಿ ಬನ್ನಿ.
6: ನೀವು ಬಡವರ ಭಾಗದ ದೇವರು ಬಸವಣ್ಣನವರೇ. ಬರುತ್ತೇವೆ.
7: ಬಸವನ ಮನೆಯ ಬಾಗಿಲು ನಿಮಗೆ ಯಾವಾಗಲೂ ತೆರೆದಿದೆ.
8: ಕಲ್ಯಾಣನೆಲ್ಲ ಹೊಲಗೇರಿ ಮಾಡಬೇಕಂತ ಇದೆಯೇನು ಹರಳ?
1: ನಾನ್ ಹಾಗೇನು ಮಾಡ್ತಾ ಇಲ್ಲ ನನ್ನ ನೋಡಿಯ.
8: ಹಂಗಾದ್ರೆ ಮಂಚನವ್ರು ಮಾಡ್ಲಿಕ್ಕೆ ಹತ್ತಾರೇನು?
1: ನಾನು ಹಾಗೂ ಹೇಳೋದಿಲ್ಲ.
8: ಬಾಯಿನಲ್ಲಿ ಹಾಕಿ ಹೇಳ್ತೀಯ, ಕೈನಲ್ಲಿ ತೋರಿಸ್ತೀಯ ಕೆಲ್ಸನ?
5: ಮರ್ಯಾದೆಯಾಗಿ ಬಂದಾರೆ ಹಿಡೀರಿ, ಇಲ್ವಾದ್ರೆ ನಿಮ್ ಗುಡಿಸ ಸುಟ್ಟು ಬೂದಿ ಆಗೋದಾವು.
1: ನೀವೇನು ಮಾಡಿದ್ರು ಸರಿ, ಈಗ ಶಿವನನ್ನು ಕಾಣುವ ದಾರಿ ಬಿಟ್ಟು ನಮಗೆ ಬೇರೆ ದಾರಿಯೇ ಇಲ್ಲವಪ್ಪ.
8: ಓ, ಕೈಲಾಸಕ್ಕೆ ಹೋಗ್ತೀಯನಪ್ಪ ಶಿವನ ಕಾಣ್ಲಿಕ್ಕೆ?
1: ಕಳಿಸ್ಕೊಟ್ರೆ ಹೋಗ್ತಾರೆ.
5: ನೀವು ಬನ್ನಿ.

0: ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ.
1: ಈ ಪಾಪಗಳಿಗೆ ಯಾಕೆ ಆ ಕೈಲಾಸ? ಅದು ಕೆಟ್ಟ ಹಾಳಾಗೋಗುತ್ತೆ.
2: ನೋಡಿದ್ರ ಸ್ವಾಮಿಯಾರ, ನಿಮ್ ಎಂಜಲ್ ಕುಳಿ ಬಿದ್ದಿದ್ದೀವ, ನಿಮ್ಮನ್ನ ಪಾಪಿ ಅನ್ಲಿಕ್ಕೆ ಹತ್ತಾನ?
0: ನೀ ಒಳ್ಳೆ ಮಾತಿನಲ್ಲಿ ಹೋಗಲ್ಲ ತಾನೆ. ಆಗ್ಲಿ, ಇವತ್ತೇನಾದ್ರೂ ಆಗ್ಲಿ, ಯಾರು ಬಂದು ಏನ್ ಮಾಡ್ತಾರೋ ನೋಡೇ ಬಿಡ್ತೀನಿ. ಯಾರೋ ಅಲ್ಲಿ ಈ ಮುದುಕನ್ ಕೈ ಕಾಲು ಕಟ್ಟಿ ಹೇಳ್ಕೊಂಡು ಬಂದ್ರು ಅವ್ರ ಮನೆಗೆ.
1: ಯಾರಾದ್ರೂ ನಮ್ಮ ಅಪ್ಪನ್ ಮುಟ್ಟಿದ್ರೆ ಅವ್ರ ಗತಿ ನಟ್ಕ ಆಗೋದಲ್ಲ ಹೇಳಿದೀನಿ.
0: ಇಲ್ಲ ನಾಯಿ, ನಿನಗೆಷ್ಟೋ ಸೊಕ್ಕು, ಸತ್ರ ನಾಲ್ಕು.
1: ಏನಂದೆ ಅಣ್ಣನವರನ್ನು ಬೇಗ ಕರೆದುಕೊಂಡು ಬಾ. ತುಂಬಾ ಎಟ್ ಬಿತ್ತೇನಪ್ಪ,
0: ಏನಾದ್ರೂ ಆಗ್ಲಿ ಒಂದ್ ಕೈ ನೋಡ್ಕೊಂಡೆ.
1: ಶಿಲಾ, ಶಿವನಾಳೆ ಅವ್ರ ಮೇಲೆ ಕೈ ಮಾಡಬಾರ್ದು. ಅವ್ರಿಗೆ ನಮ್ಮ ಮ್ಯಾಲೆ ಇರೋ ಕೋಪ ಹೋಗದೆ ಹೋದ್ರೆ ಇನ್ನೂ ನಾಲ್ಕು ಗೇಟ್ ಹೊಡಿಲ್ಲ ಹೇಳು.
3: ಪರ್ವೈನವ್ರೇ, ಪರ್ವೈನವ್ರೆ, ತುಂಬಾ ಪೆಟ್ಟಾಯ್ತೆ ಹಳೈನವ್ರೆ.
1: ಬಾಳಿನುದ್ದಕ್ಕೂ ಬೀಳುತ್ತಿರುವ ಪೆಟ್ಟೆ ಅಲ್ಲವೇ ತಂದೆ, ಇದು ನಮಗೇನು ಹೊಸದಲ್ಲ.
3: ಮಂಚಣ್ಣನವರೇ, ಇವರನ್ನ ಏಕೆ ಹೊಡೆದಿರಿ? ನಾನೇ ಇವರನ್ನು ನನ್ನ ಮನೆಗೆ ಬರ ಹೇಳಿದೆ. ಗುಡಿಗೆ ಹೋಗೆಂದು ಹೇಳಿದವನು ನಾನೇ.
0: ಅಧಿಕಾರ ಕೈಲಿದೆ, ಏನ್ ಬೇಕಾದ್ರೂ ಮಾಡಬಹುದು ಅಂತ ತಿಳ್ಕೊಂಡ್ರೇನ್ ಬಸವಣ್ಣ? ನಿಮ್ಮಿಂದ ಕಲ್ಯಾಣ ಮೇಲೆ ಹೊಲಗೇರಿ ಆಗ್ತಾ ಇದೆ. ಗುಂಡ್ ಪೋಗ್ರಿಗಳ ತಂಡ ದಿನದಿನಕ್ಕೂ ಹೆಚ್ಚುತ್ತಾ ಇದೆ. ಜಾತಿ ಮತಗಳೆಲ್ಲ ಮಣ್ಪಾಲಾಗ್ತಾ ಇದೆ. ಇದು ರಾಜದ್ರೋಹ, ಪ್ರಜಾದ್ರೋಹ, ಧರ್ಮದ್ರೋಹ.
3: ಯಾವುದು ಧರ್ಮ? ಇವರನ್ನು ಹೊಡೆದದ್ದೇ ಹೀನ ಕುಲದವರು ಅಂತ ಕಡೆಗೆಂಡದ್ದೇ, ಬೀದಿಯಲ್ಲಿ ನಡೆಯಬಾರದು ಅಂತ ಬಹಿಷ್ಕಾರ ಹಾಕಿದ್ದೆ, ದೇವರನ್ನು ನೋಡಬಾರದು ಅಂತ ಶಿವನಗುಡಿ ಬಾಗಿಲು ಹಾಕಿದ್ದೆ. ಯಾವುದು
0: ಇದಕ್ಕೆ ಉತ್ತರ? ಆಸ್ಥಾನದಲ್ಲಿ ಮಹಾರಾಜರು ಎದುರಿಗೆ
4: ಉಳಿತುಕೊಳ್ಳಿ. ಮಂಚಣ್ಣನವರೇ, ಏನು ವಿಶೇಷ?
5: ವಿಶೇಷವಿನ್ನೇನು ಮಹಾಪ್ರಭು, ಕಲ್ಯಾಣವೆಲ್ಲ ಹೊಲಗೇರಿ ಆಗೋಯ್ತು.
6: ಜಾತಿ ಮತ ಹಾಳಾಗಿ ಹೋತು ದೊರೆಗಳೇ.
7: ಲಿಂಗ ಕಟ್ಟದೇ ಇರೋರಿಗೆ ಊರಿನಲ್ಲಿ ಉಳಿಗಾಲವಿಲ್ಲದ ಹಾಗಾಯ್ತು ಪ್ರಭುಗಳೇ.
4: ವಿವರವಾಗಿ ಹೇಳಿ ಮಂಚಣ್ಣನವರೇ.
5: ಹೇಗೆ ಹೇಳುವುದು ಮಹಾಪ್ರಭು, ನಿಮಗೆ ಆಪ್ತರು ಇಷ್ಟರೂ ಆದವರೇ ಇಂತಹ ವಿನಾಶ ಕಾರ್ಯಗಳಿಗೆ ಕೈ ಹಾಕಿದ್ದಾರೆ, ನಿಮ್ಮ ಸೌಜನ್ಯವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ.
4: ನ್ಯಾಯ ನಿಷ್ಠುರವಾದದ್ದು, ಅಪರಾಧಿಗಳು ಯಾರೋ ಅವರಿಗೆ ಶಿಕ್ಷೆ ತಪ್ಪಿದ್ದೇ ಅಲ್ಲ. ಹೇಳಿ, ಯಾರು ಇಷ್ಟಕ್ಕೆಲ್ಲ ಕಾರಣರು?
5: ಬಸವರಾಜರು.
7: ಬಸವರಾಜರೇ?
6: ಹೌದು ದ್ವಾರಿಗಳೇ.
5: ಎಲ್ಲ ಜನಾಂಗದವರಿಗೂ ಲಿಂಗ ಕಟ್ಟಿ ಶರಣರ ಸೈನ್ಯ ಬೇರೆ ಏರ್ಪಾಟಾಗುತ್ತದೆ ಪ್ರಭು.
6: ರಾಜ್ಯ ಭಂಡಾರವೆಲ್ಲ ಅವರ ದಾಸೋಹಕ್ಕೆ ಬರಿದಾಗ್ತಾರೆ ದ್ವಾರಿಗಳೇ.
7: ಸ್ವಲ್ಪ ದಿನದಲ್ಲೇ ಅವರು ತಮ್ಮ ಮೇಲೆ ಯುದ್ಧ ಮಾಡ್ತಾರಂತೆ ಪ್ರಭು.
5: ಬಸವಣ್ಣನವರೇ ಈ ರಾಜ್ಯವನ್ನು ವಹಿಸಿಕೊಳ್ಳುತ್ತಾರಂತೆ ಪ್ರಭು.
4: ನಿಜವೇ?
5: ಪ್ರಭುಗಳ ಎದುರಿಗೆ ಎಲ್ಲಾದರೂ ಸುಳ್ಳಾಡಿದ್ದೇವಿಯೇ? ನಮ್ಮ ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ಬಸವಣ್ಣನವರನ್ನೇ ಕರೆದು ಕೇಳಿ, ಅದು ವ್ಯಕ್ತವಾಗುವುದು.
4: ಹಾಗೆ ಮಾಡುತ್ತೆ. ಹೋಗಿ ಬನ್ನಿ. ನಮಸ್ಕಾರ.

0: ಪ್ರಭು ಬಂದ, ನನ್ನ ಸ್ವಾಮಿ ಬಂದ, ನಿತ್ಯ ನಿರ್ಮಲ ಚಿತ್ತ ನಿಗಮಾತೀತ ಅನುಪಮ ಸತ್ಯ ಸಂಪನ್ನ ಪ್ರಭುರಾಯ ಬಂದ, ಅನುಭವ ಗೋಷ್ಠಿಯ ಒಡೆಯ ಬಂದ, ಜಯವೆನ್ನಿ ನಿತ್ಯ ಜಯ. ಪ್ರಭುವೇ, ಚಾತಕವು ಚಂದ್ರೋದಯವನ್ನು ಕಾಯುವಂತೆ ನಾನು ನಿಮ್ಮ ಬರುವಿಕೆಯನ್ನು ನಿರೀಕ್ಷಿಸುತ್ತಿದ್ದೆ. ಇಂದಿನಿಂದ ಅನುಭವ ಮಂಟಪ ನಿಮ್ಮದು.
1: ಜಯ ಜಯ ಶ್ರೀಮತ್ ಪರಮಾನಂದ ಪರಂಜ್ಯೋತಿ ಪರಮೇಶ್ವರ ಅಲ್ಲವ ಪ್ರಭುದೇವ. ಜಯ ಜಯ ಜಯ ಜಯ.
2: ಬನ್ನಿ ಬಸವರಾಜ, ಬಸವರಾಜ ನಿಮ್ಮೊಡನೆ ಸ್ವಲ್ಪ ಮಾತನಾಡಬೇಕಾಗಿದೆ, ಬನ್ನಿ.
3: ಬಸವರಾಜರೇ, ನಿಮ್ಮನ್ನು ಕಾಣುವ ಮೊದಲು ಬೇಕಾದಷ್ಟು ಮಾತನಾಡಬೇಕೆನಿಸುತ್ತದೆ.
4: ವಿಷಯವೇನು ಪ್ರಭು?
3: ಸಾಂಪ್ರದಾಯ ಶರಣರು ಸಮಾಜ ಸುಧಾರಣೆಯ ಪದ್ಧತಿಯನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಇದರಿಂದ ಕಲ್ಯಾಣದಲ್ಲಿ ಕ್ರಾಂತಿಯೋ ತಲೆಯೆತ್ತಬಹುದು.
4: ಅದಕ್ಕಾಗಿ ಸತ್ಯವನ್ನು ಬಚ್ಚಿಡಲು ಸಾಧ್ಯವೇ? ಹೊನ್ನ ನೇಗಿಲಲುತ್ತು ಎಕ್ಕಿಯ ಬೀಜವ ಬಿತ್ತುವರೆ, ಕರ್ಪೂರದ ಮರವ ಕಡಿದು ಕಳ್ಳಿಗೆ ಬೇಲಿಯ ನಿಕ್ಕುವರೆ, ಶ್ರೀಗಂಧದ ಮರವ ಕಡಿದು ದೇವಿಂಗಿ ಎಡೆಯ ನಿಕ್ಕುವರೆ.
3: ನೀವು 190,000 ಜಂಗಮರಿಗೆ ನಿತ್ಯ ದಾಸೋಹ ಮಾಡುತ್ತಿರುವರಂತೆ.
4: ನಿಜ.
3: ಅದಕ್ಕಾಗಿ ಭಂಡಾರವನ್ನೇ ಬರಿದು ಮಾಡಿದಿರೆಂದು ಆಪಾದನೆ.
4: ಇನ್ನೊಬ್ಬರ ಭಂಡಾರವನ್ನು ಸೂರೆ ಮಾಡಿ ಮತ್ತೊಬ್ಬರ ಶಕ್ತಿ ಸಾಮರ್ಥ್ಯಗಳಿಗೆ ಮೊರೆ ಹೊಕ್ಕು ಬದುಕುವ ಧರ್ಮ ಹುಟ್ಟಿದ ದಿನವೇ ಸತ್ತು ಹೋಗುತ್ತದೆ ಪ್ರಭು. ಬೇಲಿಯೇ ಎದ್ದು ಬೆಳೆಯನ್ನು ತಿನ್ನುವುದೇ, ಸಮುದ್ರವೇ ನೀರನ್ನು ಕುಡಿಯುವುದೇ, ಸೂರ್ಯನೇ ಕನ್ನಡಿಯ ಬೆಳಕನ್ನು ಬೇಡುವನೇ? ಇಲ್ಲ, ಶರಣರು ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಬೇಡಲು ಬಂದಿಲ್ಲ. ಪ್ರಭುಗಳು ಬೇಕಾದಾಗ ಪರೀಕ್ಷಿಸಿಕೊಳ್ಳಬಹುದು. ದುಡಿದೇ ಜೀವನ ಮಾಡಬೇಕೆಂದು, ಇನ್ನೊಬ್ಬರಿಗೆ ಭಾರವಾಗಿರಬಾರದೆಂದು ಶರಣರು ಕಟ್ಟು ಮಾಡಿಕೊಂಡಿದ್ದಾರೆ.

0: ಅವರ ಹೆಸರುಗಳೇ ಸಾಕ್ಷಿ. ಮೋಳಿಗೆ ಮಾರಯ್ಯ, ಆಯ್ದಕ್ಕಿ ಮಾರಯ್ಯ, ಮಡಿವಾಳ ಮಾಚಯ್ಯ, ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಕುಂಬಾರ ಗುಂಡಯ್ಯ, ಈ ಶರಣರುಗಳೆಲ್ಲರೂ ತಮ್ಮ ತಮ್ಮ ಕಾಯಕವನ್ನು ಹೆಸರಿನ ಹಿಂದೆ ಹೇಳಿಕೊಂಡಿದ್ದಾರೆ. ಇವರಿಗೆ ರಾಜ್ಯ ಭಂಡಾರದ ಅಗತ್ಯವಿಲ್ಲ.
1: ಶರಣರೆಲ್ಲ ಸೈನಿಕರಾಗುತ್ತಿದ್ದಾರಂತೆ. ನಿಜವೇ?
2: ಹೌದು ಪ್ರಭು. ಇದನ್ನು ತಾವು ನಂಬಿದಿರಾ?
1: ನಂಬಲು ಇಲ್ಲ, ನಂಬದೆ ಸುಮ್ಮನೆ ಇರಲು ಆಗಲಿಲ್ಲ.
2: ಭಕ್ತಿಯ ಭದ್ರಾಸನದಲ್ಲಿ ನಾನು ನಿತ್ಯ ಸಂತೋಷಿಯಾಗಿದ್ದೇನೆ. ಪ್ರಭು, ಈ ಸಿಂಹಾಸನವು ನಿಮಗೆ ಮೀಸಲು, ನಿಮ್ಮ ಸಂತತಿಯವರಿಗೆ ಮೀಸಲು.
1: ಬಸವರಾಜ, ಅನ್ಯಾಯವಾಗಿ ನಿಮ್ಮ ಮನಸ್ಸನ್ನು ಹುಣ್ಣು ಮಾಡಿಬಿಟ್ಟೆ.
2: ಇಲ್ಲ ಪ್ರಭು, ಇಲ್ಲ.
3: ಹೊಲಿಗೇರಿಯಿಂದ ನೆಟ್ಟಿಗೆ ಅರಮನೆಗೆ ಬರ್ತದಾರೆ ಅಂತ ಕಾಣ್ತದ ಮಹಾಮಂತ್ರಿಗಳು. ಊಟ ಉಪಚಾರ ಎಲ್ಲ ಅಲ್ಲೇ ಆಗಿರ್ಬೇಕು ಅಂತೀನಿ.
4: ಪ್ರಭು, ಬಸವಣ್ಣನವರ ಉದ್ರತನ ಮೇಲೆ ಮೀರುತ್ತದೆ.
1: ಮಹಾಮಂತ್ರಿಗಳೇ, ನೀವೀಗ ಹೊಲಗೇರಿಂದ ತಾನೇ ಇಲ್ಲಿಗೆ ಬಂದಿದ್ದು?
2: ಹೊಲೆಯುಂಟೇ ಲಿಂಗವಿದ್ದೆಡೆಯಲ್ಲಿ, ಕುಲವುಂಟೇ ಜಂಗಮ ವಿದ್ದೆಡೆಯಲ್ಲಿ, ಎಂಜಲುಂಟೇ ಪ್ರಸಾದ ವಿದ್ದೆಡೆಯಲ್ಲಿ. ಇಂತು ಈ ಅಪವಿತ್ರದ ನುಡಿಯ ನುಡಿಯುವ ಸೂತಕವೇ ಪಾತಕ. ನಿಷ್ಕಳಂಕ ನಿಜೈಕ್ಯ ತ್ರಿವಿಧ ನಿರ್ಣಯ ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗಲ್ಲದಿಲ್ಲ.
1: ಮಾನವ ಕುಲವನ್ನೆಲ್ಲ ಒಂದು ಮಾಡಬೇಕೆನ್ನುವ ನಿಮ್ಮ ಮಹಾಪ್ರಯತ್ನದಲ್ಲಿ ಕಲ್ಯಾಣದ ಕ್ಷೇಮವನ್ನು ಚಿಂತಿಸಬೇಡವೇ ಮಹಾಮಂತ್ರಿಗಳೇ?
2: ಕಲ್ಯಾಣವು ಈಗ ಕೈಲಾಸವೇ ಆಗಿದೆಯಲ್ಲ ಪ್ರಭು.
1: ಅದು ನಿಮ್ಮ ಭಾವನೆ. ಮಂಚಣ್ಣನವರೇ, ಆ ಪತ್ರವನ್ನು ಓದಿ.
5: ಸತ್ಯಪ್ರಿಯರಾದ ಮಹಾಪ್ರಭುಗಳಲ್ಲಿ ಕಲ್ಯಾಣದ ಸನಾತನ ಧರ್ಮಾಭಿಮಾನಿಗಳು ಭಿನ್ನವಿಸಿಕೊಳ್ಳುವುದೇನೆಂದರೆ, ಪ್ರಭುಗಳೇ, ಮಹಾಮಂತ್ರಿಗಳಾದ ಬಸವಣ್ಣನವರು ವೀರಶೈವ ಮತೋದ್ಧಾರ ಮಾಡುವ ನೆಪದಲ್ಲಿ ವರ್ಣಾಂತರ ವಿವಾಹ ನಡೆಸಲಿದ್ದಾರೆ. ಹರಳಯ್ಯನ ಮಗನಿಗೂ ಉತ್ತಮ ಕುಲದ ಮಧುವರಸರ ಮಗಳಿಗೂ ವಿವಾಹ ಮಾಡಲೇರ್ಪಡಿಸಿದ್ದಾರೆ. ಆರ್ಯ ಋಷಿಗಳ ಧರ್ಮಕ್ಕೆ ವಿರುದ್ಧವಾದ ಈ ಮದುವೆಯನ್ನು ತಡೆದು ಕಲ್ಯಾಣದಲ್ಲಿ ಕ್ರಾಂತಿ ಉಂಟಾಗದಂತೆ ಕಾಪಾಡಬೇಕಾಗಿ ಕೋರಿದ್ದೇವೆ. ಇತಿ ತಮ್ಮ ಪ್ರೀತಿಪಾತ್ರರಾದ ಸನಾತನಿಗಳು.
2: ಈ ಸನಾತನಿಗಳು ಯಾರು ಗೊತ್ತೇ ಪ್ರಭು? ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ದೂರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿಲ್ಯ ಋಷಿ, ಮೂರು ಲೋಕ ತಿಳಿದ ಹಾಗೆ ನಾಯಿಂದ. ಅವನ್ನು ಹುಡುಕದಿರಿ. ನದಿ ಮೂಲ, ಋಷಿ ಮೂಲ, ದೇವ ಮೂಲಗಳನ್ನು ನೋಡಬಾರದೆಂದು ದೊಡ್ಡವರು ಅದಕ್ಕಾಗಿಯೇ ಹೇಳುತ್ತಾರೆ. ಪ್ರಭು, ಶಿವನನ್ನು ನಂಬಿದವರೆಲ್ಲ ಉತ್ತಮ ಕುಲದವರೆಂದೇ ನನ್ನ ಭಾವನೆ.
1: ಅದರಲ್ಲಿ ಈ ಪತ್ರಕ್ಕೆ ನಿಮ್ಮ ಉತ್ತರವೇನು?
2: ಸತ್ಯವು ನಿಷ್ಠುರವಾದದ್ದು. ಇಂತಹ ವಿವಾಹವು ಬೇಡವೆನ್ನುವವರೆಷ್ಟೋ, ಬೇಕೆನ್ನುವವರೂ ಅಷ್ಟೇ ಜನರಿದ್ದಾರೆ. ಶರಣರೆಲ್ಲ ಆಶೀರ್ವಾದ ಮಾಡಿ ಕಳುಹಿಸಿದರು, ನಾನೇ ನಿಂತು ಮದುವೆ ಮಾಡಿಸಿದೆ.
1: ಆ ಮದುವೆಯೂ ಆಗಿ ಹೋಯಿತೆ?
3: ಹೋತು, ಕಲ್ಯಾಣನೆಲ್ಲ ಕುಲಿಗೆಟ್ಟು ಹೋತು.
6: ಆರಿಸಿದಾಗ ನಾವು ನಾಲ್ಕು ಜನ ಇದ್ದೀವಿ, ಇನ್ನು ನಮಗತಿ ಏನಾಗುತ್ತೋ?
4: ಏನಾದರೂ ಆಗಲಿ, ಈ ಮದುವೆಯನ್ನು ರದ್ದುಗೊಳಿಸಲೇಬೇಕು.
2: ಮಕ್ಕಳಾಟಿಕೆಯಲ್ಲ ಮಂಚಣ್ಣನವರೇ,
1: ಜಾತಿ ಮತಗಳಲ್ಲಿ ಗೊಂದಲವೆಬ್ಬಿಸುವುದು ಮಕ್ಕಳಾಟಿಕೆ ಏನು?
2: ಹರಳಯ್ಯ ಮಧುವರಸರಿಬ್ಬರೂ ಶಿವದೀಕ್ಷೆ ತೆಗೆದುಕೊಂಡು ಶಿವಭಕ್ತರಾಗಿದ್ದಾರೆ. ಅವರಿಬ್ಬರ ಮಕ್ಕಳಿಗೆ ಮದುವೆ ಮಾಡುವುದು ವರ್ಣಾಂತರ ವಿವಾಹವೇ ಅಲ್ಲವಲ್ಲ?
4: ಇದರಿಂದ ಕಲ್ಯಾಣದಲ್ಲಿ ಕ್ರಾಂತಿ ಖಂಡಿತ ಪ್ರಭು.
1: ಹೌದು ಬಸವರಾಜ, ಪ್ರಜೆಗಳ ಶಾಂತಿ ರಕ್ಷಣೆ ಪ್ರಭುವಿನ ಕರ್ತವ್ಯದಲ್ಲಿ ಮೊದಲನೆಯದು. ನೀವೇ ಈ ವಿವಾಹವನ್ನು ರದ್ದುಗೊಳಿಸಬೇಕು.
4: ನಾನೇ?
1: ಹೌದು ನೀವೇ.
2: ಜಗತ್ತಿನ ಇತಿಹಾಸದಲ್ಲೇ ಸ್ವರ್ಣಾಕ್ಷರಗಳಿಂದ ಬರೆದಿಡುವಂತಹ ಈ ಪವಿತ್ರವಾದ ವಿವಾಹವನ್ನು ನಾನು ರದ್ದುಗೊಳಿಸಬೇಕೆ? ತಾಯಿ ತಾ ಹೆತ್ತ ಮಗುವನ್ನೇ ಕೊಲ್ಲಬೇಕೆ? ನನ್ನನ್ನು ಕಡಿದು ಲಕ್ಷ ಚೂರು ಮಾಡಿದರು. ನನ್ನಿಂದ ಇದು ಸಾಧ್ಯವಿಲ್ಲ.
1: ನನ್ನ ಮಾತನ್ನು ಉಲ್ಲಂಘಿಸುವಿರಾ?
2: ಪ್ರಭುಗಳು ಸತ್ಯಭ್ರಷ್ಟರಾಗದಂತೆ ನೋಡಿಕೊಳ್ಳುತ್ತೇನೆ.
1: ಸಾಕು ನಿಮ್ಮ ಸತ್ಯ ಪ್ರತಿಷ್ಠೆ. ನನ್ನ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನನಗೆ ಸಾಮರ್ಥ್ಯವಿದೆಯೋ ಇಲ್ಲವೋ ನೋಡಿಯೇ ಬಿಡುತ್ತೇನೆ. ಈ ವಿವಾಹ ರದ್ದಾಗಲೇಬೇಕು, ಇಲ್ಲವೇ ಅವರಿಬ್ಬರು ಪ್ರಾಣಾಂತ ಶಿಕ್ಷೆಯನ್ನು ಅನುಭವಿಸಬೇಕು. ನಾನಲ್ಲಿ ಹರಳಯ್ಯ ಮಧುವರಸರನ್ನು ಕರೆದುಕೊಂಡು ಬನ್ನಿ. ಬಸವರಾಜ,
2: ಇದು ನೀವು ಕೊಟ್ಟ ಕಾರ್. ಪ್ರಭು, ಶರಣದ್ರೋಹವಾಗುವುದನ್ನು ನಾನಿದ್ದು ನೋಡಲಾರೆ.
1: ಈ ಅಲ್ಪ ವಿಷಯಕ್ಕಾಗಿ ನೀವು ಹೇಗೆ ಛಲ ಹಿಡಿಯುವುದು ಉಚಿತವಲ್ಲ ಬಸವರಾಜ.
2: ಛಲ ಹಿಡಿದಿರುವವನು ನಾನಲ್ಲ ಪ್ರಭು, ನೀವು. ಬಂಜೆಬೇನಿ ಎರಿಯದಂತೆ ಒಬ್ಬರೊಂದ ನುಡಿಯುವಿರಿ ಕೇಳಿದಯ್ಯ. ಎನಗೆ ಆಯುಷ್ಯ ಭವಿಷ್ಯ ಎನ್ನ ಭಕ್ತರು ಕಂಡಯ್ಯ, ಎನಗೆ ಆಯುಷ್ಯ ಭವಿಷ್ಯ ಎನ್ನ ಪ್ರಮಥರು ಕಂಡಯ್ಯ. ಕೂಡಲ ಸಂಗನ ಶರಣರು ಮುಖಲಿಂಗಿಗಳಯ್ಯ, ಅವರಿಗಾಗಿ ಬೇಡುತ್ತಿದ್ದೇನೆ. ಇನ್ನೊಮ್ಮೆ ಚೆನ್ನಾಗಿ ಯೋಚಿಸಿ ನೋಡಿ.

0: ಕಲ್ಯಾಣವನ್ನು ಕಟುಕರ ಕೇರಿಯನ್ನಾಗಿ ಮಾಡಬೇಡಿ. ಕನ್ನಡಮ್ಮನ ಮಾಂಗಲ್ಯ ಸೂತ್ರದಂತಿರುವ ಕಲ್ಯಾಣವನ್ನು ಕೊಳಚೆಯ ಗುಂಡಿಯಲ್ಲಿ ಮುಳುಗಿಸಿ ಬಿಡಬೇಡಿ. ಅನುಭವ ಮಂಟಪದ ಮಹಾನುಭವವನ್ನು ಮಣ್ಣು ಪಾಲು ಮಾಡಬೇಡಿ. ಪ್ರಭು, ನೀವು ಅವರನ್ನು ಕೊಂದರೂ ಅವರ ತತ್ವವನ್ನು ಕೊಲ್ಲಬಲ್ಲಿರಾ? ಅವರ ನಿತ್ಯ ಮುಕ್ತವಾದ ಆತ್ಮವನ್ನು ಕೊಲ್ಲಬಲ್ಲಿರಾ? ಸತ್ಯವಾದ ತತ್ವವು ರಕ್ತ ಬೀಜಾಸುರನಂತೆ ಅವರ ರಕ್ತದ ಪ್ರತಿಯೊಂದು ಕಣದಲ್ಲಿಯೂ ಸೇರಿ ಹೋಗಿದೆ. ಅವರಿಬ್ಬರ ಸಾವು ಸಹಸ್ರಾರು ಹರಳೆಯ ಮಧುವರಸರನ್ನು ಹುಟ್ಟಿಸುತ್ತದೆ. ಅನ್ಯಾಯವಾಗಿ ಅವರನ್ನು ಶಿಕ್ಷಿಸಿ ಪಶ್ಚಾತ್ತಾಪಕ್ಕೀಡಾಗಬೇಡಿ.
1: ಬಸವರಾಜ, ನಾನೀಗ ಬಿಜ್ಜಳನಲ್ಲ, ಕಲ್ಯಾಣದ ಪ್ರಜಾಪಾಲಕ. ಇಂಥ ಕ್ರಾಂತಿಕಾರಕ ವಿಷಯದಲ್ಲಿ ನೀವಿನ್ನು ಮುಂದೆ ತಲೆ ಹಾಕಬಾರದು. ಇದು ರಾಜಶಾಸನ.
0: ನಿರಾಶ್ರಿತನಾಗಿ ಬಂದೆ, ಮಹದಾಶ್ರಯವನ್ನು ಕೊಟ್ಟು ಕಾಪಾಡಿದಿರಿ. ನಿಮ್ಮ ಕರುಣೆಯ ಶಿಶು ನಾನು. ನಿಮಗೆಂದಿಗೂ ಎರಡು ಬಗೆಯುವುದಿಲ್ಲ. ಬರುತ್ತೇನೆ ಪ್ರಭು, ಬರುತ್ತೇನೆ.
1: ಬಸವರಾಜ,
0: ಕೂಡಲ ತಂಗನ್ನು ಕರೆಯುತ್ತಿದ್ದಾನೆ. ಇನ್ನು ನನಗಿಲ್ಲಿ ಕೆಲಸವಿದೆ.
1: ಬಸವೇಶ, ಬಸವರಾಜ.
2: ಏಕೆ ಹೇಗಿದ್ದೀರಿ?
3: ಕೂಡಲ ಸಂಘ ಕರೆಯುತ್ತಿದ್ದಾನೆ ಗಂಗಾ. ಇನ್ನು ಮುಂದೆ ನಾವು ಅಲ್ಲಿಯೇ ಇದ್ದು ಬಿಡೋಣ.
2: ಅರಮನೆಯ ಕೆಲಸ,
3: ಅದಕ್ಕೆ ನಾನು ಶರಣ ಹೊಡೆದು ಬಿಟ್ಟೆ. ಈಗ ನಾನು ಸ್ವತಂತ್ರನಾದ ಶಿವನ ಆಳು.
2: ಹಾಗಾದರೆ ನಾಳೆಯೇ ಹೋಗೋಣವೇ?
3: ನಾಳೆಯವರೆಗೂ ನಿಧಾನವೇ. ಬೇಡ, ಹಿಂದೆ ಈಗಲೇ ಹೊರಡೋಣ.
2: ವೀರಭದ್ರ, ಮನೆಯ ಪದಾರ್ಥಗಳನ್ನೆಲ್ಲ ಬೇಗನೆ ಕಟ್ಟಿಡಪ್ಪ.
3: ಹುಚ್ಚಿ, ಇದೆಲ್ಲ ಬಿಜ್ಜಳರಾಯನ ಸೊತ್ತು. ನಮ್ಮದಾಗಿ ನಮಗುಳಿದಿರುವುದು ಶಿವಭಕ್ತಿಯೊಂದೇ.
4: ಬಸವರಾಜ,
3: ನಿಮ್ಮನ್ನು ನೋಡಲು ನಾನೇ ಬರಬೇಕೆಂದಿದ್ದೆ.
4: ರಾಜ್ಯಸಭೆಯಲ್ಲಿ ನಡೆದ ವಿಷಯಗಳೆಲ್ಲವೂ ತಿಳಿಯಿತು. ನಿಮ್ಮನ್ನು ಒಂದು ಬಾರಿ ಕೂಡಲ ಸಂಗಮಕ್ಕೆ ಕಳುಹಿಸಿಕೊಡಬೇಕೆಂದು ಬಂದಿದ್ದೇವೆ.
3: ಕೂಡಲ ಸಂಘನು ನಿನ್ನೆಯಿಂದ ಬಾ ಬಾ ಎಂದು ಕರೆಯುತ್ತಿದ್ದಾನೆ. ಇನ್ನು ನನ್ನ ಬಾಳೆಲ್ಲ ಅಲ್ಲೇ ಕಳೆಯಬೇಕೆಂದು ಹೊರಟಿದ್ದೇನೆ. ಗುರುಗಳನ್ನು ನೋಡಿ ಬಹಳ ದಿನವಾಯಿತು.
4: ಇನ್ನವರನ್ನು ನೋಡೋ ಭಾಗ್ಯ ನಮಗಿಲ್ಲ ಬಸವರಾಜ. ಜಾತವೇದ ಮುನಿಗಳು ಲಿಂಗವಾದರೆ ಎಂದು ಈಗ ತಾನೇ ಸುದ್ದಿ ಮುಟ್ಟಿತು.
0: ಗುರು ನನ್ನನ್ನು ಬಿಟ್ಟು ಹೊರಟು ಹೋದರೆ ಅದಕ್ಕೆ ಏನು? ಕೂಡಲ ಸಂಘನು ಬಲವಂತ ಮಾಡಿ ಕರೆದದ್ದು.
4: ಬಸವರಾಜ, ನಿಮಗೀಗ ವಿಶ್ರಾಂತಿಯು ಅಗತ್ಯ. ಮರಣಕ್ಕಂಜನ ಮಹಾಂತರಪ್ಪ ನೀವು. ಸ್ವಲ್ಪ ಕಾಲವಾದರೂ ಗುರುವಿನ ಗದ್ದಿಗೆಡಿಯಲ್ಲಿ ನೀವು ನಿಶ್ಚಿಂತರಾಗಿರಿ. ನಾವು ಶ್ರೀಶೈಲಕ್ಕೆ ಹೋಗುತ್ತೇವೆ.
0: ಕಲ್ಯಾಣದ ಗತಿ
4: ಚನ್ನಬಸವಣ್ಣ ನೋಡಿಕೊಳ್ಳುತ್ತಾನೆ.
3: ಪ್ರಭು, ತಾವು ನಿರಂಜನ ಸಿದ್ಧರು, ಹೋಗಬೇಡಿರೆಂದು ಹೇಗೆ ಹೇಳುವುದು? ಚನ್ನಬಸವಣ್ಣ, ನೀನು ನಮ್ಮಿಬ್ಬರ ಪ್ರತಿನಿಧಿಯಾಗಿದ್ದು ಕಲ್ಯಾಣವನ್ನು ಕಾಪಾಡು. ಮಹಾರಾಜರು ದಯಾಳುಗಳು, ಧರ್ಮಪ್ರಿಯರು. ಅವರು ದುಡುಕಿದರೂ ಶರಣರಾದ ನಾವು ದುಡುಕಬಾರದು. ರಾಜನಿಗೂ ರಾಜಕುಟುಂಬಕ್ಕೂ ಯಾವ ವಿಧವಾದ ತೊಂದರೆಯೂ ಉಂಟಾಗದಂತೆ ಸಂರಕ್ಷಿಸುವ ಭಾರ ನಿನ್ನದು. ಬರುತ್ತೆ,
4: ಬನ್ನಿ ಬಸವರಾಜ.
1: ಹರಳಯ್ಯನ ಮಗನಿಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರಂತೆ ನಿಜವೇ?
5: ಅದೇ ಅಪರಾಧವೇ. ನಾವೇನು ಅರಮನೆಯ ಐಶ್ವರ್ಯವನ್ನು ಅಪಹರಿಸಲಿಲ್ಲ, ಅರಸುತನಕ್ಕೆ ಎರಡು ಬಗೆಯಲಿಲ್ಲ. ಕಂಡವರ ಹೆಂಡತಿಯನ್ನು ಕಾಮಿಸಿ ಕೈ ಹಿಡಿದು ಎಳೆಯಲೂ ಇಲ್ಲ. ಶಿವದೀಕ್ಷೆ ಪಡೆದು ಪರಸ್ಪರ ಸಮ್ಮತಿಯಿಂದ ಸಂಬಂಧ ಬೆಳೆಸಿದವು.
1: ನಿಮ್ಮ ನಿಮ್ಮ ಅನುಕೂಲಕ್ಕೆ ಲಿಂಗ ಕಟ್ಟಿಕೊಂಡರೆ ಅದಕ್ಕೆ ಹೆಸರು ಶಿವದೀಕ್ಷೆ ಎಂದು?
5: ಶಿವಭಕ್ತರು ಸ್ವಾರ್ಥಿಗಳಲ್ಲ. ಸಕಲ ಜೀವಾತ್ಮರಿಗೂ ಒಳ್ಳೆಯದನ್ನು ಮಾಡಬೇಕೆನ್ನುವ ಮಹಾನುಭಾವರ ಕುಲವೆಲ್ಲ ಒಂದೇ.
1: ಹರಣ, ನೀನೇನ್ ಹೇಳ್ತಿ?
6: ಸತ್ಯಕ್ಕೆ ನಾಲಿಗೆ ಎರಡಲ್ಲ, ಒಂದೇ. ಮಧುವರಸರ ಮಾತೇ ನನ್ನ ಮಾತು.
1: ಹಾಗಾದ್ರೆ ನಿಮ್ಮಿಬ್ಬರ ಸಂಬಂಧ ಧರ್ಮ ಸಮ್ಮತವೋ?
6: ಕೆಸರಿನಲ್ಲಿ ಬಿದ್ದ ಮನುಷ್ಯನನ್ನು ಎತ್ತಿ ಉದ್ಧಾರ ಮಾಡುವುದು ಮನುಷ್ಯ ಧರ್ಮವಲ್ಲವೇ?
1: ನೀವು ಮಾಡಿದ್ದೆಲ್ಲ ಧರ್ಮ, ಆಡಿದ್ದೆಲ್ಲ ಉಪದೇಶವಲ್ಲ. ಈ ಮದುವೆಯನ್ನು ರದ್ದು ಮಾಡಿಬಿಡಬೇಕು, ಇಲ್ಲವೇ ಮರಣದಂಡನೆ ಗುರಿಯಾಗಬೇಕು. ಏನ್ ಹೇಳ್ತಿ?
6: ಕೊಲ್ಲುವುದಕ್ಕಿಂತ ಹೆಚ್ಚಿನ ಶಿಕ್ಷೆ ನೀವೇನು ಕೊಡಬಲ್ಲರಿ?
1: ಒಬ್ಬೋ, ಇವರಿಗೆಷ್ಟು ಧೈರ್ಯ!
6: ನಿಮಗೆ ಕೊಲ್ಲುವ ಧೈರ್ಯವಿದೆ, ಆದರೆ ಸಾಯುವ ಧೈರ್ಯವಿಲ್ಲ. ಮರಣವನ್ನು ಪ್ರೇಮದಿಂದ ಆಲಂಗಿಸುವ ಧೈರ್ಯವಿಲ್ಲ. ಅಹಿಂಸೆ ಎದುರು ಹಿಂಸೆ ಎಂದಾದರೂ ತಲೆಬಾಗಲೇಬೇಕು ಪ್ರಭು, ತಲೆಬಾಗಲೇಬೇಕು.
1: ಸಾಮಾನ್ಯ ಪ್ರಜೆ ಪ್ರಭುಗಳನ್ನು ಎಷ್ಟು ತುಚ್ಛವಾಗಿ ಕಾಣುವುದೇ. ಕೂಡುದು ಕೂಡುದು ಪ್ರಭು, ರಾಜಶಾಸನಗಳು ಸಡಿಲಾದರೆ ರಾಜ್ಯವೇ ಕುಸಿದು ಬಿದ್ದು ಬಿಡುತ್ತದೆ. ಆದ್ರಿಂದ ಈ ಅಪರಾಧಿಗಳಿಗೆ ಇಂದಿನಿಂದ ನೀವೇ ಮಹಾಮಂತ್ರಿಗಳು. ಸರಿಯಾದ ಶಿಕ್ಷೆಯನ್ನು ನೀವೇ ವಿಧಿಸಬಿಡಿ. ಅಹಿಂಸೆ ಎದುರಿಗೆ ಹಿಂಸೆ ತಲೆಬಾಗಬೇಕೋ ತೂಗಾಡಿಸಬೇಕೋ ನೋಡುತ್ತೇನೆ. ಇವರನ್ನು ಕರೆದುಕೊಂಡು ಹೋಗಿ ಕಣ್ಣು ಕೇಳಿಸಿ ನಾಳೆ ಬೆಳಗಾಗುವುದರೊಳಗಾಗಿ ಶಿವರಕ್ಕೆ ಏರಿಸಿಬಿಡಿ. ಬನ್ನಿ, ಆ ನೀಲಿ ಶೀಲರ ರಕ್ತ ಈ ಜನ್ಮದಲ್ಲಿ ಒಂದಾಗಕೂಡುದು.
7: ನೀಲ, ಹೋದವರೊಬ್ಬರು ಹಿಂತಿರುಗಿ ಬರಲಿಲ್ಲವಲ್ಲ. ಅವರೆಲ್ಲರೂ ಯಮಲೋಕದಲ್ಲಿ ನಿಮಗಾಗಿ ಕಾದಿದ್ದಾರೆ. ತಬ್ಬಿಕೋ, ನಿಮ್ಮಿಬ್ಬರ ಮದುವೆ ಆದ ಮರುಕ್ಷಣವೇ ಮೃತ್ಯು ದೇವತೆ ಕಾದಿದೆಯಲ್ಲ ಎಂದು ಸೀರಿಟ್ಟು ತಬ್ಬಿಕೋ. ಇದು ನಿಮ್ಮ ಮದುವೆಯಲ್ಲ, ಮಾರಣ ಹೋಮ. ನಿಮ್ಮಿಬ್ಬರ ರಕ್ತ ಸಂಬಂಧ ಈ ಜನ್ಮದಲ್ಲಿ ಸಾಧ್ಯವಿಲ್ಲ.

ಇದು ರಾಜನೀತಿಯ ಇಂಥ ರಾಜ್ಯವಿದ್ದರೇನು ಹೋದರೇನು? ಯಾವ ಪಾಪವೂ ಕಾಡದ ನನ್ನ ಕಂದುಗಳನ್ನು ಅನ್ಯಾಯವಾಗಿ ಕೊಲ್ಲುತ್ತಿರುವಾಗ ನೀವೆಲ್ಲ ಏನ್ ಮಾಡ್ತಿದ್ದೆ? ನಿಮಗಾದರೂ ದಯೆ ಕರುಣೆ ನೀತಿ ನ್ಯಾಯ ಧರ್ಮ ದೇವರು ಒಂದೂ ಇರಲಿಲ್ಲವೇ? ಯಾಕೊಳಿಸಲಿಲ್ಲ ನನ್ನ ಮಕ್ಕಳನ್ನು? ಪ್ರಪಂಚದ ಮನುಷ್ಯ ಕುಲವೆಲ್ಲ ಒಂದು, ಮಾನವ ಧರ್ಮವೆಲ್ಲ ಒಂದು ಅಂತ ಹೇಳಿದ ಬಸವಣ್ಣನವರ ಮಾತಿಗೆ ಇದೇ ಏನು ನೀವು ಕೊಟ್ಟ ಬೆಲೆ? ಬೇಡ, ನೀವೊಬ್ಬರು ಬೇಡ, ನಾನೊಬ್ಬಳೇ ಕಲ್ಯಾಣದ ಕ್ರಾಂತಿ ದೇವತೆಯಾಗುತ್ತೇನೆ. ನನ್ನ ಗಂಡನ್ನ

0: ಅಂತಹ ಪಾಪಿಗಳು ಹೆಚ್ಚು ಕಾಲ ಈ ಭೂಮಿಯ ಮೇಲೆ ಇರಲೇ ಕೊಡು.
1: ಜಗದೇವ, ನನ್ನದೇನು ಅಪರಾಧವಿಲ್ಲ, ಎಲ್ಲವೂ ರಾಜಾಜ್ಞೆಯಂತೆ ನಡೆದಿರು.
2: ನಮ್ಮ ಪ್ರಜೆಗಳೇ ನಮ್ಮ ಮೇಲೆ ಕೋಪಾವೇಶಿತರಾಗಿ ಬರುತ್ತಿದ್ದಾರೆ.
3: ಮುಂದೇನು ಗತಿ?
2: ದೇವಿ, ಕುಮಾರನನ್ನು ಕರೆದುಕೊಂಡು ಹೋಗು. ಪ್ರಜೆಗಳು ನನ್ನನ್ನು ನೋಡುವುದಕ್ಕಾಗಿ ಆತುರ ಪಡುತ್ತಿದ್ದಾರೆ.
4: ಅಳವಿಯ,
2: ಅಳಬಾರದು. ನೀನು ಕ್ಷತ್ರಿಯ ನಂದಿನಿ. ವೀರರಿಗೆ ಪ್ರಾಣವು ಸದಾ ಕತ್ತಿಯ ಮೊನೆಯಲ್ಲೇ ಇರುತ್ತದೆ. ಬದುಕಿದರ ಕಲ್ಯಾಣವನ್ನು ಸತ್ಯ ಧರ್ಮಗಳಿಂದ ಪರಿಪಾಲಿಸೋಣ, ಇಲ್ಲವೇ ಸ್ವರ್ಗದಲ್ಲಿ ಸಂಧಿಸೋಣ. ಬನ್ನಿ ನನ್ನ ಪ್ರಜೆಗಳೇ, ಏನಾಗಬೇಕಾಗಿದೆ?
5: ಮಾಡಿದ ಮೂಲವಾಗಲೇಬೇಕು. ಮಲ್ಲಿಬೊಮ್ಮ, ಕಾಪಿನ ಭಟರಿಗೆ ಇಷ್ಟೊಂದು ಪಗಡು.
3: ಏನು ಮಾಡಲಿ ಹೇಳಿ ಪ್ರಭು, ಏನು ಮಾಡಲಿ ಹೇಳಿ? ದಾದಿ ಸಿದ್ಧಳಾಗಿದ್ದೇನೆ.
4: ಅಳಬಾರದು, ವೀರ ನಾರಿಯಾಗಿ ನನ್ನನ್ನು ಕಳುಹಿಸಿಕೊಡ.
3: ಇಲ್ಲ, ಅಳುವುದಿಲ್ಲ ಪ್ರಭು, ಅಳುವುದಿಲ್ಲ. ನೋಡಿ, ಕಣ್ಣೊರೆಸಿಕೊಂಡಿದ್ದಾರೆ ಪ್ರಭು. ನನ್ನ ಮಕ್ಕಳನ್ನು ನೋಡಿ.
4: ಕುಮಾರ್, ನನ್ನ ಜಾಗೃತಿಯಾಗಿ ನೋಡಿಕೋ. ಕುಮಾರ್,
3: ಅಪ್ಪಾಜಿ.
4: ಅಮ್ಮ ಸತ್ಯ ದೇವತೆ, ಅವಳ ಮಾತು ಮೀರಬೇಡ ಅಪ್ಪ.
6: ನಾನಿನ್ನು ಬರುತ್ತೇನೆ
7: ನಿಮ್ಮ ಜೊತೆಯಲ್ಲಿ. ನಾನು ಬರ್ತೀನಿ ಅಪ್ಪಾಜಿ.
4: ಕೂಡದು ಕುಮಾರ್, ಕೂಡದು.
6: ಅಮ್ಮನನ್ನು ಒಂಟಿಯಾಗಿ ಬಿಟ್ಟು ಬಿಡ್ತೀಯ ಅಪ್ಪ. ರಾಜ್ಯವು ಅನಾಯಕವಾಗುವುದಿಲ್ಲವೇ ಕುಮಾರ್?
8: ದೇವಿ, ನನಗಿನ್ನು ಸಮಯವಿಲ್ಲ.
4: ಜಗದೇವ, ಮಲ್ಲಿಬೊಮ್ಮ, ಶರಣರ ವಧೆ ನಾನು ಮಾಡಿಸಲಿಲ್ಲ. ಮಂಚಣ್ಣನವರಿಗೆ ಅಧಿಕಾರ ಕೊಟ್ಟೆ, ಅದರ ಪ್ರತಿಫಲ ನಾನೀಗ ಅನುಭವ

0: ನಡೆಯುವಲ್ಲ ನುಡಿಯುವಲ್ಲ. ಬನ್ನಿ ದೊರೆ, ಅಂದು ನಾನು ಹೇಳಿದ್ದೆ ಇಂದು ಅದರಂತೆ ನಡೆದುಕೊಳ್ಳುತ್ತೇನೆ. ಸತ್ಯ ಧರ್ಮಗಳಿಂದ ಕಲ್ಯಾಣವನ್ನು ಕಾಪಾಡು. ಇದು ನನ್ನ ಕರ್ತವ್ಯದ ಕೊನೆಯಾಗಬೇಕಾಗಿತ್ತು, ಆಗಿಹೋಯ್ ಶರಣರೇ. ನನ್ನ ದೊರೆ ಇನ್ನು ಚಿಕ್ಕವರು, ಪ್ರಾಪ್ತ ವಯಸ್ಕರಾಗುವವರೆಗೂ ಇವರನ್ನು ರಕ್ಷಿಸುವ ಭಾವಿಮ್ಮದು. ಬಂಧುಗಳೇ, ಇನ್ನಾದರೂ ರಾಜನಲ್ಲಿ ಭಕ್ತಿಯುಳ್ಳವರಾಗಿ ವರ್ತಿಸಿರಿ. ಸತ್ಯ, ಅಹಿಂಸೆ, ತ್ಯಾಗ, ದೈವಭಕ್ತಿ ನಮ್ಮ ನಾಡಿನಲ್ಲಿ ನೆಲೆಸುವಂತೆ ಮಾಡಲು ನಾನು ಪ್ರಯತ್ನಿಸಿದೆ. ಅನೇಕ ಸಮಸ್ಯೆಗಳ ಸಂಕೋಲಿ ನನ್ನನ್ನು ಬಂಧಿಸಿತು, ಎಲ್ಲವನ್ನೂ ಕಿತ್ತೊಗೆದು ಎದುರಿಸಿ ನಿಂತೆ. ಅದಕ್ಕೆ ಪ್ರತಿಫಲ ಈ ಕಲ್ಯಾಣದ ಕ್ರಾಂತಿ. ನನಗೆ ಭರವಸೆ ಇದೆ, ಈ ಕ್ರಾಂತಿಯೇ ವಿಶ್ವಶಾಂತಿಯ ಅಡಿಗಲ್ಲು. ಭಾರತದ ಜಟಿಲವಾದ ಸಮಸ್ಯೆಯನ್ನು ಬಿಡಿಸಲು ನಾನು ಪ್ರಾರಂಭಿಸಿದ್ದೇನೆ, ಅದನ್ನು ಮುಗಿಸುವ ಭಾರ ನಿಮ್ಮದು. ನಿಮ್ಮೆಲ್ಲರಿಗೂ ಶರಣು. ಕೂಡಲ ಸಂಗ ಕಲ್ಯಾಣದಲ್ಲಿ ನನಗಿನ್ನು ಉಳಿದಿರುವುದಾದರೂ.
1: ಜ್ಯೋತಿ ಬಸವೇಶ್ವರ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ. ತಾಂತ್ರಿಕ ಸಹಾಯ ಬಿಎಸ್.
2: ಕಾರ್ಯಕ್ರಮ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಮೂಡಿ ಬಂತು. ಸಮಯ 9:00. ಈಗ ಇಂಗ್ಲಿಷ್ ವಾರ್ತೆ.
3: ಸ್ಟ್ರೆಸ್ ಇಸ್ ಆನ್ ಸ್ಟ್ರೆಂಥನಿಂಗ್ ಆರ್ಗನೈಸೇಷನ್ ಅಂಡ್ ಡೀಪನಿಂಗ್ ಕನೆಕ್ಟ್ ವಿತ್ ದ ಪೀಪಲ್. ಸೆಂಟರ್ ಅನೌನ್ಸಸ್ ಹೈ ಲೆವೆಲ್ ಕಮಿಟಿ ಟು ರಿಸಾಲ್ವ್ ಗೋರ್ಖಾ ಇಶ್ಯೂ ಆಫ್ಟರ್ ಹೋಮ್ ಮಿನಿಸ್ಟರ್ ಹೋಲ್ಡ್ಸ್ ಹೈ ಲೆವೆಲ್ ಮೀಟಿಂಗ್ ವಿತ್ ಸೀನಿಯರ್ ಗೋರ್ಖಾ ಲೀಡರ್ಸ್ ಇನ್ ಸಿಲಿಗುಡಿ. External Affairs Minister Dr. S. Jaishankar says India-Bangladesh ties have to be based on mutual interests. BJP to launch month-long nationwide Seva Sankalp Abhiyan to mark Prime Minister Modi's birthday to highlight his commitment to public service. BRICS youth ministers adopt joint statement to expand opportunities for young people in education, skills, entrepreneurship, innovation and social development. In Odisha, fresh weather system over Bay of Bengal to enhance rainfall activity, raising concerns for flood-hit districts. And in BWF Badminton World Championships, Indian women's doubles pair of Teresa Jolly and Gayatri Gopichand clinches historic bronze medal. Prime Minister Narendra Modi held a meeting with the newly appointed national office bearers of the BJP at the party headquarters in New Delhi this evening. Besides BJP President Nitin Naveen, the meeting was attended by the party's national vice presidents and general secretaries, among others. The Prime Minister said in a social media post that organizational meetings are all about new ideas and perspectives aimed at strengthening the party and deepening connect with the people. He said it was a great interaction with fellow party colleagues and the new organizational team. Earlier, BJP National President Nitin Naveen held a meeting with the newly appointed national office bearers. The BJP President said the BJP team is committed to working with full dedication and devotion for expanding the base of the party to realize the resolve of Prime Minister Narendra Modi to make India a developed nation. Mr. Nitin Naveen informed that during the meeting, the BJP also passed a resolution regarding the honor and protection of the historical legacy of Vande Mataram. In the resolution, the party has condemned and unequivocally opposed the decision taken by the Congress Working Committee on the 19th of this month to reaffirm its 1937 resolution restricting the singing of Vande Mataram to its first two stanzas at Congress programs. The party also resolved to uphold the honor, dignity, legacy and national status of the complete Vande Mataram as the national song of India, as an immortal symbol of the country's national consciousness and freedom struggle. Later, briefing the media in New Delhi, BJP National General Secretary Vinod Tawde announced that the BJP will run a month-long nationwide Seva Sankalp Abhiyan to mark Prime Minister Narendra Modi's birthday, with a focus on highlighting his commitment to public service and encouraging people, particularly the youth, to undertake acts of service. The National General Secretary said the campaign will also mark 25 years of Mr. Modi taking oath as the Chief Minister of Gujarat on October 7th.

ದಂಗಲ್ ಚಿತ್ರದ ಗೀತೆ ಕೇಳಿದಿರಿ. ದೇಲರ್ ಮೆಹಂದಿ, ಪ್ರೀತಮ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ

ಫಿರ್ ಭೀ ತುಮ್ ಜಾಂಗಾ. ಅರ್ಜಿತ್ ಸಿಂಗ್ ಹಾಗೂ ಮಿಥುನ್ ಶಶ ತಿರುಪತಿ ಅವರು ಹಾಡಿದ ಗೀತೆ ಕೇಳಿದಿರಿ. ಹಾಫ್ ಗರ್ಲ್ ಫ್ರೆಂಡ್ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.

0: ಟ್ಯೂಬ್ಲೈಟ್ ಚಿತ್ರಕ್ಕೆಂದು ಕಮಾಲ್ ಖಾನ್, ಅಮಿತ್ ಮಿಶ್ರಾ ಹಾಗೂ ಆಕಾಶ್ ದೀಪ್ ಅವರು ಹಾಡಿದ ಗೀತೆ ಕೇಳಿದಿರಿ. ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುತ್ತಿದ್ದಿರಿ. ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ ವಂದೇ ಮಾತರಂ ರಾಷ್ಟೀಯ ಗೀತೆಯ ಕುರಿತು ಜಾಗೃತಿ ಮೂಡಿಸಲು ಮತ್ತು ಅದನ್ನು ಪಸರಿಸುವ ನಿಟ್ಟಿನಲ್ಲಿ ಬಿಜೆಪಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದೆ. ಪಕ್ಷದ ಹೊಸ ರಾಷ್ಟೀಯ ಕಾರ್ಯಕರ್ತರನ್ನು ನೇಮಕ ಮಾಡಿದ ನಂತರ ಮೊದಲ ಸಭೆಯಲ್ಲಿ ಈ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರಾ ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ವಿಶೇಷ ಡಾಲರ್ ರೂಪಾಯಿ ವಿದೇಶಿ ವಿನಿಮಯ ಸ್ವಾಪ್ ಸೌಲಭ್ಯವು 2026 ಆಗಸ್ಟ್ 21 ವೇಳೆಗೆ 72.85 ಬಿಲಿಯನ್ ಅಮೆರಿಕನ್ ಡಾಲರ್ ವಿದೇಶಿ ವಿನಿಮಯ ಹರಿವನ್ನು ಪಡೆದುಕೊಂಡಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ತಿಳಿಸಿದೆ. ರಾಜ್ಯದಲ್ಲಿ ಉತ್ತಮ ಮಳೆ ಮತ್ತು ಬೆಳೆಗಾಗಿ ನಾಳೆ ಕೊಡಗು ಜಿಲ್ಲೆಯ ಮಳೆ ದೈವ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಾಲಯದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ವಿಶೇಷ ಹೋಮ ನಡೆಯಲಿದೆ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಪಾಕಿಸ್ತಾನದ ಸಂಪರ್ಕ ಹೊಂದಿದ್ದ ಆರೋಪದ ಮೇಲೆ ವ್ಯಕ್ತಿಯೋರ್ವನನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಬಂಧಿಸಿದ್ದಾರೆ. ಕಾಡು ಪ್ರಾಣಿಗಳಿಂದ ಬೆಳೆ ರಕ್ಷಣೆಗಾಗಿ ಜಮೀನಿನ ಸುತ್ತ ಅಳವಡಿಸಿದ್ದ ಉರುಳಿಗೆ ಸಿಲುಕಿದ್ದ ಚಿರತೆಯನ್ನು ಸುಟ್ಟ ಆರೋಪದ ಮೇಲೆ 3 ಅರಣ್ಯ ಇಲಾಖೆಯ ಅಧಿಕಾರಿಗಳು ತುಮಕೂರಿನಲ್ಲಿ ಬಂಧಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ತನಿಖೆ ಕೈಗೊಂಡಿದ್ದಾರೆ. ಗದಗ ನಗರದಲ್ಲಿರುವ 35 ಎಕರೆ ಭೂಮಿಯಲ್ಲಿ ಆಧುನಿಕ ಹಾಗೂ ಸಮಗ್ರ ವಾಣಿಜ್ಯ ಕೇಂದ್ರ ನಿರ್ಮಿಸುವ ಮಹತ್ವಾಕಾಂಕ್ಷಿ ಯೋಜನೆಗೆ ವೇಗ ದೊರೆತಿದೆ. ಈ ಕುರಿತು ಶಾಸಕ ಎಚ್ಕೆ ಪಾಟೀಲ್ ನೇತೃತ್ವದಲ್ಲಿ ಇಂದು ಸಮಾಲೋಚನಾ ಸಭೆ ನಡೆಯಿತು. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿಯು ಮಹಿಳಾ ಡಬಲ್ಸ್ ವಿಭಾಗದಲ್ಲಿ ಐತಿಹಾಸಿಕ ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಮಾಸ್ಪೃಶಮಾಂ.
1: ಕಿಂ ಕಾರಣಂ?
0: ಮಹಿತೌದಾರ್ಯ ಮಹೀಧರ ಶೃಂಗ ಜಿ.

ಅಣ್ಣ ಅತ್ತಿಗೆ ಚಿತ್ರಕ್ಕೆಂದು ಕೆಜಿ ಯೇಸುದಾಸ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ ಗೀತೆ ಕೇಳಿದಿರಿ. ಒಲವಿನ ಹೂದೋಟದ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಪ್ರೇಮ ನಿನಾದ

ದಿವ್ಯ ಗಗನದಲ್ಲಿ ಒಲವಿನ ಹೂದೋಟದ ಹಾಡುಗಳು, ದಿನ ದಿನದ ಒಲುಮೆಯ ಗಾನ, ಎಂದೋ ಕಂಡ ನೆನಪು, ಕೇಳಿದ ಗಾನ, ಪ್ರೇಮ ನಿನಾದ. ಕೇಳ್ತಾ ಇದ್ದೀರಿ ಪ್ರೇಮ ಗೀತೆಗಳ ಕಾರ್ಯಕ್ರಮ. ಖೈದಿ ಚಿತ್ರದ ಗೀತೆ ಕೇಳಿದಿರಿ, ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ.

0: ಕಾವೇರಿ ತೀರದ ಮೇಲೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಅವಳ ನೆರಳು ಚಿತ್ರದ ಗೀತೆಯ ನಂತರ ನೀವು ಕೇಳಿದ್ದು ವಿವಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಕಳ್ಳಕುಳ್ಳ ಚಿತ್ರದ ಹಾಡು ಪ್ರೇಮ ನಿನಾದ ಪ್ರಣಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈ ಹಾಡು ಮರೆಯದ ಹಾಡು, ಇದೇ ಪ್ರೇಮ ಪೂಜೆ. ಬಯಕೆ ಕಣ್ಣಲ್ಲಿದೆ, ಮನಸ್ಸು ತೂಗುತ್ತಿದೆ ಪ್ರೇಮ ನಿನಾದದಲ್ಲಿ.
1: ಹಾಯ್ ಹಾಯ್ ಹಾಯ್ ಹಾ
2: ನಗುವ ಚೆಲ್ಲುವ ಮೊಗಮ ಕಂಡು ಸೋತೆನು, ಅರಳಿ ಬಿರಿದ ತುಟಿಯ ಬಯಸಿ ಬಂದೆನು. ನಗುವ

ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆಯ ನಂತರ ನೀವು ಕೇಳಿದ್ದು ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ್ದು. ಹಾಡಿದವರು ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ. ನಂತರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ.

ಅರಿವುದು ತನಗೆ ತಾನೇ ಬಾಳಬಳ್ಳಿಯ ಚಿಗುರು. ದಿವ್ಯ ಗಗನದ ಬೆಳದಿಂಗಳ ಗಾನದಲ್ಲಿ ಬಯಕೆ ಕಣ್ಣಲ್ಲಿದೆ, ಮನಸ್ಸು ತೂಗುತ್ತಿರೆ, ನೆನಪು ಕಾಡುತ್ತಿರೆ. ಕೇಳದಿರು ಮುಂದೇನು, ಪ್ರೇಮನಿನಾದ ಸಾಗಲಿ ಹಾಗೆ ಮನಸ್ಸಿನಲ್ಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಹಾಗೂ ನಕಲಿ ಔಷಧಗಳ ವಿರುದ್ದ ನಿಗಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ವಾಚ್ ಟೀಮ್ ರಚಿಸಲು ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವ ಮೂಲಕ ಪರಿಸರ ಸ್ನೇಹಿ ಗಣೇಶ ಚತುರ್ಥಿಯನ್ನು ಆಚರಿಸಬೇಕು ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕಾರಾಗೃಹ ಇಲಾಖೆಯ ಆಧುನೀಕರಣ ಹಾಗೂ ಬಲವರ್ಧನೆ ಉದ್ದೇಶದಿಂದ ಜೈಲುಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾಗಳು ಸೇರಿದಂತೆ ಅತ್ಯಾಧುನಿಕ ತಾಂತ್ರಿಕ ಉಪಕರಣಗಳ ಖರೀದಿಗೆ 20 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬರದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಹೈನುಗಾರರ ನೆರವಿಗೆ ತುಮಕೂರು ಹಾಲು ಒಕ್ಕೂಟ, ಪಶುಪಾಲನೆ ಮತ್ತು ಪಶುಸಂಗೋಪನಾ ಇಲಾಖೆಯ ಸಹಯೋಗದಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಎಂದು ತುಮುಲ್ನ ನಿರ್ದೇಶಕ ನಂಜೇಗೌಡ ತಿಳಿಸಿದ್ದಾರೆ. ಈ ಬಾರಿ 25,000 ಮ್ಯಾಟ್ ವಿತರಿಸಲು ತುಮುಲ್ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಒಡಿಶಾದಲ್ಲಿ ಪ್ರವಾಹ ಪರಿಸ್ಥಿತಿ ಸುಧಾರಿಸುತ್ತಿದೆ, ಆದರೆ ಉತ್ತರ ಹಾಗೂ ಕರಾವಳಿ ಒಡಿಶಾದ ಹೆಚ್ಚು ಭಾಗಗಳು ಇನ್ನೂ ಜಲಾವೃತಗೊಂಡಿವೆ. ಹಲವಾರು ಜಿಲ್ಲೆಗಳಲ್ಲಿ ಸುಮಾರು 14 ಲಕ್ಷ ಜನರು ಬಾಧಿತರಾಗಿದ್ದಾರೆ ಎಂದು ವರದಿಯಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹದಗೆಡುತ್ತಿರುವ ಪರಿಸ್ಥಿತಿಯ ನಡುವೆ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿ 70ಕ್ಕೂ ಹೆಚ್ಚು ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದ್ವಿತೀಯ ಟೆಸ್ಟ್ ಪಂದ್ಯ ನಾಳೆ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕೊಲಂಬೋದ ಸಿಂಹಳಿ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆಯಲಿರುವ ಈ ಪಂದ್ಯವನ್ನು ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯನ್ನು ಭಾರತ ಹೊಂದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು: ಬೆಳಗ್ಗೆ ಎಂದಿನಂತೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, ಕನ್ನಡ ರತ್ನ ಭಂಡಾರ ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ, 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, ಹೊಸ ಹಾಡು 11:02, 11:30 ಕಲಾಭಾರತಿ, ಕರೆಗೊಂದು ಹಾಡು 12:05, 1:20 ಸಂದೇಶ ನಮಗೆ ಸಂಗೀತ ನಿಮಗೆ, ಚಿತ್ರತಾನ 2:40 ಪರಿಮಳ 4:00, 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, 6:02 ಸೇಫ್ ಡ್ರೈವ್ ಗಾನ ಭಜಾನ, 7:22 ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ, 8:02 ಬೆಳ್ಳಿ ಬದುಕು ಶ್ರೀನಗರ ಕಿಟ್ಟಿ ಅವರ ಜೊತೆ ಸಂದರ್ಶನ, 9:15 ಹಿಂದಿ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಕವಿ ಸಾಲು. ಹೆಣ್ಣು ಜಿಂಕೆಯ ಕಣ್ಣ ತಣ್ಣನೆಯ ಬಟ್ಟಲಲ್ಲಿ ಭಯವೇ ಅಚ್ಚರಿಯಾಗಿ ಬೆಳೆದು ಹುಲ್ಲೆಸಳ ತುದಿಯ ಇಬ್ಬನಿಯ ಧ್ಯಾನದಲ್ಲಿ ಆಗಸವೇ ಇಳಿದು ಬಂದು ನಮ್ಮ ಸಮಯಕ್ಕೆ ಕವಿ ಸಮಯ ಬರಲಿ, ವಿಸ್ಮಯವೇ ತುಳುಕಲಿ ಅಲ್ಲಿ ಹಂಬಲದ ಹೊಕ್ಕುಳಲ್ಲಿ ಮೊಗ್ಗಾದ ತಾವರೆಗೆ ಇಂಬೆಲ್ಲಿ ಕೆಸರಲ್ಲಿ ಮಿತ್ರ ಕಿರಣದಲ್ಲಿ. ಲಕ್ಷ್ಮೀಶ ತೋಳ್ಪಾಡಿ ಅವರ ಕವನದ ಸಾಲುಗಳು ಇವು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:05. ಮತ್ತೆ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:55 ಕೇಳಬಹುದು. ಈಗ ನಮ್ಮ ಇವತ್ತಿನ ಪ್ರಸಾರ ಕಾರ್ಯವನ್ನು ಮುಗಿಸೋಣ. ಪ್ರೀತಿಯ ಶ್ರೋತೃ ಬಾಂಧವರೇ, ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ ನಿಮಗೆಲ್ಲ. ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಜೈ ಹಿಂದ್.